ಒಂದು ಪಾಯಿಂಟ್ ನಾಲ್ಕು ಮೀಡಿಯಂ ವೇವ್ 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಸರಿಯಾಗಿ 8:45 ಪ್ರಾಯೋಜಿತ ಕಾರ್ಯಕ್ರಮ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗ ಮನಃಶಾಸ್ತ್ರಜ್ಞರಾದ ಡಾ ಕಾರ್ತಿಕ್ ಅವರಿಂದ ಹೆಲ್ತ್ ಪ್ರೋಗ್ರಾಂನಲ್ಲಿ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಐಎಂಎ ಶಿವಮೊಗ್ಗ. ಇನ್ನು 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಇಂದಿನ ಪಕ್ಷಿಯ ಪರಿಚಯ ಬಾವಲಿ. ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಆರ್ ಕೆ. ಮುಂದಿನ ಗೀತೆ 7:00 ಚಿತ್ರದಿಂದ ಈ ದಿನ ಖುಷಿಯಾಗಿದೆ. ನಿತ್ಯ ಸಂತೋಷಿಣಿ ಹಾಗೆ ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ.

ಸಮಯ 8:42. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ಚಿತ್ರ ಅವರ ದನಿಯಲ್ಲಿ ನೆನಪಿರಲಿ ಚಿತ್ರದಿಂದ ಈ ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಮಯ 8:45 ಮುಂದಿನ ಕಾರ್ಯಕ್ರಮ ಹೆಲ್ತ್ ಪ್ರೋಗ್ರಾಂ. ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಐಎಂಎ ಶಿವಮೊಗ್ಗ. ಆಕಾಶವಾಣಿ
1: ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಎಲ್ಲರೂ.
0: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ.
2: ಆರೋಗ್ಯವೇ ಭಾಗ್ಯ ಅಂತ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ.
3: ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳುವಿರಿ.
4: ನಮಸ್ಕಾರ, ನನ್ನ ಹೆಸರು ಡಾ ಕಾರ್ತಿಕ್ ಮೊಯ್ಯ, ಮನಃಶಾಸ್ತ್ರಜ್ಞರು, ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಈ ದಿನ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ದಿನ ಇದು ಪ್ರತಿ ವರ್ಷ ಜೂನ್ 26 ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಇದರ ಉದ್ದೇಶ ಏನೆಂದರೆ ಮಾದಕ ವಸ್ತುಗಳ ವ್ಯಸನ ಮತ್ತು ಅಕ್ರಮ ಸಾಗಣೆಯನ್ನು ತಡೆಗಟ್ಟುವುದು ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಯುವ ಪೀಳಿಗೆಯನ್ನು ರಕ್ಷಿಸುವುದು. ಮೊದಲು ಒಂದು ಕಥೆಯಿಂದ ಶುರು ಮಾಡೋಣ. ಮಾದಕ ದ್ರವ್ಯದ ಸುಳಿ

ಈ ಸಿಲುಕಿ ಸರ್ವಸ್ವವನ್ನು ಕಳೆದುಕೊಂಡು ನಂತರ ದೃಢಸಂಕಲ್ಪದಿಂದ ಹೊಸ ಬದುಕು ಕಟ್ಟಿಕೊಂಡ ಶಿವಮೊಗ್ಗದ ಒಬ್ಬ ಯುವಕನ ಕಾಲ್ಪನಿಕ ಆದರೆ ಸತ್ಯಕ್ಕೆ ಹತ್ತಿರವಾದ ಕತೆ. ಅದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ನಡೆಯುತ್ತಿರಬಹುದು. ರಾಹುಲ್ ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಬಿಎಸ್ಸಿ ಓದ್ತಿದ್ದ. ಬುದ್ಧಿವಂತ ವಿದ್ಯಾರ್ಥಿ, ಹಸನ್ಮುಖಿ, ಕ್ರೀಡೆಯಲ್ಲಿ ಆಸಕ್ತಿ ಹಾಗೂ ಪೋಷಕರಿಗೆ ಏಕೈಕ ಆಸರೆ. ಕಾಲೇಜಿನ ಅಂತಿಮ ವರ್ಷದಲ್ಲಿದ್ದಾಗ ಹೊಸ ಫ್ರೆಂಡ್ಸ್ನ ಗುಂಪೊಂದು ಪರಿಚಯವಾಯಿತು. ಒಂದು ದಿನ ಪಾರ್ಟಿಯೊಂದರಲ್ಲಿ ಸ್ನೇಹಿತರು ಅವನಿಗೆ ಗಾಂಜಾ ಅಥವಾ ಕೆನಬಿಸ್ ಸಿಗರೆಟ್ ನೀಡಿದರು. ಇದು ನೈಸರ್ಗಿಕ ಮೂಲಿಕೆ ಕಣೋ, ಒಮ್ಮೆ ಸೇದಿದರೆ ಪರೀಕ್ಷೆಯ ಒತ್ತಡವೆಲ್ಲ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾರೆ, ಜ್ಞಾನ ಹೆಚ್ಚುತ್ತದೆ ಎಂದು ಪುಸ್ತಾಯಿಸುತ್ತಾರೆ. ಮೊದಲ ಬಾರಿಗೆ ನಿರಾಕರಿಸಿದ ರಾಹುಲ್ ಗೆಳೆಯರ ಒತ್ತಡಕ್ಕೆ ಮಣಿದು ಕೇವಲ ಕುತೂಹಲಕ್ಕಾಗಿ ಒಂದು ಬಾರಿ ಸೇವಿಸಿದನು. ತಿಂಗಳು ಕಳೆದಂತೆ ವಾರಕ್ಕೊಮ್ಮೆ ಸೇವಿಸುತ್ತಿದ್ದ ಗಾಂಜಾವನ್ನು ರಾಹುಲ್ ದಿನನಿತ್ಯ ಚಟವಾಗಿ ಬದಲಾಯಿತು. ಗಾಂಜಾ ಸಿಗದಿದ್ರೆ ಅವನಿಗೆ ಕೈಕಾಲು ನಡಕ, ತೀವ್ರ ಆತಂಕ ಶುರುವಾಗುತ್ತಿತ್ತು. ಇದರ ಬೆನ್ನಲ್ಲೇ ಅವನಿಗೆ ಈ ಮೋಟಿವೇಶನ್ ಸಿಂಡ್ರೋಮ್ ಅಥವಾ ಈ ಮೋಟಿವೇಶನ್ ಮಾನಸಿಕ ಕಾಯಿಲೆ ಆವರಿಸಿತು. ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದನು. ದಿನವಿಡೀ ರೂಮಿನಲ್ಲಿ ಒಂಟಿಯಾಗಿ ಕೂರುವುದು, ಹಸಿವಾಗುವುದಿರುವುದು, ವೈಯಕ್ತಿಕ ಸ್ವಚ್ಛತೆ ಮರೆಯುವುದು ಅವನ ದೈನಂದಿನ ಲಕ್ಷಣಗಳಾದವು. ಪರೀಕ್ಷೆಯಲ್ಲಿ ಫೇಲಾದಾಗ ಪೋಷಕರು ಪ್ರಶ್ನಿಸಿದರು. ಅದಕ್ಕೆ ರಾಹುಲ್ ತೀವ್ರ ಕೋಪದಿಂದ ಮತ್ತು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದನು. ಚಟಕ್ಕಾಗಿ ಮನೆಯಲ್ಲಿದ್ದ ಚಿನ್ನದ ಸರ ಮತ್ತು ಹಣವನ್ನು ಕರೆಯಲಾರಂಭಿಸಿದನು. ಅವರ ಸುಂದರ ಭವಿಷ್ಯ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಈ ಕಥೆಯನ್ನು ಮತ್ತೆ ಮುಂದುವರಿಸುತ್ತೇನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾದಕ ವಸ್ತುಗಳು ಅಥವಾ ಡ್ರಗ್ಸ್ ವ್ಯಸನವು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ, ಇಡೀ ಕುಟುಂಬ, ಸಮಾಜ ಮತ್ತು ದೇಶದ ಭವಿಷ್ಯವನ್ನೇ ಹಾಳು ಮಾಡುತ್ತಿವೆ. ವಿಶೇಷವಾಗಿ ದೇಶದ ಆಸ್ತಿಯಾಗಬೇಕಾದ ಯುವ ಪೀಳಿಗೆ ಈ ಕರಾಳ ಜಾಲಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿ ಸಂಗತಿ. ಮಾದಕ ದ್ರವ್ಯದ ಸೇವನೆ ಅಥವಾ ಡ್ರಗ್ಸ್ ಸೇವನೆ ತಾತ್ಕಾಲಿಕ ಮಜಾ, ಆದರೆ ಜೀವನವಿಡೀ ಸಜಾ ಎಂಬ ಮಾತು ನೂರಕ್ಕೆ ನೂರು ಸತ್ಯ. ಇದು ನಮ್ಮ ದೇಶವನ್ನು ಕಾಡುತ್ತಿರುವ ಬಹುದೊಡ್ಡ ಪಿಡುಗು. ಇದು ವ್ಯಕ್ತಿಯ ಮೆದುಳು, ದೇಹ ಮತ್ತು ನಡವಳಿಕೆಯ ಮೇಲೆ ತೀವ್ರ ಪರಿಣಾಮ ಬೀರುವ ಒಂದು ಗಂಭೀರವಾದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದರ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಮಾದಕ ದ್ರವ್ಯ ದುರುಪಯೋಗ ಅಥವಾ ಡ್ರಗ್ ಅಬ್ಯೂಸ್ ಅಥವಾ ಡಿಪೆಂಡೆನ್ಸ್ ಅಂದರೆ ಏನು? ವೈದ್ಯರ ಸಲಹೆ ಇಲ್ಲದೆ ಕೇವಲ ತಾತ್ಕಾಲಿಕ ಆನಂದ ಅಥವಾ ಮೋಜಿಗಾಗಿ ಕಾನೂನುಬಾಹಿರ ಡ್ರಗ್ಸ್ ಅಥವಾ ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನು ಅತಿಯಾಗಿ ಮತ್ತು ತಪ್ಪು ರೀತಿಯಲ್ಲಿ ಬಳಸುವುದನ್ನು ದುರುಪಯೋಗ ಅಥವಾ ಅಬ್ಯೂಸ್ ಅಥವಾ ಡಿಪೆಂಡೆನ್ಸ್ ಎನ್ನುತ್ತಾರೆ. ಇದರಲ್ಲಿ ಡಿಪೆಂಡೆನ್ಸ್ ಅಂದರೆ ಏನು? ಯಾವಾಗ ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಡ್ರಗ್ಸ್ ಬಳಸುತ್ತಾ ಹೋಗುತ್ತಾನೋ ಆಗ ಅವನ ದೇಹ ಮತ್ತು ಮೆದುಳು ಆ ವಸ್ತುವಿಗೆ ಸಂಪೂರ್ಣವಾಗಿ ಹೊಂದಿಕೊಂಡು ಬಿಡುತ್ತದೆ. ಈ ಸ್ಥಿತಿಯನ್ನು ಅವಲಂಬನೆ ಅಥವಾ ಡಿಪೆಂಡೆನ್ಸ್ ಎನ್ನಲಾಗುತ್ತದೆ. ಮತ್ತೆರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಟಾಲರೆನ್ಸ್, ಟಾಲರೆನ್ಸ್ ಅಂದ್ರೆ ಮೊದಲಿನಷ್ಟೇ ಆ ಮಾದಕ ವಸ್ತು ಅಥವಾ ಡ್ರಗ್ಸ್ ಕಿಕ್ ಅಥವಾ ಆನಂದ ಪಡೆಯಲು ವ್ಯಕ್ತಿಗೆ ಸಿಗದಿದ್ದಾಗ ದಿನ ಕಳೆದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಡ್ರಗ್ಸ್ ಅನ್ನು ತಗೊಳ್ತಾ ಇರ್ತಾನೆ. ಅದಕ್ಕೆ ನಾವು ಸಹನೆ ಅಥವಾ ಟಾಲರೆನ್ಸ್ ಅಂತ ಹೇಳುತ್ತೇವೆ. ವಿಡ್ರೋಲ್ ಸಿಂಪ್ಟಮ್ಸ್ ಅಂದರೆ ಒಂದು ವೇಳೆ ಡ್ರಗ್ಸ್ ಸಿಗದೇ ಇದ್ರೆ ಅಥವಾ ನಿಲ್ಲಿಸಿದ್ರೆ ವ್ಯಕ್ತಿಯೊಗೆ ವಿಪರೀತ ಸುಸ್ತು, ವಾಂತಿ, ನಡುಕ, ತಲೆನೋವು, ಕೋಪ ಅಥವಾ ಖಿನ್ನತೆಯಂತ ತೀವ್ರ ತೊಂದರೆಗಳನ್ನು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ನಾವು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹಾಗೆ ಇನ್ನು ಕೆಲವು ಪದಗಳ ಬಗ್ಗೆ ಹೇಳೋದಾದ್ರೆ ಕ್ರೇವಿಂಗ್ ಅಂದ್ರೆ ನಿರಂತರವಾಗಿ ಡ್ರಗ್ಸ್ ಬಳಸಬೇಕೆಂಬ ತೀವ್ರ ಮನೋಇಚ್ಛೆ ಅಥವಾ ಹಂಬಲ, ಹಾನಿಯಾಗುತ್ತಿದೆ ಎಂದು ತಿಳಿದಿದ್ರೂ ಕೂಡ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವುದು ಮತ್ತು ಅದು ನಿಲ್ಲಿಸಲು ಸಾಧ್ಯವಾಗದೇ ಇರುವುದು, ಶಾಲಾ ಕಾಲೇಜ್ ಅಥವಾ ಕೆಲಸದ ಕಡೆಗೆ ಗಮನ ಕೊಡಲು ಸಾಧ್ಯವಾಗದೆ ಜವಾಬ್ದಾರಿಗಳಿಂದ ನುಂಚಿಕೊಳ್ಳುವುದು, ಡ್ರಗ್ಸ್ ಖರೀದಿಸಲು ಹಣಕ್ಕಾಗಿ ಸುಳ್ಳು ಹೇಳುವುದು ಅಥವಾ ಕಳ್ಳತನ ಮಾಡುವುದು ಅಥವಾ ಇನ್ನಿತರ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು, ಹಠಾತ್ ಮೂಡು ಬದಲಾವಣೆ, ಕೋಪ, ಒಂಟಿತನ ಬಯಸುವುದು, ಹೀಗೆ ಈ ರೀತಿಯ ಸಮಸ್ಯೆಗಳನ್ನು ನಾವು ಮಾದಕ ವ್ಯಸನಿಗಳಲ್ಲಿ ನೋಡುತ್ತೇವೆ. ಏನಕ್ಕೆ ಈ ರೀತಿ ಮಾಡುತ್ತಾರೆ ಒಬ್ಬ ವ್ಯಕ್ತಿ? ಒಬ್ಬ ವ್ಯಕ್ತಿ ಮಾದಕ ದ್ರವ್ಯಗಳಿಗೆ ದುರುಪಯೋಗಪಡಿಸಿಕೊಳ್ಳಲು ಅಥವಾ ವ್ಯಸನಿಯಾಗಲು ಹಲವು ರೀತಿಯ ಮಾನಸಿಕ, ಸಾಮಾಜಿಕ ಹಾಗೂ ದೈಹಿಕ ಕಾರಣಗಳಿರುತ್ತವೆ. ಮಾನಸಿಕ ಕಾರಣಗಳು ಅಂದ್ರೆ ನಾವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಮತ್ತು ಆತಂಕ ಅಂದ್ರೆ ಸ್ಟ್ರೆಸ್ ಅಂಡ್ ಆನ್ಸೈಟಿ, ಜೀವನದ ಒತ್ತಡ, ಕೌಟುಂಬಿಕ ಸಮಸ್ಯೆಗಳು ಅಥವಾ ಕೆಲಸದ ಒತ್ತಡದಿಂದ ತಾತ್ಕಾಲಿಕ ಮುಕ್ತಿ ಅಥವಾ ನೆಮ್ಮದಿ ಪಡೆಯಲು ಡ್ರಗ್ಸ್ ಬಳಸಲು ಆರಂಭಿಸುತ್ತಾರೆ. ಪರ್ಸನಲ್ ಕಾರಣಗಳು ಬಂದ್ರೆ ಕುತೂಹಲ, ಡ್ರಗ್ಸ್ ಬಳಕೆ ಹೇಗಿರುತ್ತದೆ ಎಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ, ಒಂದೇ ಒಂದು ಬಾರಿ ನೋಡಿಬಿಡೋಣ ಅಂತ ಕುತೂಹಲ ಇರುತ್ತಲ್ಲ, ಮುಂದೆ ಅದೇ ದೊಡ್ಡ ವ್ಯಸನವಾಗಿ ಬದಲಾಗುತ್ತದೆ. ಲೋ ಸೆಲ್ಫ್ ಎಸ್ಟೀಮ್ ಅಥವಾ ಕಡಿಮೆ ಆತ್ಮವಿಶ್ವಾಸ, ಸಮಾಜದಲ್ಲಿ ಎಲ್ಲರೊಂದಿಗೂ ಬೆರೆಯಲು ಧೈರ್ಯ ಸಾಲದಿದ್ದಾಗ ನಾವು ಬೇರೆಯವರಂತೆ ಕೂಲ್ ಆಗಿರಬೇಕು ಅಂತ ತಾತ್ಕಾಲಿಕ ಆತ್ಮವಿಶ್ವಾಸಕ್ಕಾಗಿ ಮಾದಕ ದ್ರವ್ಯಗಳ ಮೊರೆ ಹೋಗುತ್ತಾರೆ. ಇದಿಷ್ಟು ಪರ್ಸನಲ್ ಫ್ಯಾಕ್ಟರ್ಸ್ ಆಗ್ತವೆ. ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಸಾಮಾಜಿಕ ಮತ್ತು ಪರಿಸರದ ಕಾರಣಗಳು ಈ ತರವೇ.
ಸ್ನೇಹಿತರ

ಒತ್ತಡ, ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಗೆಳೆಯರ ಗುಂಪಿನಲ್ಲಿ ಹೈಲೈಟ್ ಆಗಲು ಅಥವಾ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಮೊದಲ ಬಾರಿಗೆ ಡ್ರಗ್ಸ್ ಸವಿಯುವುದು ಮುಂದೆ ಅದೇ ಚಟವಾಗಿ ಪರಿಣಮಿಸುತ್ತದೆ. ಕುಟುಂಬದ ಹಿನ್ನೆಲೆ,

ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಬಯಾಲಜಿಕಲ್ ಅಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಜೈವಿಕ ಮತ್ತು ಅನುವಂಶಿಕ ಕಾರಣಗಳು ಬಂದರೆ, ಅನುವಂಶನೀಯವಾಗಿ ಕುಟುಂಬದಲ್ಲಿ ಯಾರಾದರೂ ವ್ಯಸನ ಇತಿಹಾಸವಿದ್ದರೆ ಮುಂದಿನ ಪೀಳಿಗೆಯವರಿಗೆ ಆ ವ್ಯಸನ ಅಂಟಿಕೊಳ್ಳುವ ಅಪಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚಿರುತ್ತೆ. ಇನ್ನು ಮೆದುಳಿನಲ್ಲಿ ಬಂದರೆ ರಾಸಾಯನಿಕ ಬದಲಾವಣೆಗಳು ಅಂದ್ರೆ ಕೆಮಿಸ್ಟ್ರಿ ಅಥವಾ ನ್ಯೂರೋ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಡ್ರಗ್ಸ್ ಸೇವಿಸಿದಾಗ ಮೆದುಳಿನಲ್ಲಿ ಡೋಪಮಿನ್ ಎಂಬ ನರ ರಾಸಾಯನಿಕ ವಸ್ತು ಬಿಡುಗಡೆಯಾಗಿ ವಿಪರೀತ ಆನಂದ ಉಂಟು ಮಾಡುತ್ತದೆ. ಈ ಆನಂದ ಅಥವಾ ಈ ಸುಖವನ್ನು ಮತ್ತೆ ಮತ್ತೆ ಅನುಭವಿಸಲು ಆ ವ್ಯಕ್ತಿ ಡ್ರಗ್ಸ್ಗೆ ದಾಸನಾಗುತ್ತಾನೆ. ಈ ಡೋಪಮಿನ್ ಎಂಬ ಕೆಮಿಕಲ್ ಬಗ್ಗೆ ಇನ್ನೂ ಸ್ವಲ್ಪ ಅಷ್ಟು ತಿಳ್ಕೊಳ್ಳೋಣ ಬನ್ನಿ. ಡೋಪಮಿನ್ ಅನ್ನೋದು ಒಂದು ಫೀಲ್ ಗುಡ್ ಅಥವಾ ಸಂತೋಷ ನೀಡುವ ರಾಸಾಯನಿಕ ಎನ್ನಲಾಗುತ್ತದೆ. ಮೆದುಳು ಇದನ್ನು ನಮಗೆ ಖುಷಿ ಮತ್ತೆ ಪ್ರೇರಣೆ ನೀಡಲು ಬಳಸುತ್ತದೆ. ಸಾಮಾನ್ಯ ಪರಿಸ್ಥಿತಿ ಅಂದ್ರೆ ನಾರ್ಮಲ್ ಆಗಿ ಡೋಪಮಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ನಮ್ಮ ಬದುಕಲು ಮತ್ತೆ ಬೆಳೆಯಲು ಅಗತ್ಯವಿರುವ ನೈಸರ್ಗಿಕ ಕೆಲಸಗಳನ್ನು ಮಾಡಿದಾಗ ಮೆದುಳು ನಮಗೆ ಬಹುಮಾನದ ರೂಪದಲ್ಲಿ ನೈಸರ್ಗಿಕವಾಗಿ ಡೋಪಮಿನ್ ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ ಇಷ್ಟವಾದ ಆಹಾರ ಸವಿಯುವುದು, ಸ್ನೇಹಿತರೊಂದಿಗೆ ನಗುವುದು, ಒಂದು ಒಳ್ಳೆಯ ಚಲನಚಿತ್ರ ನೋಡುವುದು, ವ್ಯಾಯಾಮ ಸಂಗೀತ ಕೇಳುವುದು ಅಥವಾ ಸಣ್ಣ ಸಾಧನೆ ಮಾಡುವುದು. ವ್ಯತ್ಯಾಸ ಏನಂದ್ರೆ ಇದು ನಮಗೆ ಆರೋಗ್ಯಕರ ಸಂತೋಷವನ್ನು ನೀಡುತ್ತದೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಡೋಪಮಿನ್ ಮೆದುಳು ರಿಲೀಸ್ ಮಾಡುತ್ತೆ ಮತ್ತು ಆರೋಗ್ಯಕರ ಸಂತೋಷವನ್ನು ನೀಡುತ್ತದೆ ಮತ್ತು ಆ ಕೆಲಸವನ್ನು ಮತ್ತೊಮ್ಮೆ ಮಾಡಲು ಪ್ರೇರೇಪಿಸುತ್ತದೆ. ಕೆಲಸ ಮುಗಿದ ನಂತರ ಮೆದುಳು ಮತ್ತೆ ಸಾಮಾನ್ಯ ಸ್ಥಿತಿಗೆ ಅಂದ್ರೆ ಬೇಸ್ ಲೈನ್ ಅಂತ ಹೇಳ್ತೀವಿ ಮರಳುತ್ತದೆ. ಆದರೆ ಮಾದಕ ದ್ರವ್ಯಗಳು ಅಥವಾ ಡ್ರಗ್ಸ್ ದುರುಪಯೋಗದ ಸಂದರ್ಭದಲ್ಲಿ ಅದು ಆಲ್ಕೋಹಾಲ್ ಇರಬಹುದು, ಸಿಗರೇಟ್ ಇರಬಹುದು, ಏನ್ ಮಾಡುತ್ತೆ ಅಂದ್ರೆ ಮೆದುಳಿನ ನೈಸರ್ಗಿಕ ವ್ಯವಸ್ಥೆ ಅಂದ್ರೆ ನ್ಯಾಚುರಲ್ ಸಿಸ್ಟಮ್ ಏನಿದೆ ಅದನ್ನ ಹೈಜಾಕ್ ಮಾಡುತ್ತೆ ಅಥವಾ ಹ್ಯಾಕ್ ಮಾಡಿ ಕೃತಕವಾಗಿ ಮತ್ತು ಬಲವಂತವಾಗಿ ಡೋಪಮಿನ್ ಮತ್ತು ಇತರ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಡೋಪಮಿನ್ ಅತ್ಯಂತ ವೇಗವಾಗಿ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿಯಾದ ತನಕ ಅಂದ್ರೆ ಪ್ರವಾಹದ ರೂಪದಲ್ಲಿ ಬಿಡುಗಡೆ ಆಗುತ್ತದೆ. ಉದಾಹರಣೆಗೆ ಕೆಲವು ಡ್ರಗ್ಸ್ ಅಂದ್ರೆ ಕೊಕೇನ್ ಅಥವಾ ಚರಸ್ ಅಥವಾ ಕೆನಬಿಸ್ ಬಳಸಿದಾಗ ತೀವ್ರವಾದ ಅಂದ್ರೆ 1000 ಪಟ್ಟು ಹೆಚ್ಚಾಗಿ ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ಮೆದುಳಿನ ನರಗಳ ಕಾರ್ಯವೈಖರಿಯನ್ನು ಶಾಶ್ವತವಾಗಿ ಹಾನಿ ಮಾಡುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಪದೇ ಪದೇ ಈ ಡ್ರಗ್ಸ್ ಅಥವಾ ಮಾದಕ ವಸ್ತು ಬಳಸುತ್ತಾರೋ ಅವರ ಮೆದುಳಿನಲ್ಲಿ ಅತಿಯಾದ ಡೋಪಮಿನ್ ಪ್ರವಾಹ ಉಂಟಾಗಿ ಆಗ ಮೆದುಳು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಡೋಪಮಿನ್ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಡೋಪಮಿನ್ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಅದಕ್ಕೆ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಅದರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ ಅಥವಾ ನಾಶಪಡಿಸುತ್ತೆ. ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಗೆ ಮೊದಲಿನ ಕಿಕ್ ಸಿಗೋದಿಲ್ಲ, ಟಾಲರೆನ್ಸ್ ಅಂತ ಆವಾಗಲೇ ಹೇಳಿದ್ನಲ್ಲ ಆ ರೀತಿ. ಸೊ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಬಳಸುತ್ತಾನೆ. ನೈಸರ್ಗಿಕ ಆನಂದ ನಷ್ಟ ಅಂದ್ರೆ ನ್ಯಾಚುರಲ್ ಹ್ಯಾಪಿನೆಸ್ ಏನಿದೆ ಮೆದುಳಿನ ಸಾಮರ್ಥ್ಯ ಕುಂದುವುದರಿಂದ ವ್ಯಕ್ತಿಗೆ ಜೀವನದ ಸಾಮಾನ್ಯ ಮತ್ತು ಒಳ್ಳೆಯ ವಿಷಯಗಳಾದ ರುಚಿಕರ ಆಹಾರ, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಯಾವುದೇ ಸಂತೋಷವನ್ನು ನೀಡುವುದಿಲ್ಲ. ಡ್ರಗ್ಸ್ ಇಲ್ಲದಿದ್ದರೆ ಅವನ ಜೀವನ ಸಂಪೂರ್ಣ ಶೂನ್ಯ ಎಂದು ಭಾವಿಸುತ್ತಾನೆ. ಮಾದಕ ವಸ್ತುಗಳು ಯಾವುದು ಎಂದು ಬನ್ನಿ ತಿಳ್ಕೊಳ್ಳೋಣ. ಉತ್ತೇಜಕಗಳು ಅಂದ್ರೆ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕೊಕೇನ್, ಮೆಥಾಂಫೆಟಿನ್, ನಿಕೋಟಿನ್. ನಿಕೋಟಿನ್ ಅಂದ್ರೆ ನಾವು ಏನ್ ಸಿಗರೇಟ್, ಬೀಡಿ, ತಂಬಾಕು ಅಂತ ಹೇಳ್ತೀವಿ, ಅದರಲ್ಲಿ ನಿಕೋಟಿನ್ ಅಂಶ ಇರುತ್ತೆ. ಎರಡನೇದಾಗಿ ಡಿಪ್ರೆಸೆಂಟ್ ಅಂದ್ರೆ ಇವು ಮೆದುಳಿನ ಮತ್ತು ನರಮಂಡಲದ ಕಾರ್ಯವನ್ನು ನಿಧಾನಗೊಳಿಸಿ ದೇಹವನ್ನು ಶಾಂತಗೊಳಿಸುತ್ತದೆ. ಅದು ಆಲ್ಕೋಹಾಲ್ ಇರಬಹುದು, ಬ್ಯಾರ್ಬಿಟ್ಯೂರೇಟ್ಸ್ ಮತ್ತು ಬೆಂಜೋಡಿಯಾಸಿಪಿನ್ಸ್ ಅಂದ್ರೆ ನಾವು ಸಾಮಾನ್ಯವಾಗಿ ನಿದ್ರೆಗೆ ಉಪಯೋಗಿಸುವ ಮತ್ತು ಆತಂಕವನ್ನು ಕಡಿಮೆ ಮಾಡಲು ವೈದ್ಯರು ನೀಡುವ ಮಾತ್ರೆಗಳಿವು. ಮತ್ತು ಇವು ಹೆಚ್ಚಾಗಿ ಉಪಯೋಗಿಸಿದರೆ ನಶೆಯಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಓಪಿಯಾಯ್ಡ್ಸ್ ಅಥವಾ ನೋವು ನಿವಾರಕ ಮಾತ್ರೆಗಳು ವ್ಯಸನವಾಗುವ ಸಾಧ್ಯತೆಗಳಿವೆ. ಇನ್ನೊಂದು ವಿಭಾಗಕ್ಕೆ ಬಂದ್ರೆ ಇನ್ಹೇಲೆಂಟ್ಸ್ ಅಂದ್ರೆ ಉಸಿರಾಡುವ ರಾಸಾಯನಿಕಗಳು. ಇವು ದ್ರವ ರೂಪದಲ್ಲಿದ್ದು ಮೂಗು ಅಥವಾ ಬಾಯಿಯ ಮೂಲಕ ಗಾಳಿಯಲ್ಲಿ ಹೀರಿಕೊಳ್ಳುವ ವಿಷಕಾರಿ ರಾಸಾಯನಿಕ ಆವಿಗಳಾಗಿವೆ. ಉದಾಹರಣೆಗಾಗಿ ನಾವು ದಿನನಿತ್ಯ ಬಳಸುವ ವೈಟ್ನರ್ ಇರಬಹುದು, ಗ್ಲೂ ಇರಬಹುದು, ಪೇಂಟ್ ಥಿನ್ನರ್ ಇರಬಹುದು, ಶೂ ಪಾಲಿಶ್ ಇರಬಹುದು, ಪರಿಮಳಯುಕ್ತ ಸ್ಪ್ರೇಗಳಿರಬಹುದು, ಇವು ನಮಗೆ ವ್ಯಸನವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಕೊನೆಯದಾಗಿ ಕೆನಬಿನಾಯ್ಡ್ಸ್ ಅಂದ್ರೆ ಗಾಂಜಾ ಉತ್ಪನ್ನಗಳು. ಇವು ಸೇವಿಸುವ ಪ್ರಮಾಣ ಮತ್ತು ವ್ಯಕ್ತಿಯ ದೇಹ ಸ್ಥಿತಿಯ ಆಧಾರದ ಮೇಲೆ ಏಕಕಾಲದಲ್ಲಿ ಉತ್ತೇಜನ, ನಿಶಕ್ತಿ ಮತ್ತು ಒಂದು ರೀತಿಯ ಭ್ರಮೆ ಮಿಶ್ರಿತ ಪರಿಣಾಮವನ್ನು ಬೀರುತ್ತದೆ. ಇತ್ತೀಚೆಗೆ ಭಾರತದ ಯುವ ಪೀಳಿಗೆಯಲ್ಲಿ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಗಾಂಜಾ, ಕೆನಬಿಸ್ ಅಥವಾ ಮ್ಯಾರಿಜುವಾನಾ ಅಂತ ಏನು ಹೇಳ್ತಾರೆ, ಬಳಕೆ ಹೆಚ್ಚುತ್ತಿರುವುದು ಒಂದು ಗಂಭೀರ ಸಾಮಾಜಿಕ ಮತ್ತು ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಗಾಂಜಾ ಅಥವಾ ಕೆನಬಿಸ್ ಇಂದ ಏನೇನು ತೊಂದರೆಗಳಾಗಬಹುದು, ಗಾಂಜಾ ಇರಬಹುದು ಅಥವಾ ಯಾವುದೇ ಮಾದಕ ವಸ್ತು ಇರಬಹುದು, ಗಂಭೀರ ಮಾನಸಿಕ ಕಾಯಿಲೆಗಳಾದ ಸ್ಕಿಜೋಫ್ರಿನಿಯಾ, ಉನ್ಮಾದ, ಡಿಪ್ರೆಷನ್, ಹತಾಶೆ, ಆತಂಕ, ಭ್ರಮೆ ಉಂಟು ಮಾಡುವುದು. ನಾನೀಗ ಏನು ಹೇಳಿದೆ, ಮಾದಕ ವಸ್ತುಗಳು ಅದು ಆಲ್ಕೋಹಾಲ್ ಇರಬಹುದು, ನಿಕೋಟಿನ್ ಇರಬಹುದು, ಕೊಕೇನ್ ಇರಬಹುದು, ಗಾಂಜಾ ಇರಬಹುದು, ನಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಗಂಭೀರ ಮಾನಸಿಕ ಕಾಯಿಲೆಗಳು, ನಾನಾಗಲೇ ಹೇಳಿದಂಗೆ ಸ್ಕಿಜೋಫ್ರಿನಿಯಾ ಅಂದ್ರೆ ಚಿತ್ತ ಚಂಚಲನ, ತೀವ್ರವಾದ ಭ್ರಮೆ. ಸ್ಕಿಜೋಫ್ರಿನಿಯಾ ಇರುವವರು ಹ್ಯಾಲುಸಿನೇಷನ್ಸ್, ಪ್ಯಾರನೋಯಿಯಾ ಅಂದ್ರೆ ತೀವ್ರ ತರಲ್ಲಿ ಭ್ರಮೆಯಲ್ಲಿ ಅನುಮಾನ ಇದರಲ್ಲಿ ನಡೀತಾ ಇರ್ತಾರೆ. ಬೈಪೋಲಾರ್

ಡಿಸಾರ್ಡರ್ ಅಂದ್ರೆ ಉನ್ಮಾದ, ಡಿಪ್ರೆಷನ್, ಖಿನ್ನತೆ, ಹತಾಶೆ, ಆತಂಕ, ಈ ತರದ ಗಂಭೀರ ಮಾನಸಿಕ ಕಾಯಿಲೆಗಳು ಯಾವುದೇ ಮಾದಕ ದ್ರವ್ಯ ಎಸ್ಪೆಷಲಿ ಗಾಂಜಾ ಇರಬಹುದು, ಕೊಕೇನ್ ಇರಬಹುದು, ಇದರಿಂದ ಬರುತ್ತೆ. ಹಾಗೆ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ಕುಂಠಿತವಾಗುತ್ತದೆ. ಕಲಿಯುವ ಮತ್ತು ಯೋಚಿಸುವ ಸಾಮರ್ಥ್ಯ, ಏಕಾಗ್ರತೆ ಶಾಶ್ವತವಾಗಿ ಕುಂಠಿಸುತ್ತದೆ. ಮೆಮೊರಿ ಪವರ್ ಕೂಡ ಕಮ್ಮಿಯಾಗುತ್ತೆ. ಗಾಂಜಾ ಅಥವಾ ಕ್ಯಾನಬಿಸ್ ಸೇವನೆಯಿಂದ ಯುವಜನರಲ್ಲಿ ಕಂಡುಬರುವ ಅತ್ಯಂತ ಗಂಭೀರವಾದ ಮಾನಸಿಕ ಸ್ಥಿತಿಯೇ ಎ ಮೋಟಿವೇಶನ್ ಸಿಂಡ್ರೋಮ್ ಅಂತ ಕರಿತೀವಿ. ಸರಳವಾಗಿ ಹೇಳುವುದಾದ್ರೆ ಇದು ವ್ಯಕ್ತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಲು ಇಚ್ಛೆ, ಉತ್ಸಾಹ ಅಥವಾ ಪ್ರೇರಣೆ ಇಲ್ಲದಿರುವ ಸ್ಥಿತಿಯಾಗಿದೆ. ಗಾಂಜಾವನ್ನು ಬಳಸುವ ವ್ಯಕ್ತಿಗಳಲ್ಲಿ ಕ್ರಮೇಣವಾಗಿ ಬದುಕಿನ ಗುರಿಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣ ಉದಾಸೀನತೆ ಮೂಡುತ್ತದೆ. ಅವರು ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಮಾನಸಿಕವಾಗಿ ಯಾವುದೇ ಕೆಲಸವನ್ನು ಮಾಡಲು ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಕುಟುಂಬ, ಸ್ನೇಹಿತರು ಮತ್ತು ಸಮಾಜದಿಂದ ದೂರ ಉಳಿಯಲು ಬಯಸುತ್ತಾರೆ. ಗಾಂಜಾದ ಬಲೆಗೆ ಸಿಲುಕಿದ ಒಳಗಾದ ವಿದ್ಯಾರ್ಥಿಗಳು ಕಾಲೇಜ್ ಅಥವಾ ಶಾಲೆಗಳನ್ನು ಅರ್ಧಕ್ಕೆ ಬಿಡುತ್ತಾರೆ, ಡ್ರಾಪ್ಔಟ್ ಮಾಡ್ತಾರೆ. ಉದ್ಯೋಗದಲ್ಲಿದ್ದರೂ ತಮ್ಮ ಕೆಲಸವನ್ನು ಕಳೆದುಕೊಂಡು ಜೀವನದಲ್ಲಿ ಮತ್ತಷ್ಟು ಅಧಪತನ ಹೊಂದುತ್ತಾರೆ. ಹಾಗಾದರೆ ಇದರಿಂದ ಮುಕ್ತಿ ಪಡೆಯುವುದು ಹೇಗೆ? ಇದರಿಂದ ಟ್ರೀಟ್ಮೆಂಟ್ ಹೇಗೆ? ಮೊದಲು ವ್ಯಸನದಿಂದ, ಯಾವುದೇ ಮಾದಕ ವಸ್ತು ಇರಬಹುದು, ಅದರ ವ್ಯಸನದಿಂದ ಹೊರಬರಬೇಕೆಂದು ದೃಢ ಸಂಕಲ್ಪ ಮಾಡಬೇಕು. ನಿಮಗೆ ನೀವೇ ಪ್ರಾಮಿಸ್ ಮಾಡಬೇಕು, ನಾವು ಇದರಿಂದ ಹೊರಗೆ ಬರ್ತೀವಿ ಅಂತ. ಹಾಗೆ ಸೂಕ್ತವಾದ ಮನೋವೈದ್ಯರಲ್ಲಿ ಅಂದ್ರೆ ಸೈಕಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಅಲ್ಲಿ ಚಿಕಿತ್ಸೆ ಪಡೆಯಬೇಕು. ಸೊ ಸೈಕಾಟ್ರಿಸ್ಟ್ ಅಥವಾ ಡಾಕ್ಟರ್ಸ್ ಏನು ಸೂಕ್ತ ಮಾತ್ರೆಗಳು ಮಾನಸಿಕ ಸಮಸ್ಯೆಗೆ ಇರಬಹುದು ಅಥವಾ ವಿಡ್ರಾಲ್ ಸಿಂಪ್ಟಮ್ಸ್ ಅಂದ್ರೆ ಮಾದಕ ವಸ್ತು ನಮಗಿಲ್ಲ ಅಂದ್ರೆ ಏನೇನು ತೊಂದರೆಗಳಾಗುತ್ತೋ ಅದಕ್ಕೆ ಸಂಬಂಧಪಟ್ಟಾಗಿ ಟ್ರೀಟ್ಮೆಂಟ್ ಮಾಡುತ್ತಾರೆ. ಇನ್ನು ತೀವ್ರ ತರದ ವ್ಯಸನವಿದ್ದರೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಗಾಗಿ ಪುನರ್ವಸತಿ ಕೇಂದ್ರಗಳು ಅಂದ್ರೆ ಡಿ ಅಡಿಕ್ಷನ್ ಸೆಂಟರ್ಸ್ ಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಸೇರಬಹುದಾಗಿದೆ. ಹಾಗೆ ಇದರ ಜೊತೆಗೆ ಯೋಗ, ಧ್ಯಾನ, ಕ್ರೀಡೆ ಮತ್ತು ಇತರ ಸೃಜನಶೀಲ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇದರ ಜೊತೆಗೆ ಕುಟುಂಬದವರ ಮತ್ತು ಸ್ನೇಹಿತರ ಸಕಾರಾತ್ಮಕ ಬೆಂಬಲ ವ್ಯಕ್ತಿ ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಮಾದಕ ವಸ್ತುಗಳು ಕಾನೂನು ವಿಷಯ ಬಂದಾಗ ಭಾರತದಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಂದ್ರೆ ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ಪ್ರಕಾರ ಯಾವುದೇ ಮಾದಕ ವಸ್ತು ಅದು ಗಾಂಜಾ ಇರಬಹುದು, ಕೊಕೇನ್ ಇರಬಹುದು, ಹೊಂದುವುದು, ಮಾರಾಟ ಮಾಡುವುದು, ಸಾಗಿಸುವುದು ಅಥವಾ ಸೇವಿಸುವುದು ಗಂಭೀರ ಅಪರಾಧವಾಗಿದೆ. ಸಿಕ್ಕಿಬಿದ್ದರೆ ಜೈಲು ಶಿಕ್ಷೆ ಅಥವಾ ಭಾರಿ ದಂಡ ವಿಧಿಸಲಾಗುತ್ತದೆ. ಕ್ರಿಮಿನಲ್ ರೆಕಾರ್ಡ್ ಕೂಡ ಇರುತ್ತದೆ. ಸೊ ಆಗಲೇ ಹೇಳಿದ ಕಥೆಯನ್ನು ಮುಂದುವರಿಸೋಣ. ಒಂದು ದಿನ ಅತಿಯಾದ ಗಾಂಜಾ ಸೇವನೆಯಿಂದ ರಾಹುಲ್ನಿಂದ ತೀವ್ರವಾದ ಭ್ರಮೆ ಸೈಕೋಸಿಸ್ ಉಂಟಾಗಿ ಮನೆಯಲ್ಲೇ ಪ್ರಜ್ಞೆ ತಬ್ಬಿ ಬಿದ್ದಿರುತ್ತಾನೆ. ಮಗನ ಪರಿಸ್ಥಿತಿ ಕಂಡು ತಾಯಿ ಕಣ್ಣೀರು ಹಾಕುತ್ತಾರೆ. ತಾಯಿಯ ಕಣ್ಣೀರು ಮತ್ತು ಹದಗೆಟ್ಟ ತನ್ನ ಪರಿಸ್ಥಿತಿಯನ್ನು ಕಂಡು ರಾಹುಲ್ನಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ಅರಿವಾಗುತ್ತದೆ. ತಾನೇ ಸ್ವತಃ ಪೋಷಕರಲ್ಲಿ ನನ್ನನ್ನು ಈ ನರಕದಿಂದ ಬದುಕಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಪೋಷಕರು ತಕ್ಷಣ ರಾಹುಲ್ನನ್ನು ಮಾನಸಿಕ ಆಸ್ಪತ್ರೆಯಲ್ಲಿ ಅಥವಾ ವ್ಯಸನ ಮುಕ್ತಿ ಕೇಂದ್ರಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿನ ಮನೋವೈದ್ಯರು ಅವನಿಗೆ ಸೂಕ್ತ ಔಷಧಿಗಳನ್ನು ನೀಡಿದರು ಮತ್ತು ಕೌನ್ಸಿಲಿಂಗ್ ಕೂಡ ಆರಂಭಿಸಿದರು. ಆರಂಭದ ಕೆಲವು ದಿನಗಳಲ್ಲಿ ರಾಹುಲ್ನಿಗೆ ಬಹಳ ಕಷ್ಟಕರವಾಗಿತ್ತು, ಏಕೆಂದರೆ ವಿಡ್ರಾಲ್ ಸಿಂಪ್ಟಮ್ಸ್ ಕೂಡ ಆಗಿತ್ತು. ಆದರೆ ವೈದ್ಯರ ಮಾರ್ಗದರ್ಶನ ಮತ್ತು ಪೋಷಕರ ಪ್ರೀತಿ ಬೆಂಬಲದಿಂದ ಅವನು ಕ್ರಮೇಣ ಚೇತರಿಸಿಕೊಂಡನು. ಅವನ ಹಳೆಯ ಉತ್ಸಾಹ ಮತ್ತೆ ಮರಳಿ ಬಂದಿತ್ತು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಇಂದಿನ ರಾಹುಲ್ ಮಾದಕ ದ್ರವ್ಯದಿಂದ ಸಂಪೂರ್ಣ ಮುಕ್ತನಾಗಿದ್ದಾನೆ. ತನ್ನ ಪದವಿಯನ್ನು ಯಶಸ್ವಿಯಾಗಿ ಮುಗಿಸಿ ಒಳ್ಳೆಯ ಕೆಲಸದಲ್ಲಿದ್ದಾನೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನದಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಯುವಜನರಿಗೆ ಪ್ರೇರೇಪಣೆ ನೀಡುತ್ತಾನೆ. ಕ್ಷಣಿಕ ಸುಖ ನೀಡುವ ಡ್ರಗ್ಸ್ ನಿಮ್ಮ ಇಡೀ ಬದುಕನ್ನೇ ನಾಶ ಮಾಡುತ್ತದೆ. ಎಂದಿಗೂ ಡ್ರಗ್ಸ್ ನೋ ಅಂತ ಹೇಳಿ. ಇದು ಕೇವಲ ಕಥೆಯಲ್ಲ, ಇದು ನಿಮ್ಮ ಸುತ್ತಮುತ್ತಲೂ ನಡೆಯುತ್ತಿರಬಹುದು. ಇದೇ ಸಂದರ್ಭದಲ್ಲಿ ನಾನು ಇಲ್ಲಿ ಕೆಲವು ಸಹಾಯವಾಣಿಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಒಂದು, ರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತ ಸಹಾಯವಾಣಿ ಮಾನಸ್ ಸಂಖ್ಯೆ 1933 1933 ಅಥವಾ 1800 110031 1800 110031. ಇದು ಕೇಂದ್ರ ಸರ್ಕಾರದ ಅಧಿಕೃತ ಸಹಾಯವಾಣಿ ಅಂದ್ರೆ ಹೆಲ್ಪ್ ಲೈನ್ ಆಗಿದ್ದು ವ್ಯಸನ ಮುಕ್ತಿ ಮತ್ತು ಕೌನ್ಸಿಲಿಂಗ್ಗೆ 24x7 ಅಂದ್ರೆ ದಿನವಿಡೀ ಉಚಿತ ಮಾರ್ಗದರ್ಶನ ನೀಡುತ್ತಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಾನ್ಸರ್ ಒಂದು ಟೆಲಿಮಾನಸ್ ಅಂತ ಆರಂಭ ಮಾಡಿದ್ದಾರೆ. ಅದರ ಸಂಖ್ಯೆ ಬಂದು 1444161 4416 ಅಥವಾ 1800 891 4416 1800 891 4416. ಇದು ನಿಮ್ಮಾನ್ಸ್ ನೇತೃತ್ವದಲ್ಲಿ ನಡೆಯುವ ಈ ಸಹಾಯವಾಣಿ ಅಥವಾ ಹೆಲ್ಪ್ ಲೈನ್ ಅಲ್ಲಿ ಯಾವುದೇ ಮಾನಸಿಕ ಸಮಸ್ಯೆ ಇರಬಹುದು, ಅದು ಬರೀ ಮಾದಕ ವಸ್ತುನೇ ಆಗಬೇಕು ಅಂತಿಲ್ಲ, ಇದರ ಕುರಿತು ಕನ್ನಡದಲ್ಲೇ ತಜ್ಞ ವೈದ್ಯರಿಂದ ಉಚಿತ ಕೌನ್ಸಿಲಿಂಗ್ ಪಡೆಯಬಹುದು. ಹಾಗೆ ಯುವಶಕ್ತಿಯು ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿಯಾಗಿದೆ ಮತ್ತು ಸಮಾಜ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಕೊಡುಗೆ ಅತ್ಯಂತ ಮಹತ್ವದಾಗಿದೆ. ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ನಶಾಮುಕ್ತ ಭಾರತ

0: ಅಭಿಯಾನಕ್ಕೆ ಸೇರುವುದು ಅತ್ಯಗತ್ಯವಾಗಿದೆ. ದೇಶದ ಈ ಸವಾಲನ್ನು ಸ್ವೀಕರಿಸುತ್ತಾ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ಒಟ್ಟಾಗಿ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನಾವು ಕೇವಲ ನನ್ನ ಸಮುದಾಯ, ಕುಟುಂಬ, ಸ್ನೇಹಿತರನ್ನು ಮಾತ್ರವಲ್ಲದೆ ನಮ್ಮನ್ನು ಕೂಡ ಮಾದಕ ದ್ರವ್ಯ ಮುಕ್ತವಾಗಿರಿಸಿಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆಯು ನಮ್ಮಿಂದಲೇ ಆರಂಭವಾಗಬೇಕು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯವನ್ನು ಮಾದಕ ಮುಕ್ತಗೊಳಿಸಲು ದೃಢ ಸಂಕಲ್ಪ ಮಾಡೋಣ. ನನ್ನ ದೇಶವನ್ನು ಮಾದಕ ದ್ರವ್ಯ ಮುಕ್ತ ಮಾಡಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲಾ ಪ್ರಯತ್ನಗಳನ್ನು ಮಾಡಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಸೇ ಯೆಸ್ ಟು ಲೈಫ್, ನೋ ಟು ಡ್ರಗ್ಸ್. ಈ ಅವಕಾಶಕ್ಕಾಗಿ ನಾನು ಆಕಾಶವಾಣಿ ಭದ್ರಾವತಿ ಮತ್ತು ಐಎಂಎ ಶಿವಮೊಗ್ಗಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳಿದಿರಿ.
2: ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಎಸ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ಸಮಯ 9:04 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 100.5 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷತೆಯನ್ನು ತಿಳಿದುಕೊಳ್ಳುವಂತಹ ಹೊತ್ತು. ಮೊದಲಿಗೆ ಅನುರಾಧ ಶ್ರೀರಾಮ್ ಅವರ ದನಿಯಲ್ಲಿ ಈ ಚಂದದ ಗೀತೆ ಮೊದಲ ಸಲ ಚಿತ್ರದಿಂದ ಕೇಳಿ ಆನಂದಿಸಿ.

ಒಂಬತ್ತು ಗಂಟೆ ಒಂಬತ್ತು ನಿಮಿಷ ನಾಲ್ಕು ಐದು ಆರು ಎರಡು ಎಂಟು ಒಂಬತ್ತು ಸೆಕೆಂಡ್ ಇಲ್ಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ಮಿನಿಟ್ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತಿನ ವಿಶೇಷತೆ ಏನ ತಿಳಿದುಕೊಳ್ಳುವಂತಹ ಹೊತ್ತು, ಇವತ್ತು ಅಂತಾರಾಷ್ಟ್ರೀಯ ಉಷ್ಣವಲಯ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಪ್ರಪಂಚದ ಶೇಕಡ 40% ಭೂಪ್ರದೇಶ ಉಷ್ಣವಲಯ ಆಗಿದ್ದು, ಶೇಕಡ 80% ಜೀವ ವೈವಿಧ್ಯವನ್ನ ತನ್ನಲ್ಲಿ ಹುದುಗಿಸಿಕೊಂಡಿದೆ. ಉಷ್ಣವಲಯ ಎದುರಿಸುತ್ತಿರುವ ಸವಾಲುಗಳು ಹಾಗೂ ಅದರ ಸಂರಕ್ಷಣೆ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ಜೂನ್ 29ರಂದು ಅಂತಾರಾಷ್ಟ್ರೀಯ ಉಷ್ಣವಲಯ ದಿನವನ್ನಾಗಿ ಘೋಷಿಸಿದೆ. ಇವತ್ತು ಅಂತಾರಾಷ್ಟ್ರೀಯ ಉಷ್ಣವಲಯ ದಿನ. 9:10 ಆಗ್ತಾ ಇದೆ. ಎಕ್ಸ್ಪ್ಲೋರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೋನು ನಿಗಮ್ ಅವರ ದನಿಯಲ್ಲಿ ಕೇಳಿ ಆನಂದಿಸಿ.

ಸಮಯ ಎಕ್ಸಾಕ್ಟ್ಲಿ 9:34:35 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ರಾಷ್ಟ್ರೀಯ ಅಂಕಿ ಅಂಶ ದಿನ. ಪ್ರಶಾಂತ್ ಚಂದ್ರ ಮಹಾಲ ನೊಬಿಸ್ ಅವರು ಭಾರತದ ಅಂಕಿಅಂಶ ಪಿತಾಮಹ ಎಂದು ಹೆಸರು ಗಳಿಸಿದ್ದಾರೆ. ಭಾರತೀಯ ಅಂಕಿಅಂಶ ಸಂಸ್ಥೆ ಐಎಸ್ಐ ಸ್ಥಾಪನೆಯಲ್ಲಿ ಅವರು ಮಹತ್ತರ ಪಾತ್ರ ನಿರ್ವಹಿಸಿದ್ದರು. ಅವರು 1893 June 29 ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ. ಅವರ ಸ್ಮರಣಾರ್ಥ June 29 ದೇಶದಲ್ಲಿ ರಾಷ್ಟೀಯ ಅಂಕಿಅಂಶ ದಿನವನ್ನಾಗಿ ಆಚರಿಸಲಾಗುತ್ತೆ. ಉದ್ದೇಶ, ಈ ದಿನವನ್ನು ಆಚರಿಸುವ ಉದ್ದೇಶ ಎಂದರೆ ದೇಶದ ಅಭಿವೃದ್ಧಿಗಾಗಿ ಸಾಮಾಜಿಕ ಮತ್ತು ಆರ್ಥಿಕ ನೀತಿ ನಿರೂಪಣೆಗಳಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಸಾರ್ವಜನಿಕರಿಗೆ ವಿಶೇಷವಾಗಿ ಯುವ ಪೀಳಿಗೆಗೆ ತಿಳಿಸುವುದು. ಹಾಗೆ ಪ್ರತಿ ವರ್ಷ ಈ ದಿನವನ್ನು ಸಮಕಾಲೀನ ರಾಷ್ಟೀಯ ಪ್ರಾಮುಖ್ಯತೆಯ ವಿಷಯಗಳ ಶೀರ್ಷಿಕೆಯ ಅಡಿಯಲ್ಲಿ ಆಚರಿಸಲಾಗುತ್ತದೆ. ಅಂಕಿಅಂಶಗಳ ದಿನವು ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಡೇಟಾ ಮತ್ತು ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಮನವರಿಕೆ ಮಾಡಿಸಲು ಹಾಗೂ ಪ್ರೊಫೆಸರ್ ಮಹಾಲಾ ನೊಬಿಸ್ ಅವರ ಸಂಶೋಧನೆ ಹಾಗೂ ಕೊಡುಗೆಗಳಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಆಚರಿಸಲಾಗುತ್ತೆ. 9:15 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ ಅವರ ದನಿಯಲ್ಲಿ ದಿಲ್ಸೆ ಚಿತ್ರದಿಂದ ಹೇ ಅಜುನ ಭೇ ತೂ.

ಎಸ್ ಮ್ಯೂಸಿಕಲಿ ಇಯರ್ಸ್ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳ್ತಾ ಇದೀರಾ. ಸಮಯ 9:21 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಪ್ರತಿ ವರ್ಷ June 29 ರಾಷ್ಟೀಯ ಕ್ಯಾಮರಾ ದಿನ ಅಂದ್ರೆ ಫೋಟೋಗ್ರಫಿ ಮತ್ತು ಕ್ಯಾಮರಾ ಬಳಕೆಯನ್ನು ಸ್ಮರಿಸಲು ಆಚರಿಸಲು ನಡೆದಾಡುವ ಒಂದು ವಿಶೇಷವಾದಂತಹ ದಿನ ಅಂತ ಹೇಳಿ ಇದನ್ನು ಆಚರಿಸಲಾಗುತ್ತೆ. ರಾಷ್ಟೀಯ ಕ್ಯಾಮರಾ ದಿನ ಕ್ಯಾಮರಾಗೆ ಆದ ಕ್ಯಾಮರಾಕ್ಕೆ ನೀಡುವಂತಹ ಗೌರವವನ್ನ ಸೂಚಿಸುತ್ತೆ ಮತ್ತು ಫೋಟೋ ತೆಗೆದುಕೊಳ್ಳುವ ಹವ್ಯಾಸದ ಪ್ರಾಮುಖ್ಯತೆಯನ್ನ ಜನರಿಗೆ ತಲುಪಿಸುತ್ತೆ. ಇದನ್ನ ಕ್ಯಾಮರಾ ಅನ್ನುವಂತಹ

ಗಳಿಗೆ ಅದರ ಇಲ್ಲಿನವರೆಗಿನ ಜರ್ನಿಗೋಸ್ಕರ ಈ ದಿನ ಕ್ಯಾಮರಾಗೆ ಅಂತಾನೇ ಒಂದು ದಿನ ಅಂತ ಹೇಳಿ ಆಚರಿಸಲಾಗಿದೆ. ಇನ್ನು ಮೊದಲ ವಾಣಿಜ್ಯ ಕ್ಯಾಮರಾ ಡಿಯಾಕುರೋ ಟೈಪ್ ಅನ್ನು 1839 ಲೂಯಿಸ್ ಡಾಗೇರ್ ಕಂಡುಹಿಡಿದ್ರು. 1900 ವೇಳೆಗೆ ಕ್ಯಾಮರಾಗಳು ಸಾರ್ವಜನಿಕರಿಗೆ ಲಭ್ಯ ಆಯಿತು. 1980-1990 ದಶಕದಲ್ಲಿ ಡಿಜಿಟಲ್ ಕ್ಯಾಮರಾ ಯುಗ ಆರಂಭವಾಯಿತು. 2000 ಮೊಬೈಲ್ ಫೋನ್ಗಳಲ್ಲಿಯೇ ಕ್ಯಾಮರಾಗಳು ಸಾಮಾನ್ಯವಾಗಿ ಬಳಕೆಗೆ ಬಂತು. ಈಗ ಸೆಲ್ಫಿ ಬಂದಿದೆ. ಪ್ರಾರಂಭದಲ್ಲಿ ಕ್ಯಾಮರಾ ದೊಡ್ಡ ಪೆಟ್ಟಿಗೆ ಅಂತಹ ಒಂದು ಸಲಕರಣೆ ಆಗಿತ್ತು, ಆದರೆ ಈಗ ಅದು ಕೈಯಲ್ಲಿರುವ ಮತ್ತು ಸುಲಭವಾಗಿ ಉಪಯೋಗಿಸಬಹುದಾದಂತಹ ಮಾದರಿಯಾಗಿದೆ. ಕ್ಯಾಮರಾ ಅಂದ ಕೂಡಲೇ ಸದ್ಯಕ್ಕೆ ನಮಗೆ ನೆನಪಾಗೋದು ನಮ್ಮ ಅಂದ್ರೆ 90s ಕಿಡ್ಗಳಿಗೆ ಒಂದು ಕೊಡಾಕ್ ಕ್ಯಾಮರಾ ಇತ್ತು. ಅದರಲ್ಲಿ ಫೋಟೋ ತೆಗೆದು ಅದನ್ನ ಇದಕ್ಕೆ ಫೋಟೋಶಾಪಿಗೆ ಹೋಗಿ ಆ ರೀಲ್ಸ್ ಅನ್ನೆಲ್ಲ ತೆಗೆದು ಅದನ್ನ ಫೋಟೋ ಮಾಡಿಸಿ ಅಥವಾ ಫ್ರೇಮ್ ಮಾಡಿಸಿ ತಗೊಂಡು ಆಮೇಲೆ ನೋಡಬೇಕಾಗಿತ್ತು ನಮ್ಮ ಫೋಟೋ ಹೆಂಗ್ ಬಂದಿದೆ ಅಂತ. ಕೆಲವೊಂದ್ಸಲಿ ಆ ರೀಲ್ ಏನಾರ ಮಿಸ್ಟೇಕ್ ಆಗಿಯೋ ಅಥವಾ ಕೆಲವೊಂದ್ಸಲಿ ಫೋಟೋ ಎಲ್ಲ ಚೆನ್ನಾಗಿ ಬರಲಿಲ್ಲ, ಅಂದ್ರೆ ಚೆನ್ನಾಗೇ ಬಂದಿಲ್ವಲ್ಲಪ್ಪ ಫೋಟೋ ಅಂತ ಅನ್ಸುತ್ತೆ. ಈಗ ಹಂಗಿಲ್ಲ ಬಿಡಿ, ಆಂಗಲ್ ಇಂದ ಎಷ್ಟು ಬೇಕಾದ್ರೂ ಫೋಟೋ ತಕೊಳ್ಬಹುದು. ತಕ್ಕೊಂಡು ಇಷ್ಟ ಆಗ್ಲಿಲ್ವಾ ಡಿಲೀಟ್ ಮಾಡಬಹುದು, ಮತ್ತೆ ತೆಗಿಬಹುದು, ಸೆಲ್ಫಿ ತೆಗಿಬಹುದು. ಎಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಬಂದಿದೆಯಲ್ಲ. ಕ್ಯಾಮರಾ ಅನ್ನೋದೇ ಇರಲಿಲ್ಲ ಅಂದಿದ್ರೆ, ಫೋಟೋಗ್ರಫಿ ಅನ್ನೋದೇ ಇರಲಿಲ್ಲ ಅಂದ್ರೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಂಡು ನಾವು ಖುಷಿ ಪಡುವುದಾಗಿತ್ತು. ಅಂದ್ರೆ ಈ ಕ್ಯಾಮರಾ ಬಂದು ಫೋಟೋ ಬಂದು ವಿಡಿಯೋ ಬಂದು ಎಷ್ಟೆಲ್ಲ ಹೆಲ್ಪ್ ಮಾಡಿದೆ. ಆದ್ರೂ ಇವಾಗ ಫೋಟೋ ತೆಕ್ಕೊಳ್ಳೋರು ಸೆಲ್ಫಿ ತೆಕ್ಕೊಳ್ಳೋರು ಎಷ್ಟರ ಮಟ್ಟಿಗಾಗಿದ್ದಾರೆ ಅಂದ್ರೆ, ಮೊದಲೆಲ್ಲ ಕ್ಯಾಮರಾ ಬಂದಾಗ ಫೋಟೋ ತೆಗಿಬಹುದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಕಡೆ ಫೋಟೋ ತೆಗಿತಾ ಇದ್ವಿ. ಈಗ ಹಂಗಲ್ಲ, ಕೆಲವು ಕಡೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಫೋಟೋಗ್ರಫಿಯನ್ನ ನಿಷೇಧಿಸಲಾಗಿದೆ ಅಂತ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಅಷ್ಟ್ರ ಮಟ್ಟಕ್ಕೆ ನಾವು ಫೋಟೋನ ಯೂಸ್ ಮಾಡ್ತೀವಿ ಅಥವಾ ಕ್ಯಾಮರಾನ ಯೂಸ್ ಮಾಡ್ತೀವಿ. ಕ್ಯಾಮರಾ ನಿಮ್ಮ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಸರ್, ತುಂಬಾನೇ ಯೂಸ್ ಆಗಿದೆ. ಕೆಲವೊಂದ್ ಕಡೆ ಅದರಿಂದ ತಪ್ಪುಗಳು ನಡೆದಿದೆ, ಅದರಿಂದ ಮೈನಸ್ಸು ನಡೆದಿದೆ. ಬಟ್ ಚೆನ್ನಾಗಿ ಉಪಯೋಗಿಸಿಕೊಂಡ್ರೆ ಯಾವುದಾದ್ರೂ ಟೆಕ್ನಾಲಜಿಯನ್ನ ಸಲಕರಣೆಗಳನ್ನ ಅದ್ಭುತವಾದನ್ನ ಮಾಡಬಹುದು ಮನುಷ್ಯ ಅನ್ನೋದನ್ನ ಕ್ಯಾಮರಾ ತೋರಿಸಿಕೊಟ್ಟಿದೆ. ನಮ್ಮದೇ ಫೋಟೋಗಳನ್ನ 20 ವರ್ಷದ ಅಥವಾ ಹಿಂದಿನ ಫೋಟೋಗಳನ್ನ ನೋಡಿದಾಗ ನಮಗೆ ಬಹಳ ಖುಷಿಯಾಗುತ್ತೆ. ನನಗೆ ಬೇಜಾರಾಗಿರೋದು ಅಂದ್ರೆ, ನಮ್ಮ ಮುತ್ತಜ್ಜ ಅವರ ಕಾಲದಲ್ಲಿ ನಮಗೆ ಒಂದಷ್ಟು ಫೋಟೋಸ್ಗಳು ಸಿಗೋದಿಲ್ಲ, ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯಾವಾಗ್ಲೂ ಅನ್ಸುತ್ತೆ. ಅವತ್ತಿನ ಕಾಲಘಟ್ಟದ ಒಂದಷ್ಟು ಫೋಟೋಸ್ಗಳು ಬೇಕು. ರಾಜರ ಮಹಾರಾಜರ ಕಾಲದಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಕಾಮನ್ ಮ್ಯಾನ್ ಆಗತ್ತಿನ ಜನ ಹೇಗಿದ್ರು, ಅವರ ಸುತ್ತಮುತ್ತಲಿನ ಪರಿಸರ ಹೇಗಿತ್ತು, ತುಂಬಾ ಹತ್ರಕ್ಕೆ ಬಂದ್ರೆ ನಮ್ಮ ಊರು ಹೇಗಿತ್ತು, ನಮ್ಮ ಮುತ್ತಾತ ಅಥವಾ ನಮ್ಮ ಮುತ್ತಜ್ಜಿಯವರೆಲ್ಲ ಹೇಗಿದ್ರು, ಅವ್ರ ಹಿಂದಿನವ್ರು ಹೇಗಿದ್ರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋ ಕುತೂಹಲ ತುಂಬಾ ಇದೆ ನನಗೆ ಯಾವಾಗ್ಲೂ. ಬಟ್ ಅವತ್ತಿನ ಕಾಲಕ್ಕೆ ಫೋಟೋ ಇದ್ರೆ ಚೆನ್ನಾಗಿತ್ತೇನು ಅಂತ ಅನ್ಸುತ್ತೆ. ಇವತ್ತು ನಮ್ಮ ಹತ್ರ ಹೇರಳವಾಗಿ ಫೋಟೋ ಸಿಗುತ್ತೆ, ನಮ್ಮ ಬಾಲ್ಯದಿಂದ ಹಿಡಿದು ನಮ್ಮ ಹುಟ್ಟಿನಿಂದ ಹಿಡಿದು ಎಷ್ಟರ ಮಟ್ಟಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇದ್ದಾಗಿಂದನೇ ಫೋಟೋ ಸಿಗುತ್ತೆ. ಅಷ್ಟರ ಮಟ್ಟಕ್ಕೆ ನಮ್ಮ ಟೆಕ್ನಾಲಜಿ ಇವತ್ತು ಮುಂದುವಂದಿದೆ. ಪ್ರತಿ ದಿನದ ಎಷ್ಟೋ ಜನ ಪ್ರತಿ ಡೇ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಹಾಕೋದನ್ನ ಎಲ್ಲವನ್ನ ಪ್ರತಿನಿತ್ಯದ ಬ್ಲಾಗ್ ಡೈಲಿ ಬ್ಲಾಗ್ಸ್ ಅಂತ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ನಮಗೆ ಫೋಟೋ ಹೆಲ್ಪ್ ಮಾಡಿದೆ. ಸಮಯ 9:25 ಕ್ಯಾಮರಾಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ

0: ಸಮಯ 9:30 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಪಕ್ಷಿ ಪ್ರಪಂಚ. ಇಂದಿನ ಪಕ್ಷಿಯ ಪರಿಚಯ ಬಾವಲಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಆರ್ ಕೆ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ಶುಭ ಮುಂಜಾನೆ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಹಾಗೂ ಪ್ರಾಣಿಗಳ ಲೋಕದಲ್ಲಿ ಎರಡೂ ಕಡೆಯೂ ಗುರುತಿಸಿಕೊಂಡಿರುವಂತಹ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ಮಾತಾಡೋಣ. ಆ ಪಕ್ಷಿ ಪಕ್ಷಿಯೂ ಅಲ್ಲ, ಪ್ರಾಣಿಯೂ ಅಲ್ಲ, ಪಕ್ಷಿ ಪ್ರಾಣಿ ರೂಪದ ಸಸ್ತನಿ ಅಂತ ಹೇಳಬಹುದು. ಹೌದು, ನಿಮ್ಮೆಲ್ಲರ ಊಹೆ ಸರಿಯಾಗಿದೆ. ಆ ಪಕ್ಷಿಯ ಹೆಸರು ಬಾವಲಿ. ನಾವೆಲ್ಲ ನಮ್ಮ ಮನೆಯ ಬಳಿ ಇರುವಂತಹ ಪೇರಳೆ, ಮಾವು, ಹಲಸು ಈ ರೀತಿಯ ಹಲವಾರು ಮರಗಳಿಗೆ ರಾತ್ರಿಯಲ್ಲಿ ನೇತು ಹಾಕಿಕೊಂಡು ಕೂಗುತ್ತಾ ಗಲಭೆ ಮಾಡುತ್ತಾ ಹಣ್ಣನ್ನು ತಿನ್ನುತ್ತಿರುವಂತಹ ಪಕ್ಷಿಯನ್ನ ಹಲವಾರು ಬಾರಿ ನೋಡಿರ್ತೀವಿ. ಆದರೆ ಈ ಪಕ್ಷಿಗಳು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನ, ಇದರ ಜೀವನ ವ್ಯವಸ್ಥೆ ಅಚ್ಚರಿ ಹುಟ್ಟಿಸುವಂತಹ ಸಂಗತಿ ಏನಿದೆ ಅನ್ನೋದನ್ನ ಇವತ್ತು ತಿಳಿದುಕೊಳ್ಳೋಣ. ಬೇರೆ ಪಕ್ಷಿಗಳಂತೆ ಇದು ಬೇಟೆಯಾಡುವುದಿಲ್ಲ, ಬೇರೆ ಪಕ್ಷಿಗಳಂತೆ ಇದು ತನ್ನ ಆಹಾರವನ್ನ ಹುಡುಕೋದಿಲ್ಲ. ಇದು ಹುಡುಕುವಂತಹ ಪರಿ ತುಂಬಾ ವಿಶೇಷ, ತುಂಬಾ ನವನವೀನವಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇದರ ಹಿನ್ನೆಲೆಯನ್ನ ಹುಡುಕ್ತಾ ಹೋದ್ರೆ ಅತೀಂದ್ರಿಯ ಶಕ್ತಿ ಅಂತ ಕರಿಬಹುದು ಬಾವಲಿಗಳಿಗೆ ಇರುವುದು. ಅತೀಂದ್ರಿಯ ಶಕ್ತಿ ಅಂದ್ರೆ ನಮ್ಮ ಮನುಷ್ಯರಿಗೂ ಇಲ್ಲದಂತಹ, ಬಾವಲಿಗೆ ಮಾತ್ರ ಅಪರೂಪವಾಗಿ ಹಾಗೂ ಕೆಲವು ಪ್ರಾಣಿಗಳಿಗೆ ಮಾತ್ರ ಅಪರೂಪವಾಗಿ ಸೃಷ್ಟಿ ನಿಸರ್ಗ ಕೊಟ್ಟಿರುವಂತಹ ಶಕ್ತಿ ಅಂತ ಹೇಳಬಹುದು. ಆ ಶಕ್ತಿ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಒಂದು ಹಿಂದೆ ನಡೆದಂತಹ ಘಟನೆಗಳನ್ನ ಪುಟಗಳನ್ನ ತೆರೆಯುತ್ತಾ ತಿಳಿದುಕೊಂಡ್ರೆ ನಿಮಗೂ ಸಂಪೂರ್ಣವಾಗಿ ಅರ್ಥವಾಗುತ್ತೆ. 1759 ಸುಮಾರಿನಲ್ಲಿ ಇಟಲಿ ದೇಶದ ಪವಿಯಾ ಅನ್ನೋ ಊರಿನಲ್ಲಿ ಲಾಸೆರೋಸ್ ಫಲಾನಿ ಅನ್ನುವಂತಹ ಒಬ್ಬ ಧರ್ಮಗುರು ಅಥವಾ ಪಾದ್ರಿ ಇದ್ದ. ಆತ ಚರ್ಚ್ನಲ್ಲಿ ಧರ್ಮ ಬೋಧನೆಯನ್ನ ಮಾಡ್ತಾನೆ, ಜೀವಶಾಸ್ತ್ರಜ್ಞನೂ ಕೂಡ ಆಗಿದ್ರಿಂದ ಹಲವಾರು ಜೀವ ಜಗತ್ತಿನ ಬಗ್ಗೆ ಕುತೂಹಲಗಳು ಆತನಿಗೆ ಇತ್ತು. ಈ ರೀತಿಯ ಕುತೂಹಲಗಳು ಇದ್ದಂತಹ ಸಂದರ್ಭದಲ್ಲಿ ಆತ ಇದನ್ನೆಲ್ಲ ಹುಡುಕ್ಬೇಕು, ತಿಳ್ಕೋಬೇಕು ಅನ್ನುವಂತಹ ತುಂಬಾ ಅತೀವವಾದಂತಹ ಆಸಕ್ತಿಯನ್ನ ಹೊಂದಿರ್ತಾನೆ. ಒಂದು ದಿವಸ ಚರ್ಚಿನ ಗಂಟೆಗಳಲ್ಲಿ ಬಾವಲಿ ಹೋಗಿ ರಾತ್ರಿ ನೇತು ಹಾಕಿಕೊಳ್ಳೋದನ್ನ ಸುಮಾರು ಬಾರಿ ನೋಡಿರ್ತಾನೆ. ಆದ್ರೂ ಕೂಡ ಅವನಿಗೆ ಅದೇನು ವಿಶೇಷ ಅಂತ ಅನ್ಸೋದಿಲ್ಲ. ಆದ್ರೆ ಯಾಕೆ ಇವು ರಾತ್ರಿ ಎಲ್ಲ ಬೇಟೆಯಾಡುತ್ತೆ, ಹಗಲೆಲ್ಲ ಈ ತರ ನೇತು ಹಾಕೊಂಡಿರುತ್ತೆ, ಯಾಕೆ ಕಾಣಿಸೋದಿಲ್ಲ, ಹಗಲಲ್ಲಿ ನಿದ್ದೆ ಮಾಡುತ್ತೆ ಅನ್ನುವಂತಹ ಒಂದು ವಿಷಯದ ಮೇಲೆ ಆಸಕ್ತಿಯನ್ನ ಪಡೆದುಕೊಂಡು ಈ ಪಕ್ಷಿಗಳ ಬಗ್ಗೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ನೇರವಾಗಿ ಮಾರನೇ ದಿವಸ ಆ ಮೇಲ್ಗಡೆ ಗಂಟೆಯಲ್ಲಿ ನೇತಾಡ್ತಿದ್ದಂತಹ ಬಾವಲಿಗಳನ್ನು ಹಿಡಿದುಕೊಂಡು ಬಂದು ತನ್ನ ರೂಮ್ನಲ್ಲಿ ಆ ಬಾವಲಿಯ ಕಣ್ಣುಗಳಿಗೆ ಮೇಣವನ್ನ ಹಚ್ಚಿ ಒಂದ್ ಕಡೆ ನೇತು ಹಾಕ್ತಾನೆ. ತನ್ನ ರೂಮ್ನಲ್ಲಿ ಹಲವಾರು ತಂತಿಗಳನ್ನ ಅಳವಡಿಸ್ತಾನೆ. ತಂತಿಗಳು ಹೇಗೆ ಅಂದ್ರೆ ನಾವು ಬಟ್ಟೆ ಒಣ ಹಾಕೋ ರೀತಿಯಲ್ಲಿ ನೇರವಾಗಿ ಹಾಕೋದಿಲ್ಲ, ತುಂಬಾ ಗೋಜಲು ಗೋಜಲಾಗಿ ಅಂದ್ರೆ ಯಾವ್ದಾದ್ರು ಒಂದು ದಾರದೊಂಡೆ ಗಂಟೆ ಬಿಡಿಸಕಾಗದೆ ಅಂದ್ರೆ ಎಷ್ಟು ಗಂಟೆ ಗಂಟೆಗಳಾಗಿ ನಮ್ಗೆ ಬಿಡಿಸೋಕೆ ತೊಂದರೆ ಕೊಡ್ತಾ ಇರುತ್ತೆ. ಆತರ ಗೋಜಲು ಗೋಜಲಾಗಿರುವಂತೆ ತಂತಿಗಳನ್ನ ನೇತು ಹಾಕಿರ್ತಾನೆ ತನ್ನ ಕೋಣೆಯಲ್ಲಿ. ಕಣ್ಣಿಗೆ ಮೇಣ ಅಂಟಿಸಿರುವಂತಹ ಬಾವಲಿಗಳು ಕಣ್ಣು ತೆರೆಯೋದಕ್ಕಾಗೋದಿಲ್ಲ, ಹೇಗೆ ಹಾರತ್ತೆ ಅನ್ನೋದನ್ನ ಪತ್ತೆ ಮಾಡಬೇಕು ಅನ್ನೋದು ಈ ಪಾದ್ರಿ ಲಾಸೆರೋಸ್ ಫಲಾನಿಯ ಒಂದು ಪ್ರಯೋಗ ಆಗಿರುತ್ತೆ. ಹಾಗಾಗಿ ಕಣ್ಣಿಗೆ ಮೇಣ ಹಚ್ಚಿರುವಂತಹ ಆ ಬಾವಲಿಯನ್ನ ಹಾರೋದಕ್ಕೆ ಬಿಡ್ತಾನೆ. ಆ ಬಾವಲಿ ಎಂದಿನಂತೆ ಕಣ್ಣಿಗೆ ಮೇಣ ಹಚ್ಚಿದ್ರೂ ಕೂಡ ಯಾವುದೇ ಒಂದು ತಂತಿಗೂ ಕೂಡ ತಾಗಿಸ್ತೇ ಆರಾಮಾಗಿ ಹಾರಾಡುತ್ತೆ. ಈ ಪಾದ್ರಿ ಧರ್ಮಗುರು ಲಾಸೆರೋಸ್ ಫಲಾನಿಗೆ ಬಾವಲಿಗಳ ಬಗ್ಗೆ ಇದ್ದಂತಹ ಆಸಕ್ತಿ ಅದನ್ನೆಲ್ಲ ನೋಡಿದ್ಮೇಲೆ ದುಪ್ಪಟ್ಟು ನೂರುಪಟ್ಟಾದ್ರೂ ಆಗಿರ್ಬಹುದು, ಅದನ್ನ ನೋಡಿದ್ಮೇಲೆ ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಆತ ಇದರ ಬಗ್ಗೆ ಪ್ರಯೋಗ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ಮಾರನೇ ದಿವಸ ಚರ್ಚಿನ ಗಂಟೆಯ ಬಳಿಗೆ ಹೋಗಿ ಅಲ್ಲಿ ನೇತಾಗಿರುವಂತ ಬಾವಲಿಗಳನ್ನು ಹಿಡ್ಕೊಂಡ್ ಬರ್ತಾನೆ. ಅವನು ಹಿಡ್ಕೊಂಡ್ ಬಂದಿದ್ದಂತಹ ಬಾವಲಿಗಳಲ್ಲಿ ಸುಮಾರು 50 ಬಾವಲಿಗಳು ಹಿಂದಿನ ದಿವಸ ಹಿಡ್ಕೊಂಡ್ ಬಂದಿದ್ದಂತಹ ಬಾವಲಿಗಳೇ ಆಗಿರುತ್ತೆ. ಕಣ್ಣಿಗೆ ಮೇಣ ಹಚ್ಚಿ ಹಾರೋದಕ್ಕೆ ಬಿಟ್ಟ ನಂತರ ಆ ತಂತಿಗಳನ್ನೆಲ್ಲ ತಪ್ಪಿಸಿಕೊಂಡು ಹೊರಗಡೆ ಹೋಗಿ ಬೇಟೆಯಾಡಿ ತನ್ನ ಗಂಟೆಗಳಲ್ಲಿ ತನ್ನ ವಾಸಸ್ಥಾನದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಇದು ಆತ ಕಣ್ಣಿಗೆ ಹಚ್ಚಿದ್ದಂತಹ ಮೇಣದಿಂದ ಗೊತ್ತಾಗುತ್ತೆ. ಅವನಿಗೊಂದು ಅನುಮಾನ ಬರುತ್ತೆ, ಹಾಗಿದ್ರೆ ಬಾವಲಿಗಳಿಗೆ ಕಣ್ಣು ಹಾರೋದಕ್ಕೆ ಉಪಯೋಗವಿದೆಯಲ್ವಾ, ನೋಡೋದಕ್ಕೆ ಬೇಕಾಗೇ ಇಲ್ವಾ, ಅಂತ ಅನ್ಸಕ್ ಶುರುವಾಗುತ್ತೆ. ಆದ್ರೂ ಇದು ಬೇಟೆ ಆಡಿದ್ಯೋ ಇಲ್ವೋ, ತನ್ನ ಆಹಾರವನ್ನು ಸೇವಿಸಿದ್ಯೋ ಇಲ್ವೋ ಅನ್ನೋದು ಅವನಿಗೊಂದು ಅನುಮಾನ ಬರುತ್ತೆ. ಹಾಗಾಗಿ ಅವನು ಒಂದು ನಾಲ್ಕೈದು ಬಾವಲಿಗಳ ಹೊಟ್ಟೆಯನ್ನು ಕುಯ್ದು ನೋಡ್ತಾನೆ. ಅದ್ರ ತುಂಬಾ ಭರ್ತಿಯಾದಂತಹ ಕೀಟಗಳು ತುಂಬಿಕೊಂಡಿರುತ್ತೆ, ಸೊಳ್ಳೆ ಬೇರೆ ಬೇರೆ ಹಾರುವಂತಹ ಕೀಟಗಳನ್ನೆಲ್ಲ ಹಿಡಿದು ತಿಂದಿರುತ್ತೆ. ಆಗ ಅವನಿಗೆ ಸ್ಪಷ್ಟವಾಗುತ್ತೆ, ಯಾಕಂದ್ರೆ ಕೆಲವೇ ಗಂಟೆಗಳ ಮುಂಚೆ ತಿಂದಂತಹ ಕೀಟಗಳು ಇನ್ನೂ ಹೊಟ್ಟೆಯಲ್ಲಿ ಹಾಗೆ ಇದೆ ಅಂದ್ರೆ ಕಣ್ಣಿಗೆ ಮೇಣ ಹಚ್ಚಿದ್ರು ಕೂಡ ಹಾರಿ ಬೇಟೆಯನ್ನ ಮಾಡಿ ತನ್ನ ಆವಾಸ ಸ್ಥಾನವನ್ನ ವಾಪಸ್ ಗುರುತಿಸಿಕೊಂಡು ಬಂದು ಹೋಗಿ ಅಲ್ಲಿ ಸೇರುತ್ತೆ ಅಂತಂದ್ರೆ ಅತ್ಯಂತ ಆಶ್ಚರ್ಯ ಅಂತ ಅನ್ಸಕ್ ಶುರುವಾಗುತ್ತೆ. ಹಾಗಿದ್ರೆ ಇದು ಹೇಗೆ ಹಾರುತ್ತೆ ಅನ್ನೋದನ್ನ ಗುರುತಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ವಿಷಯವನ್ನ ಚರ್ಚಿನಲ್ಲಿ ಬಂದಂತಹ ಬೇರೆ ಬೇರೆ ಎಲ್ಲ ಭಕ್ತರುಗಳಿಗೂ ಕೂಡ ಈ ವಿಷಯ ಹೇಳ್ತಾ ಇರ್ತಾನೆ. ಬಾವಲಿಗಳು ಕಣ್ಣಿಂದ ನೋಡೋದಿಲ್ಲ, ಬೇರೆ ಯಾವುದೋ ಅಂಗದಿಂದ ನೋಡುತ್ತೆ. ಅದನ್ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ತಿಳ್ಕೊಂಡಾಗ ನಮ್ಗೆ ಇನ್ನೂ ವಿಷಯಗಳು ಗೊತ್ತಾಗುತ್ತೆ ಅಂತ ಎಲ್ಲ ಹೇಳಿದಾಗ ಆ ಚರ್ಚಿಗೆ ಬರ್ತಿದಂತಹ ಜನಗಳಿಗೆ ಇವನ ಬಗ್ಗೆ ತುಂಬಾ ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಇವನು ಧರ್ಮ ಬೋಧನೆ ಮಾಡೋದನ್ನ ಬಿಟ್ಟು ಈ ತರದೆಲ್ಲ ಕೆಲಸಗಳನ್ನ ಮಾಡ್ತಾ ಇದನಲ್ಲ ಅಂತ ಒಂದ್ ಸ್ವಲ್ಪ ಬೇಸರ ಇರುತ್ತೆ, ಎಲ್ಲ ವಾಪಸ್ ಹೊರಟೋಗ್ತಿರ್ತಾರೆ ಕೇಳಿಸ್ಕೊಂಡು. ಇದೇ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಚಾರ್ಲಸ್ ಜೋರ್ನೆ ಅನ್ನುವಂತಹ ಒಬ್ಬ ಜೀವಶಾಸ್ತ್ರಜ್ಞ ಈ ಲಾಸರಸ್ ಪಲಾನಿ ಅನ್ನುವಂತಹ ಪಾದ್ರಿ ಬಾವಲಿ ಮೇಲೆ ಮಾಡಿರುವಂತಹ ಪ್ರಯೋಗಗಳನ್ನ ಗುರುತಿಸ್ತಾನೆ. ಓ, ಹಾಗಿದ್ರೆ ನಾವು ಈ ಪ್ರಯೋಗವನ್ನು ಮಾಡಿ ನೋಡಬಹುದು ಅಂತ ಅನ್ಸಿ ಅವನು ಕೂಡ ಕಣ್ಣಿಗೆ ಬಟ್ಟೆಯನ್ನ ಬಿಗಿಯಾಗಿ ಕಟ್ಟಿ ಆ ಬಾವಲಿಯನ್ನು ಹಾರೋದಕ್ಕೆ ಬಿಟ್ಟನೆ. ಬಟ್ಟೆ ಅಂಟಿಸಿರುವಂತಹ ಬಾವಲಿ ಆರಾಮಾಗಿ ಹಾರಿ ತನ್ನ ಸ್ವಕ್ಷೇತ್ರ ಅಥವಾ ತನ್ನ ಮನೆಗೆ ಹೋಗಿ ತನ್ನ ಗೂಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಬೇಟೆಯನ್ನು ಕೂಡ ಆಡುತ್ತೆ. ಇದೆಲ್ಲ ಸ್ಪಷ್ಟವಾದ ನಂತರ ಇವನು ಕೂಡ ಹೋಗಿ ಲಾಸರೋಸ್ ಪಲಾನಿ ಪಾದ್ರಿಯನ್ನು ಭೇಟಿ ಆಗ್ತಾನೆ. ಇಬ್ರು ಕೂಡ ಸೇರ್ಕೊಂಡು ಚರ್ಚಿನಲ್ಲಿ ಒಟ್ಟಾಗಿ ಸಂಗ್ರಹ ಆಗಿರುವಂತಹ ಚರ್ಚಿನ ಹಣವನ್ನ ತೆಗೆದುಕೊಂಡು ಅದರಿಂದ ಒಂದು ವಿಶೇಷವಾದ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ವಿಶೇಷವಾದ ಪ್ರಯೋಗವನ್ನು ಮಾಡೋದಕ್ಕೆ ಮತ್ತೆ ವಾಪಸ್ ಚಾರ್ಲಸ್ ಜೋರ್ನೆ ಮತ್ತು ಲಾಸರೋಸ್ ಪಲಾನಿ ಇಬ್ರು ಸೇರಿ ಗಂಟೆಗಳಲ್ಲಿ ಕಟ್ಟಿರುವಂತಹ ಬಾವಲಿಯನ್ನ ತೆಗೆದುಕೊಂಡು ಬರ್ತಾರೆ. ಆದ್ರೆ ಮುಂದೆ ಈ ಪ್ರಯೋಗವನ್ನು ಮಾಡೋದಕ್ಕೆ ಚಾರ್ಲಸ್ ಜೋರ್ನಿಗೆ ಬೇರೆ ಯಾವುದೋ ಕೆಲಸ ಆಗಿರೋದನ್ನ ಬರೋದಕ್ಕಾಗೋದಿಲ್ಲ. ಈ ಪ್ರಯೋಗವನ್ನು ಲಾಸರೋಸ್ ಪಲಾನಿ ಒಬ್ಬನೇ ಮಾಡ್ತಾನೆ. ಮಾಡಿ ನೋಡ್ತಾನೆ, ಕಣ್ಣಿಗೆ ಮೇಣವನ್ನ ಅಂಟಿಸಿ ಕಿವಿಗಳಿಗೆ ಕೊಳವೆ ಆಕಾರದ ಲೋಹವನ್ನ ತಯಾರಿಸಿಟ್ಕೊಂಡಿರ್ತಾರೆ ಇಬ್ರು ಸೇರಿ. ಆ ಕೊಳವೆ ಆಕಾರದ ಲೋಹವನ್ನ ಕಿವಿಗೆ ಹಾಕಿ ಕಿವಿಯನ್ನು ಮುಚ್ಚಿಬಿಡ್ತಾರೆ, ಯಾವುದೇ ರೀತಿ ಶಬ್ದ ಕೇಳಿಸಿಕೊಳ್ಳದೆ ಇರೋ ರೀತಿಯಲ್ಲಿ. ಹಾಗಾಗಿ ಕಣ್ಣಿಗೆ ಮೇಣ ಹಚ್ಚಿದ ಹಾಗೆ ಇರುತ್ತೆ, ಕಿವಿಗಳಿಗೆ ಹಾಕಿದ್ದಂತಹ ಲೋಹ ಹಾಗೆ ಇರುತ್ತೆ. ಕಿವಿಯನ್ನ ಮುಚ್ಚಿ ಹಾರೋದಕ್ಕೆ ಬಿಟ್ಟಾಗ ನಾವು ಕಣ್ಣು ಕಟ್ಟಿ ಬಿಟ್ರೆ ಹೇಗೆ ಇರುವಂತಹ ಗೋಡೆ ಬೇರೆ ಎಲ್ಲ ವಸ್ತುಗಳಿಗೆ ಗುದ್ಕೊಳ್ತೀವಲ್ಲ, ಅದೇ ರೀತಿ ಆ ಪಕ್ಷಿ ಎಲ್ಲ ಬದುಕು ಡಿಕ್ಕಿ ಹುಡ್ಕೊಳಕ್ ಶುರುವಾಗುತ್ತೆ. ಡಿಕ್ಕಿ ಹುಡ್ಕೊಳಕ್ ಶುರುವಾದ್ರೂ ಕೂಡ ಇನ್ನೂ ಮುಂದೆ ಮುಂದೆ ಹಾರ್ಕೊಳ್ತಾ ಹೋಗುತ್ತೆ. ಹಾರಿ ಹೋಗಿ ವಾಪಸ್ ತನ್ನ ಗಂಟೆಯಲ್ಲಿ ಹೋಗಿ ನೇತು ಹಾಕೊಂಡು ಕೂತಿರುತ್ತೆ. ಇದೇ ವಿಷಯ ಗೊತ್ತಾಗಿರುವಂತಹ ಲಾಸರೋಸ್ ಪಲಾನಿ ಈ ಎಲ್ಲ ವಿಷಯವನ್ನ ತನ್ನ ಭಕ್ತರುಗಳಿಗೆ ಚರ್ಚೆಗೆ ಬರ್ತಿದ್ದಂತಹ ಎಲ್ಲರಿಗೂ ಕೂಡ ತಿಳಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನ ಹೇಳಿದಾಗ ಜನಗಳಿಗೆ ಅವನ ಮೇಲೆ ಇದ್ದಂತಹ ತಾಳ್ಮೆ ಮಿತಿ ಮೀರಿ ಹೋಗುತ್ತೆ. ಸಿಟ್ಟು ಬಂದು ಅವರೆಲ್ಲ ಚರ್ಚನ್ನ ಆ ಕ್ಷಣದಲ್ಲೇ ಬಿಟ್ಟು ಹೋಗ್ತಾರೆ. ಅದಷ್ಟೇ ಅಲ್ಲದೆ ಚಾರ್ಲಸ್ ಜೋರ್ನೆ ಮತ್ತು ಲಾಸರೋಸ್ ಪಲಾನಿ ಇಬ್ಬರಿಗೂ ಕೂಡ ಬಾಯಿಗೆ ಬಂದಾಗ ಬೈತಾರೆ. ನೀವು ಚರ್ಚೆಗೆ ಕೊಟ್ಟಿರುವಂತಹ ಹಣವನ್ನು ತೆಗೆದುಕೊಂಡು ನೀವು ಈ ತರದ ಕೆಲಸ ಎಲ್ಲ ಮಾಡ್ತಿದ್ರಾ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಗ ಫ್ರೆಂಚ್ ಅಲ್ಲಿ ಒಬ್ಬ ಜಾರ್ಜ್ ಕುವೀರ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಇರ್ತಾನೆ. ಅವನ ಹತ್ರ ಈ ವಿಷಯವೆಲ್ಲ ತಗೊಂಡು ಹೋಗಿ ಹೇಳಿ ಬಾವಲಿ ಕಿವಿಯಿಂದ ಕೇಳುತ್ತಾ ಕಣ್ಣಿಂದ ನೋಡುತ್ತಾ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಇಂಥ ವಿಷಯಗಳೆಲ್ಲ ಹೇಳ್ತಾ ಇದ್ದಾನೆ, ತಪ್ಪು ಸರಿನ ನೀವು ತಿಳಿಸಿ ಅಂತ ಹೇಳಿದಾಗ ಈ ಜಾರ್ಜ್ ಕುವೀರ್ ಅನ್ನೋ ವಿಜ್ಞಾನಿ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ನೇರವಾಗಿ ಸುಮ್ನೆ ಬಾಯಿಗೆ ಬಂದ ರೀತಿಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಬಾವಲಿಗಳಿಗೆ ಅಸಾಧಾರಣವಾದಂತಹ ಸ್ಪರ್ಶ ಶಕ್ತಿ ಇರುತ್ತೆ, ಹಾಗಾಗಿ ಗಾಳಿಯಲ್ಲಿ ಹಾರುವಾಗ ರೋಮಗಳಿಗೆ ಗಾಳಿ ಬೀಸೋದ್ರಿಂದ ಆ ಕೀಟಗಳು ಹಾರ್ತಿರೋದು ಅದಕ್ಕೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ಅವು ಬೇಟೆಯನ್ನ ಆಡ್ತವೆ. ಅದಲ್ಲದೆ ಕಣ್ಣು ಮೂಗಿನ ಕೆಲಸ ಮಾಡುತ್ತೆ, ಮೂಗು ಬಾಯಿ ಕೆಲಸ ಮಾಡುತ್ತೆ ಅಂತೆಲ್ಲ ಹೇಳೋದು ಶುದ್ಧವಾದಂತಹ ಸುಳ್ಳು ಅಂತ ಹೇಳಿ ಜನಗಳಿಗೆ ಹೇಳ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಈ ಎಲ್ಲಾ ಜನಗಳು ವಾಪಸ್ ಬಂದು ಲಾಸರೋಸ್ ಪಲಾನಿ ಅನ್ನುವಂತಹ ಧರ್ಮಗುರುಗೆ ಇನ್ಯಾವುದೇ ರೀತಿಯ ಪ್ರಯೋಗಗಳನ್ನ ಮಾಡದೇ ಇರುವಂತೆ ಚರ್ಚಿನ ಪಾದ್ರಿಸ್ತಾನಿನ ಕೆಳಗಿಳಿಸಿ ಅವನನ್ನು ಓಡಿಸ್ಬಿಡ್ತಾರೆ. ಅದಾದ ನಂತರ ಇಷ್ಟೆಲ್ಲಾ ಪ್ರಯೋಗ ಮಾಡಿದಂತಹ ಲಾಸರೋಸ್ ಪಲಾನಿ ಮುಂದೆ ಯಾವುದೇ ಪ್ರಯೋಗಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮಾರು 150 ವರ್ಷ ಸಂಪೂರ್ಣವಾಗಿ ಜನ ಲಾಸರೋಸ್ ಪಲಾನಿಯನ್ನು ಮರೆತು ಬಿಡ್ತಾರೆ, ಹಾಗೆ ಚಾರ್ಲಸ್ ಜೋರ್ನೆಯನ್ನು ಮರೆತು ಬಿಡ್ತಾರೆ. ಜಾರ್ಜ್ ಕುವೀರ್ ಅನ್ನುವಂತಹ ಫ್ರೆಂಚ್ ವಿಜ್ಞಾನಿ ಹೇಳಿದ ಸತ್ಯ ಅಂತ ನಂಬ್ಕೊಂಡು ಸುಮ್ಮನೆ ಇರ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿಯ ಪ್ರಯೋಗಕ್ಕೂ ಕೂಡ ಯಾವ ವಿಜ್ಞಾನಿಯೂ ಯಾಕೆ ಮಾಡಲಿಲ್ಲ ಅನ್ನೋದು ಇವತ್ತಿಗೂ ಎಲ್ಲರಿಗೂ ಕಾಡುವಂತಹ ಪ್ರಶ್ನೆಯಾಗಿದೆ. 150 ವರ್ಷಗಳ ನಂತರ ಡೆನ್ಮಾರ್ಕಿನ ವಿಜ್ಞಾನಿ ಸೆವಿನ್ ಜೆಗ್ರಾಫ್ ಅನ್ನುವಂತಹ ವಿಜ್ಞಾನಿಗೆ ಈ ಇಬ್ರು ಜೀವಶಾಸ್ತ್ರಜ್ಞರು ಲಾಸರೋಸ್ ಪಲಾನಿ ಚಾರ್ಲಸ್ ಜೋರ್ನೆ ಇಬ್ರು ಮಾಡಿರುವಂತಹ ಪ್ರಯೋಗಗಳಿಂದ ಆಶ್ಚರ್ಯ ಹುಟ್ಟುತ್ತೆ. ಇದರಲ್ಲಿ ಏನೋ ಒಂದು ವಿಶೇಷ ಅಡಗಿದೆ ಅಂತ ಅನ್ಸಿ ಇವರಿಬ್ಬರು ಮಾಡಿರುವಂತಹ ಪ್ರಯೋಗಗಳನ್ನ ಮಾಡ್ತಾನೆ. ಕಣ್ಣಿಗೆ ಮೇಣವನ್ನ ಅಂಟಿಸಿ ಹಾರೋದಕ್ಕೆ ಬಿಡ್ತಾನೆ, ಅವ್ರು ಹೇಳಿದ ರೀತಿಯಲ್ಲಿ ಆರಾಮಾಗಿ ಬಾವಲಿ ಹಾರಾಡುತ್ತೆ. ಅದೇ ರೀತಿಲಿ ಕಿವಿಗಳನ್ನ ಮುಚ್ಚಿ ಕಣ್ಣನ್ನ ಮುಚ್ಚಿ ಈ ಬಾವಲಿಗಳನ್ನ ಹಾರೋದಕ್ಕೆ ಸೆವೆನ್ ಜಗ್ರಾಫ್ ಬಿಡ್ತಾನೆ. ಹಿಂದೆ ಧರ್ಮಗುರು ಮಾಡಿದಂತೆ ಪ್ರಯೋಗ ಮಾಡಿದಾಗ ಯಾವ ರೀತಿ ಫಲಿತಾಂಶ ಬಂದಿತ್ತೋ ಅದೇ ರೀತಿಯ ಫಲಿತಾಂಶ ಈಗಲೂ ಬರುತ್ತೆ. ಅದು ಹಾರೋದಕ್ಕೆ ಸಾಧ್ಯವಾಗದೆ ಅಲ್ಲಿ ಅಡತೊಡಕಾಗಿ ಹಾರುತ್ತೆ, ಆದರೂ ಕೂಡ ತನ್ನ ಸ್ಥಾನವನ್ನು ಸುರಕ್ಷಿತವಾಗಿ ಸೇರುತ್ತೆ. ಅವನಿಗೆ ಇನ್ನೇನಾದ್ರೂ ಒಂದು ವಿಶೇಷವಾಗಿದ್ದ ಶಕ್ತಿ ಈ ಬಾವಲಿಗಳಿಗಿದೆ ಅಂತ ಅನ್ಸಿ ಹಾಗಿದ್ರೆ ಕಣ್ಣೇನಕ್ಕೂ ಉಪಯೋಗ ಇಲ್ವಾ ಅನ್ನುವಂತಹ ಪ್ರಶ್ನೆ ಈತನಿಗೂ ಬರುತ್ತೆ. ಮುಂದೆ ಇನ್ನೊಂದು ಪ್ರಯೋಗ ಮಾಡೋದಕ್ಕೆ ತಯಾರಿಸಿಕೊಳ್ತಾನೆ. ಮುಂದೆ ಒಂದು ಎಲಾಸ್ಟಿಕ್ ತರ ಇರುವಂತಹ ದಾರವನ್ನು ತಯಾರಿಸ್ತಾನೆ ಅಥವಾ ಒಂದು ಪೇಪರ್ ತರದ ಒಂದು ಟೋಪಿಯನ್ನು ತಯಾರಿಸಿ ಅದನ್ನ ಬಾವಲಿಯ ಮೂತಿಗೆ ಹಾಕೋದಕ್ಕೆ ತಯಾರಿ ಮಾಡಿಕೊಳ್ತಾನೆ. ಬಾವಲಿಗಳನ್ನು ಹಿಡ್ಕೊಂಡು ಬಂದು ಆ ಬಾವಲಿಗಳಿಗೆ ತಾನು ಮಾಡಿರುವಂತಹ ಎಲಾಸ್ಟಿಕ್ನ ಟೋಪಿಯನ್ನು ಹಾಕ್ತಾನೆ. ಯಾವುದೇ ಕಾರಣಕ್ಕೂ ಅದು ಬಾಯಿಯನ್ನು ತೆರೆಯಬಾರದು. ಆ ರೀತಿ ಮಾಡಿ ಬಾವಲಿಯನ್ನ ಹಾರೋದಕ್ಕೆ ಈ ರೀತಿ ಬೇಕಾದಂತಹ ತಂತಿಗಳನ್ನು ಅಡ್ಡವಾಗಿ ಕಟ್ಟಿ ಹಾರೋದಕ್ಕೆ ತೊಂದರೆ ಆಗೋಗಿ ಅಲ್ಲಿ ಏನ್ ಬೇಕೋ ಎಲ್ಲ ಮಾಡಿರ್ತಾನೆ. ಹಾರೋದಕ್ಕೆ ಬಿಟ್ಟನೆ. ಹಾರೋದಕ್ಕೆ ಬಿಟ್ಟಾಗ ಆಶ್ಚರ್ಯ, ಬಾವಲಿಗಳು ಮೊದಲನೇದು ಯಾವುದೋ ಒಂದು ತಂತಿಗೆ ತಾಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ಹಾರೋದಕ್ಕೆ ಮುಂದೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೆ. ಹಾಗಿದ್ರೆ ಇದು ಸರಿನೋ ತಪ್ಪೋ ಅನ್ನುವಂತಹ ಆಶ್ಚರ್ಯ ಅವನಿಗೆ ಬರುತ್ತೆ. ಮತ್ತೆ ಇನ್ನೊಂದು ಪ್ರಯೋಗ ಮಾಡಿ ನೋಡೋಣ ಅಂತೇಳಿ ಕಣ್ಣಿಗೆ ಕಟ್ಟಿದ್ದಂತಹ ಕಣ್ಣಿಗೆ ಅಂಟಿಸಿದಂತಹ ಮೇಣವನ್ನು ತೆಗೆದು ಹಾರೋದಕ್ಕೆ ಬಿಟ್ಟನೆ. ಆದರೆ ಕಿವಿ ಹಾಗೆ ಮುಚ್ಚಿರುತ್ತೆ, ಹಾಗೆ ಮೂತಿಗೆ ಹಾಕಿರುವಂತಹ ಪುಟ್ಟ ಟೋಪಿ ಕೂಡ ಹಾಗೆ ಇರುತ್ತೆ. ಈಗಲೂ ಕೂಡ ಬಾವಲಿ ಹಾರೋದಕ್ಕಾಗದೆ ಸಂಪೂರ್ಣವಾಗಿ ಕೆಳಗೆ ಬಿದ್ದು ಹೋಗುತ್ತೆ. ಇದನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ, ಬಾವಲಿ ತನ್ನ ಬೇಟೆಯನ್ನ ತನ್ನ ದಾರಿಯನ್ನ ಕಣ್ಣಲ್ಲಿ ನೋಡ್ತಾ ಇಲ್ಲ, ತನ್ನ ಬಾಯಿ ಹಾಗೂ ಕಿವಿ ಮುಖಾಂತರ ತನ್ನ ದಾರಿ ತನ್ನ ಬೇಟೆಯನ್ನ ಗುರುತಿಸಿಕೊಳ್ತಾ ಇದೆ ಅನ್ನೋದು ಸೆವೆನ್ ಜಿಯೋಗ್ರಾಫ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಆಗ ಇವನಿಗೆ ಇದರ ಬಗ್ಗೆ ಇನ್ನೂ ಆಸಕ್ತಿ ಹುಟ್ಟಿ ಹಲವಾರು ವಿಚಾರಗಳನ್ನ ಇದೇ ವಿಷಯದಲ್ಲಿ ಒಂದು ಸಂಶೋಧನೆಯನ್ನ ಮಾಡ್ತಾನೆ. ಹಾಗಾಗಿ ಈ ಎಲ್ಲಾ ಪ್ರಯೋಗಗಳ ಫಲಿತಾಂಶವಾಗಿ ಒಂದು ವಿಷಯ ಗೊತ್ತಾಗೋದಂದ್ರೆ ಬಾವಲಿ ಕಣ್ಣಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಕಿವಿಯಿಂದ ಮತ್ತು ಬಾಯಿಯಿಂದ ಶಬ್ದವನ್ನು ಹೊರಡಿಸ್ತಾ ಕಿವಿಯಿಂದ ಶಬ್ದದಿಂದ ಬರುವಂತಹ ತರಂಗಗಳಿಂದ ಬರುವಂತಹ ಪ್ರತಿಫಲಿಸಿರುವಂತಹ ಶಬ್ದವನ್ನ ಕೇಳ್ತಾ ದಾರಿಯನ್ನ ಗುರುತಿಸಿಕೊಳ್ಳುತ್ತೆ ಅನ್ನೋದು ಜಿಯೋಗ್ರಾಫ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ನಾವದನ್ನ ಶ್ರವಣಾತೀತ ಶಬ್ದ ಅಂತ ಕರಿತೀವಿ ಅಥವಾ ಅಲ್ಟ್ರಾ ಸಾನಿಕ್ ಸೌಂಡ್ ಅಂತ ಕರಿತೀವಿ. ಈ ರೀತಿಯ ಶಬ್ದದ ಪ್ರಯೋಗವನ್ನ ಕಂಡುಹಿಡಿದು ನಮ್ಮ ಡೆನ್ಮಾರ್ಕ್ ದೇಶದ ವಿಜ್ಞಾನಿ ಸೆವೆನ್ ಜಿಯೋಗ್ರಾಫ್. ಈ ಸೆವೆನ್ ಜಿಯೋಗ್ರಾಫ್ ವಿಜ್ಞಾನಿ ಕಂಡುಹಿಡಿದಿರುವಂತಹ ವಿಶೇಷಗಳು ಇವತ್ತು ನಮಗೆ ನಮ್ಮ ದೇಶದ ಕಾವಲು ಸುರಕ್ಷತೆ ಎಲ್ಲ ಅಂಗಗಳಲ್ಲೂ ಕೂಡ ಈ ಜಗತ್ತಿಗೆ ಪ್ರಯೋಜನಕಾರಿಯಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇದಾದ ಮೇಲೆ ಗ್ರಿಫಿನ್ ಅನ್ನುವಂತಹ ಅಮೆರಿಕದ ಒಬ್ಬ ವಿಜ್ಞಾನಿ ಇದೇ ಒಂದು ಶಬ್ದ ತರಂಗಗಳನ್ನ ಪತ್ತೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಈ ಎಲ್ಲಾ ಪ್ರಯೋಗಗಳು ಆಗಿರುತ್ತೆ, ಆದ್ರೆ ಎಲ್ಲೂ ಕೂಡ ಶ್ರವಣಾತೀತ ಶಬ್ದವನ್ನ ಇದು ಹೊರಡಿಸುತ್ತೆ ಅಂತ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಿರೋದಿಲ್ಲ. ಗ್ರಿಫಿನ್ ಮಾಡುವಂತಹ ಪ್ರಯೋಗದಲ್ಲಿ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬಾವಲಿಗಳನ್ನ ಮತ್ತೆ ಬಾಯಿ ಬಿಡದೇ ಇರೋ ರೀತಿಯಲ್ಲಿ ಮಾಡಿ ಕಿವಿಯನ್ನ ಮುಚ್ಚಿ ಹಾರೋದಕ್ಕೆ ಬಿಟ್ಟಾಗ ಅವು ಯಾವುದೇ ರೀತಿ ಶಬ್ದವನ್ನು ಮಾಡೋದಕ್ಕಾಗೋದಿಲ್ಲ. ಇವನೊಂದು ಹೊಸದಾಗಿರುವಂತಹ ಒಂದು ಶಬ್ದ ತರಂಗವನ್ನ ಪತ್ತೆ ಮಾಡುವಂತಹ ಯಂತ್ರವನ್ನ ತಯಾರಿಸ್ತಾನೆ. ಅದು ಮನುಷ್ಯರ ಮಾತಾಡುವಂತಹ ಶಬ್ದಕ್ಕಿಂತನೂ ಇನ್ನೂ ತಾರಸ್ವರ ಅಂದ್ರೆ ಇನ್ನೂ ಕೆಳಗಿನ ಸ್ವರವನ್ನು ಗುರುತಿಸುವಂತಹ ಅಪರೂಪವಾದಂತಹ ಶಬ್ದ ತರಂಗ ಪತ್ತೆ ಮಾಡುವ ಯಂತ್ರ ಆಗಿರುತ್ತೆ. ಅದರ ಮುಂದೆ ಬಾವಲಿಯನ್ನ ಹಾರೋದಕ್ಕೆ ಬಿಟ್ಟಾಗ ಒಂದು ನಿಮಿಷದ ಕಾಲ ಬಾವಲಿ ಹಾರಿದಾಗ ಕನಿಷ್ಠ 60 ಬಾರಿ ತನ್ನ ಬಾಯಿಯನ್ನ ತೆಗೆದು ಮುಚ್ಚಿದ್ದನ್ನ ಆತ ಗಮನಿಸಿರ್ತಾನೆ. ಆ ಶಬ್ದ ತರಂಗದಲ್ಲಿ ಪತ್ತೆಯಾಗಿರುವಂತಹ ಯಂತ್ರದಲ್ಲಿ ಈ ಶಬ್ದ ತರಂಗಗಳನ್ನ ಗುರುತಿಸಿ ಲೆಕ್ಕವನ್ನ ಮಾಡ್ತಾನೆ. ಒಂದು ಕ್ಷಣಕ್ಕೆ ಸರಿಯಾಗಿ ಒಂದು ಸರಿ ಬಾಯಿಯನ್ನ ತೆಗಿತಾ ಇರುತ್ತೆ, ಅಂದ್ರೆ 60 ಸೆಕೆಂಡ್ಗಳಿಗೆ 60 ಬಾರಿ ಬಾಯಿಯನ್ನು ತೆಗೆದು ಬಿಡುವಂತಹ ಕೆಲಸವನ್ನ ಬಾವಲಿಗಳು ಮಾಡ್ತಾ ಇರುತ್ತೆ. ಅದರಿಂದ ಅವನು ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ಇದನ್ನ ಖಚಿತಪಡಿಸಿಕೊಳ್ತಾನೆ. ಒಂದು, ಬಾವಲಿ ಯಾವ ರೀತಿ ತನ್ನ ದಾರಿಯನ್ನ ಗುರುತಿಸಿಕೊಳ್ಳುತ್ತೆ ಅಂತ. ಒಂದು ಸರಿ ಬಾಯಿಯನ್ನ ಬಿಟ್ಟಾಗ ಬಾಯಿಯಿಂದ ಹೊರಡುವಂತಹ ತಾರಸ್ವರದ ರೀತಿಯ ತರಂಗ ಎದುರುಗಡೆ ಇರುವಂತಹ ಒಂದು ವಸ್ತು ಅಥವಾ ಬಿಸಿ ರಕ್ತದ ವಸ್ತು ಅಂತ ಕರಿಬಹುದು ಅಥವಾ ಒಂದು ಹಾರುವಂತ ಕೀಟ ಅಂತ ಕರಿಬಹುದು ಅದಕ್ಕೆ ಬಡಿದು ವಾಪಸ್ ತನ್ನ ಕಿವಿಯನ್ನ ಅಂದ್ರೆ ಬಾವಲಿಯ ಕಿವಿಯನ್ನ ತಲುಪುತ್ತೆ. ತಲುಪಿದ ಕ್ಷಣದಲ್ಲೇ ಆ ಬಡಿದಂತಹ ಕೀಟವನ್ನ ಕ್ಷಣದಲ್ಲಿ ಹಿಡಿದು ತಿನ್ಬಿಡುತ್ತೆ. ಇದ್ರ ಮುಖಾಂತರ ದಾರಿಯನ್ನು ಗುರುತಿಸಿಕೊಳ್ಳುತ್ತೆ. ನಿಧಾನವಾಗಿ ಇದು ಸುಲಭ ಅಂತ ಅನ್ನಿಸಬಹುದು ನಮ್ಗೆ, ಅಂದ್ರೆ ಒಂದ್ ಶಬ್ದಿಗೆ ನಾವು ಮಾತಾಡುವಾಗ ಗೋಡೆಯ ಬದಿಯಲ್ಲಿ ನಿಂತು ಮಾತಾಡಿದಾಗ ಗೋಡೆಗೆ ಬಡಿದಂತಹ ನಮ್ಮ ಮಾತಿನ ತರಂಗ ವಾಪಸ್ ನಮ್ಮನ್ನು ತಲುಪುತ್ತೆ. ಆದ್ರೆ ಇದನ್ನ ನೋಡಿ, ವೇಗವಾಗಿ ಹಾರುವಂತಹ ಬಾವಲಿಗೆ ಇದು ಎಷ್ಟು ಕಷ್ಟ ಅಲ್ವಾ? ಒಂದು ಕ್ಷಣದಲ್ಲೇ ತನ್ನ ಬಾಯಿಯಿಂದ ಬಿಟ್ಟಂತಹ ಕೀಟವನ್ನು ತಲುಪಿ ತನ್ನ ಕಿವಿಯನ್ನ ವಾಪಸ್ ತಲುಪಬೇಕು. ಎಲ್ಲಾದ್ರೂ ಒಂದು ಸಣ್ಣ ಕ್ಷಣ ತಪ್ಪಾದ್ರೂ ಕೂಡ ಅದು ಯಾವ್ದಾದ್ರು ಒಂದು ಮರಕ್ಕೋ ಇನ್ನೇನು ಕರು ಬಡ್ಕೊಂಡು ಸತ್ತೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆ ರೀತಿಯ ವಿಶೇಷವಾದಂತಹ ಶಕ್ತಿ ಈ ಬಾವಲಿಗಿದೆ ಅನ್ನೋದನ್ನ ಗ್ರಿಫಿನ್ ಕಂಡುಹಿಡಿತಾನೆ. ಅದರಿಂದನೇ ಗೊತ್ತಾಗೋದು ಅಲ್ಟ್ರಾಸಾನಿಕ್ ಸೌಂಡ್ ಅಥವಾ ಶ್ರವಣಾತೀತ ಶಬ್ದ ಅಂತ. ನಮ್ಮ ಪ್ರಪಂಚದಲ್ಲಿ ಉಪಯೋಗಿಸಿರುವಂತಹ ಸೂಪರ್ ಕಂಪ್ಯೂಟರ್ಗಳಿಗಿಂತ ಹಲವಾರು ಪಟ್ಟು ಬಾರಿ ವೇಗವಾಗಿ ಹಾರುವ, ವೇಗವಾಗಿ ಶಬ್ದವನ್ನ ಉತ್ಪತ್ತಿ ಮಾಡಿ ಮತ್ತೆ ಅದನ್ನ ಕೇಳುವಂತಹ ಶಬ್ದ ಕೇಳುವಂತಹ ಸಾಮರ್ಥ್ಯ ಬಾವಲಿಗಳಿಗಿದೆ ಅನ್ನೋದು ಈ ಪ್ರಯೋಗದಿಂದ ಸಾಬೀತಾಗುತ್ತೆ. ಇದರಿಂದನೇ ಮಹಾಯುದ್ಧ ಒಂದು, ಮಹಾಯುದ್ಧ ಎರಡು ಮತ್ತು ಇವತ್ತು ಕೂಡ ಅತ್ಯಾಧುನಿಕವಾದಂತಹ ಯುದ್ಧ ನೌಕೆಗಳನ್ನ, ಸಬ್ಮರೀನ್ ಗಳನ್ನ ಉಪಯೋಗಿಸಿ ಸೋನಾರ್ ನ್ಯಾವಿಗೇಷನ್ ಅಂತ ಕರಿತೀವಿ. ಅಂದ್ರೆ ನೀರಿನಲ್ಲಿ ಒಂದು ಶಬ್ದದ ತರಂಗವನ್ನು ಉತ್ಪಾದನೆ ಮಾಡಿ ಶತ್ರು ದೇಶದ ಹಡಗು ಎಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಉಪಯೋಗಿಸಿರುವಂತಹ ತಂತ್ರಜ್ಞಾನವನ್ನ ಈ ಶ್ರವಣಾತೀತ ಶಬ್ದದಿಂದ ನಾವೆಲ್ಲ ಇವತ್ತು ಕಂಡುಹಿಡ್ಕೊಂಡಿದೀವಿ ಸೋನಾರ್ ನ್ಯಾವಿಗೇಷನ್ ಮುಖಾಂತರ. ಅದಷ್ಟೇ ಅಲ್ಲದೆ ಮುಳುಗಿರುವಂತಹ ವಿಮಾನಗಳು ಅಥವಾ ಮುಳುಗಿರುವಂತಹ ಹಡಗುಗಳನ್ನ ಕಂಡುಹಿಡಿಯೋದಕ್ಕೂ ಕೂಡ ಇದೇ ನ್ಯಾವಿಗೇಷನ್ ಉಪಯೋಗಿಸಿ ಕಂಡುಹಿಡಿತಾರೆ. ಎಷ್ಟು ವಿಚಿತ್ರ ಅಲ್ವಾ, ಮಾನವರು ನಾವು ಇವತ್ತು ಈ ತಂತ್ರಜ್ಞಾನ ಕಂಡುಹಿಡ್ಕೊಂಡಿದೀವಿ. ಆದ್ರೆ ನಿಸರ್ಗ ಇದನ್ನ ಹಲವಾರು ಸಾವಿರಾರು ಕೋಟ್ಯಂತರ ವರ್ಷಗಳಿಂದಲೇ ರೂಢಿಸಿಕೊಂಡಿದೆ. ನಾವು ಮುಂದಿದೀವ ಅಥವಾ ಈ ಕೀಟಗಳು, ಸಣ್ಣ ಸಣ್ಣ ಜೀವಿಗಳು ನಮಗಿಂತ ಮುಂದೆ ಇದೆಯಾ ಅನ್ನೋದು ತುಂಬಾ ಆಶ್ಚರ್ಯವಾದಂತಹ ಪ್ರಶ್ನೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಅದಷ್ಟೇ ಅಲ್ಲದೆ ವ್ಯಾಂಪೈರ್ ಅನ್ನುವಂತಹ ಒಂದು ಬಾವಲಿ ಇದೆ. ಮಧ್ಯ ಅಮೆರಿಕಾದಿಂದ ದಕ್ಷಿಣ ಅಮೆರಿಕಾ ಭಾಗದಲ್ಲಿ ಕಂಡುಬರುವಂತಹ ಈ ಬಾವಲಿ ಮನುಷ್ಯರ ರಕ್ತವನ್ನು ಕುಡಿಯುವಂತಹ ಜಗತ್ತಿನ ಏಕಮಾತ್ರ ಬಾವಲಿ. ಮನುಷ್ಯರು ರಾತ್ರಿ ಮಲಗಿದ್ದಾಗ ಕುತ್ತಿಗೆಯ ಎಡಗಡೆ ಭಾಗದಲ್ಲಿ ಬಂದು ನಮ್ಮ ರಕ್ತನಾಳ ಎಲ್ಲಿ ಸಂಚಾರ ಮಾಡುತ್ತೋ, ಮುಖ್ಯವಾದ ರಕ್ತನಾಳ, ಅಲ್ಲಿ ತನ್ನ ಕೊಕ್ಕಿನಿಂದ ಚುಚ್ಚಿ ರಕ್ತವನ್ನು ಕುಡಿಯೋದಕ್ಕೆ ಶುರುವಾಗುತ್ತೆ. ಅದು ಕೊಕ್ಕಿನಿಂದ ಚುಚ್ಚುವಂತಹ ಸಂದರ್ಭದಲ್ಲಿ ಒಂದು ದ್ರಾವಣವನ್ನ ಅಥವಾ ಒಂದು ಕೆಮಿಕಲ್ನ ನಮ್ಮ ರಕ್ತದ ಜೊತೆಗೆ ಸೇರಿಸ್ಬಿಡುತ್ತೆ. ಹಾಗಾಗಿ ನಮ್ಮ ರಕ್ತ ಹೆಪ್ಪುಗಟ್ಟೋದಿಲ್ಲ. ಅದು ಕುಡಿದು ಹೊಟ್ಟೆ ತುಂಬಿ ಹೋದ ನಂತರ ಕೆಲವು ಗಂಟೆಗಳ ನಂತರ ಕೂಡ ರಕ್ತಸ್ರಾವ ಅದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದು ಕಚ್ಚಿ ಬಿಟ್ಟು ಹೋಗಿದ್ರಿಂದ, ರಕ್ತ ಹೆಪ್ಪುಗಟ್ಟದೇ ಇರೋದ್ರಿಂದ ರಕ್ತಸ್ರಾವ ಆಗ್ತಿರುವಂತಹ ವ್ಯಕ್ತಿ ಕೆಲವೇ ಗಂಟೆಗಳಲ್ಲಿ ತೀವ್ರವಾದ ರಕ್ತಸ್ರಾವದಿಂದ ಸತ್ತು ಹೋಗ್ತಾನೆ. ಈ ವ್ಯಾಂಪೈರ್ ಅಂತಹ ಬಾವಲಿ ಮಧ್ಯ ಅಮೆರಿಕಾ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಅದನ್ನ ಕಂಡುಹಿಡಿಯೋದಕ್ಕೆ ಬೇರೆ ಯಾವುದೋ ತಂತ್ರಜ್ಞಾನಗಳು ಅವತ್ತಿನ 17-18 ಶತಮಾನಗಳಲ್ಲಿ ಇರಲಿಲ್ಲ. ಅದರ ಬದಲಾಗಿ ಪ್ರತಿ ಮನೆಯಲ್ಲೂ 4ಕ್ಕಿಂತ ಹೆಚ್ಚು ನಾಯಿಗಳನ್ನು ಸಾಕೊಳ್ತಾ ಇದ್ರು. ಈ ಅತ್ಯಂತ ತಾರಸ್ವರದ ತರಂಗಗಳನ್ನು ಕೇಳುವಂತ ಶಕ್ತಿ ನಾಯಿಗೆ ಮಾತ್ರ ಇರುತ್ತೆ. ನಾಯಿಗಳು ಮಾತ್ರ ಈ ತಾರಸ್ವರದ ಶಬ್ದವನ್ನ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಇರೋದ್ರಿಂದ ಆ ವ್ಯಾಂಪೈರ್ ಬಾವಲಿಗಳು ಮಲಗಿರುವಂತಹ ಮನುಷ್ಯನ ದೇಹಕ್ಕೆ ಬಿಟ್ಟಂತಹ ತರಂಗಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಾಯಿಂದ ಮಾಡಿರುವಂತಹ ಶಬ್ದಗಳನ್ನ ನಾಯಿಗಳು ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡ ತಕ್ಷಣ ಕೂಗೋದಕ್ಕೆ ಶುರು ಮಾಡುತ್ತೆ. ಕೂಗಿದ ತಕ್ಷಣ ಆ ಮಲಗಿರುವಂತಹ ವ್ಯಕ್ತಿ ಎದ್ದು ಕೂತ್ಕೊಳ್ತಾನೆ. ಬಂದಿದ್ದಂತಹ ವ್ಯಾಂಪೈರ್ ಬಾವಲಿಯನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಮಧ್ಯ ಅಮೆರಿಕಾ ಭಾಗದಲ್ಲಿ ಜೀವನ ಮಾಡೋದು ತುಂಬಾ ಸುಲಭ ಆಯ್ತು. ನಾಯಿಗಳು ಇರಲಿಲ್ಲ ಅಂದಿದ್ರೆ ಆ ಬಾವಲಿಗಳು ಪ್ರಪಂಚವನ್ನೇ ನಾಶ ಮಾಡ್ತಿದ್ರು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ತರ ಒಂದು ವಿಶೇಷವಾದಂತಹ ಒಂದು ಪಕ್ಷಿಯೂ ಅಲ್ಲ, ಪ್ರಾಣಿಯೂ ಅಲ್ಲ ಸಸ್ತನಿ ಅಂದ್ರೆ ಅದು ಬಾವಲಿ. ಇವತ್ತಿನ ಬಾವಲಿಯ ವಿಶೇಷದ ಅತೀಂದ್ರಿಯ ಶಕ್ತಿ ಅಥವಾ ಅಲ್ಟ್ರಾಸಾನಿಕ್ ಶ್ರವಣಾತೀತ ಶಬ್ದವನ್ನ ನೀವೆಲ್ಲ ಅದರ ಬಗ್ಗೆ ವಿಷಯವನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದರ ಬಗ್ಗೆ ನಿಮ್ಮ ಮಕ್ಕಳಿಗೂ ತಿಳಿಸಿ, ವಿಶೇಷವಾದಂತಹ ಆಸಕ್ತಿ ಮೂಡುತ್ತೆ. ಇಲ್ಲಿಗೆ ಇಂದಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ, ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಸಮಯ 9 ಗಂಟೆ 23 ನಿಮಿಷ ಆಗ್ತದೆ. ಬೆಳಗಿನಿಂದ ಸಾಕಷ್ಟು ಸಂದೇಶಗಳು ಬಂದಿದೆ. ಯಾರೆಲ್ಲ ಕಳಿಸಿದ್ದಾರೆ ನೋಡೋದಾದ್ರೆ, ರಾಷ್ಟ್ರೀಯ ಕ್ಯಾಮರಾ ದಿನದ ಶುಭಾಶಯಗಳು ಅಂತ ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಭೋವನ ಹೊಸಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ನೆಲೆಯದ ವೃಂದಾವರಿಗೆ ಸೋಮವಾರದ ಕಾರು ಹುಣ್ಣಿಮೆಯ ಶುಭಾಶಯಗಳು ಅಂತ ಶ್ರೀಮತಿ ಮಂಜುಳ ಬಾಗಿ ಚಂದ್ರಹಾಸಗಡದ ಸಂದೇಶ ಕಳಿಸಿದ್ದಾರೆ. ವೀಣಾ ಗಣಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಭದ್ರಾವತಿಗೆ ಧನ್ಯವಾದಗಳು ಆಕಾಶವಾಣಿಗೆ ಅಂತ ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ. ಎಫ್ಎಂ ಸುಮಧುರವಾದಂತಹ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ ಎಫ್ಎಂ ನಲ್ಲಿ. ಶಿವಮೊಗ್ಗ ಜಿಲ್ಲೆಯ ಮೂಡಲಗುಡ್ಡಪುರದ ಪದ್ಮ ಶ್ರೀಧರ ಪನ್ನಗಾರ್ತಿ ಅನಂತಕುಮಾರ್ ಧನ್ಯವಾದಗಳು ನಿಮಗೆ. ಮಿಕ್ಸ್ ಮೆಲೋಡಿ ಸಾಂಗ್ ಸೂಪರ್ ಅಂತ ಸಲ್ಮಾ ಟೀಚರ್ ತರೀಕೆರೆ ಗುಡ್ ಮಾರ್ನಿಂಗ್. ಬೆಳಗಿನಿಂದ ರೇಡಿಯೋ ಸ್ವಲ್ಪ ಬರ್ತಾ ಇರಲಿ, ಈಗ ಬರ್ತಾ ಇದೆ. ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಸಂದೇಶ ತಲುಪಿದೆ. ನಮ್ಮ ಪ್ರೀತಿಯ ಸಹೋದರ ನಾಗರಾಜ್ ಇಷ್ಟ ಅವರಿಗೆ ಸೋಮವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಜಾನೆಯ ವಂದನೆಗಳು. 7:15ಕ್ಕೆ ಪ್ರಸಾರ ಆದ ಭಾವಗೀತೆ ತುಂಬಾ ಚೆನ್ನಾಗಿತ್ತು. ಬೆಳಗಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾ ಕ್ಯಾಮರಾ ಫೋಟೋದ ಬಗ್ಗೆ ತುಂಬಾ ಒಳ್ಳೆಯ ವಿಚಾರವನ್ನು ತಿಳಿಸಿದ ನಿಮಗೆ ವಂದನೆಗಳು. ರಾಜು ಶಂಕರ್ ಘಟ್ಟ ಧನ್ಯವಾದಗಳು ನಿಮಗೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ್ ದಾವಣಗೆರೆ, ಹಿಂದಿ ಕನ್ನಡ ಮಿಕ್ಸ್ ಮೆಲೋಡಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸೋಮವಾರದ ಶುಭ ಮುಂಜಾನೆಗಳು. 7:15ಕ್ಕೆ ನೋಡಿ ಬಂದ ಭಾವಗೀತೆಗಳು, 7:45ಕ್ಕೆ ನೋಡಿ ಬಂದ ಚಿತ್ರಗೀತೆಗಳು ಸೊಗಸಾಗಿತ್ತು. 8:30ಕ್ಕೆ ನೋಡಿ ಬಂದ ಚಲನಚಿತ್ರ ಗೀತೆಗಳು ಸಹ ಮಧುರವಾಗಿತ್ತು. ಈಗ ನೋಡಿ ಬರ್ತಾ ಇರುವ ಆಕಾಶವಾಣಿ ಸುಪ್ರಸಿದ್ಧ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಾಡುಗಳು ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಏರಿ ಸರ್ಕಲ್ನಿಂದ ಬೆಳಗಿನ ಶುಭೋದಯ ನಿಮಗೂ ಕೂಡ. ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕುಡಿಗೆ ಆಕಾಶವಾಣಿ ಕುಟುಂಬಕ್ಕೆ ವಿಶ್ವ ಕ್ಯಾಮರಾ ದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕರುಣಾಳು ಬಾ ಬೆಳಕೆ ನೇಗಿಲ ಮಿಡಿತ ಆರೋಗ್ಯ ಸೂತ್ರ ಭಾವಗೀತೆ ಚಿತ್ರಗೀತೆ ಮಿಕ್ಸ್ ಮೆಲೋಡಿ ಪಕ್ಷಿ ಪ್ರಪಂಚ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಶಿವ ಮುಂಜಾನೆ ಆಕಾಶವಾಣಿಗೆ ಭಾವಗೀತೆಗಳು ಚೆನ್ನಾಗಿತ್ತು, ಇವತ್ತು ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿತ್ತು. ರೇಡಿಯೋ ಕೇಳ್ತಾ ಇದ್ದೀವಿ. ಮಂಜುನಾಥ್ ಲಕ್ಷ್ಮಣ್ ಸೈಕಲ್ ಶಾಪ್ ಜನ್ನಾಪುರದಿಂದ ಥ್ಯಾಂಕ್ ಯು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಖೇಡ್ನಿಂದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ, ಬೆಳಗ್ಗೆ ಮಿಕ್ಸ್ ಮೆಲೋಡಿಯಲ್ಲಿ ಮೂಡಿಬಂದ ಕ್ಯಾಮರಾ ಕುರಿತು ಮಾಹಿತಿ ತಿಳಿದು ಸಂತೋಷವಾಯಿತು. ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಎಂದು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಪಕ್ಷಿ ಪ್ರಪಂಚದಲ್ಲಿ ಬಾವಲಿ ಬಗ್ಗೆ ಅದ್ಭುತ ಮಾಹಿತಿ ಕೇಳಿ ಬಹಳ ಸಂತೋಷ ಆಯಿತು ಅಂತ ಪ್ರತಿಮಾ ನಾಯಕ್ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಶ್ರೀನಿಧಿ ಅವರಿಗೆ ಖಂಡಿತ ತಿಳಿಸ್ತೀವಿ. ಹಂಪಣ್ಣ ನ್ಯಾಮತಿಯಿಂದ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಹೆಬ್ಬಾರ್ ಅವರು ಬಾವಲಿ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಬಾವಲಿ ಮಾರ್ಗ ಹೇಗೆ ಗುರುತಿಸುತ್ತದೆ, ಬೇಟೆ ಹೇಗೆ ಆಡುತ್ತದೆ, ಅದರ ಬಗ್ಗೆ ನಡೆದ ಸಂಶೋಧನೆಗಳ ಕಥೆ ಬಹಳ ರೋಚಕವಾಗಿತ್ತು. ಬಹಳ ಚೆನ್ನಾಗಿ ತಿಳಿಸಿದ್ರು. ಭಾವನೆಗಳು ಕೀಟ ಸೊಳ್ಳೆ ಬೇಟೆ ಬಾವಲಿಗಳು ಭಾವನೆಗಳು ಅಲ್ಲ ಬಾವಲಿಗಳು ಕೀಟ ಸೊಳ್ಳೆ ಬೇಟೆ ಆಡುವ ಮೂಲಕ ಪರಿಸರದಲ್ಲಿ ಇವುಗಳ ಸಂಖ್ಯೆ ನಿಯಂತ್ರಿಸುತ್ತಾ ಇದ್ದು ಆಲದ ಮರದಲ್ಲಿ ಇವು ಅತಿ ಹೆಚ್ಚು ವಾಸ ಮಾಡುತ್ತವೆ. ಇಂದು ಆಲದ ಮರಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಬಾವಲಿಗಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೋಮವಾರದ ವಂದನೆಗಳು. ನಾಗರಾಜ್ ಸರ್ ಹೆಲ್ತ್ ಟಿಪ್ಸ್ ಚಿತ್ರಗೀತೆ ಮಿಕ್ಸ್ ನೋಡಿ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಶ್ರೀಶೈಲಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಥ್ಯಾಂಕ್ ಯು. ಚಂದ್ರಿಕಾ ಶೇಷಲ ಶೇಷಾಚಲ ಹಾರನಹಳ್ಳಿ ಶುಭ ದಿನ ನಿಮಗೂ ಕೂಡ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸತ್ಯನಾರಾಯಣ್ ಜಿಹೆಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಇಂದಿನ ಎಲ್ಲಾ ಕಾರ್ಯಕ್ರಮ

ಸೂಪರ್ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆಯುಧ ಭಟ್, ಗೌರಿ ಮಂಡಗಂದಿ ಹೋಬಳಿಯಿಂದ ಶುಭ ಮುಂಜಾನೆ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಾ ಪ್ರೋಗ್ರಾಂ ಸೂಪರ್ ಸ್ಟಾರ್ ಅಂತ ಸಂಜೀವ್ ರೆಡ್ಡಿ ಬಿಸಿ ಭೀಮನವನೇನ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಸೋಮವಾರದ ಶುಭೋದಯ ಸರ್, ಹೊಸ ಮನೆ ಭದ್ರಾವತಿ ಶೈಲಜ ಪರಶುರಾಮ್ ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು. ಗುಡ್ ಮಾರ್ನಿಂಗ್, ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿನದ ಮಾಹಿತಿಯೊಂದು ಎಕ್ಸ್ಪ್ಲೋಡಿ ಸೂಪರ್ ಆಗಿತ್ತು, ಕ್ಯಾಮರಾದ ಬಗ್ಗೆ ಮಾಹಿತಿ ತುಂಬಾ ಇಷ್ಟ ಆಗಿತ್ತು, ಇನ್ನು ಹಾಡುಗಳು ಅದ್ಭುತವಾಗಿದೆ, ಹಳ್ಳಿ ಹಾಡು ಸೂಪರ್ ಆಗಿತ್ತು, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರಿನಿಂದ ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮಗೆ ನಾಗರಾಜ್ ವಸಿಷ್ಠ. ಇನ್ನೊಂದು ಗೀತೆ, ಗೀತೆಯ ನಂತರ ಹಾಡು ಮಾತಾಡು ಪದಬಂಧಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ಅಂತ ಗೊತ್ತು. ಗೀತೆಯ ನಂತರ ಪದಬಂಧ ಕಾರ್ಯಕ್ರಮ ಶುರು ಮಾಡೋಣ. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ, ನಮಸ್ಕಾರ. ದ್ರಾಕ್ಷಾಯಿಣಿ, ಭೀಮನ್ ಕೆರೆ, ಎಲ್ಲಾ ಸೂಪರ್ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ಬಾವಲಿಗಳ ಬಗ್ಗೆ ಮಾಹಿತಿ ಸಿಕ್ತು ಅಂತ ಶಿವಮೊಗ್ಗದಿಂದ ಗೌರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೆ ಸಿಕ್ತಲ್ಲ, ಬಹಳ ಸಂತೋಷ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಒಂದು ಚಂದದ ಗೀತೆ, ಗೀತೆಯ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ, ಕೇಳಿಸಿಕೊಳ್ಳಿ ಈ ಚಂದದ ಗೀತೆಯನ್ನು.

ಮಾತಾಡಲೇ ಆಡೋದೇನ್ ಬೇಡ, ನಾನೀಗ ಒಂದಷ್ಟು ಕ್ಲೂ ಅನ್ನ ಕೊಡ್ತೀನಿ, ಸುಳಿವನ್ನ ಕೊಡ್ತೀನಿ, ಅದಕ್ಕೆ ನೀವು ಪದವನ್ನ ಕಳಿಸ್ಕೊಟ್ರೆ ಸಾಕು. ಸಮಯ 10:03, ಸೋಮವಾರದ ಈ ಹೊತ್ತು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಪದಬಂಧ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೊಡ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ತಡ ಮಾಡೋದ್ ಬೇಡ, ಇವತ್ತಿನ ಪದಬಂಧ ಕಾರ್ಯಕ್ರಮ ಶುರು ಮಾಡೇ ಬಿಡೋಣ. ಇವತ್ತಿನ ಪದಬಂಧದ ಮೊದಲ ಪದ ನಾಲ್ಕು ಅಕ್ಷರದ ಪದ. ಆ ನಾಲ್ಕು ಅಕ್ಷರದ ಪದ ನೀವು ಹುಡುಕಬೇಕು. ಸುಳಿವು ಏನಪ್ಪ ಅಂದ್ರೆ, ಈ ಯಾಗವನ್ನ ಮಾಡಿದ್ರೆ ಮಾಡಿದವರ ಹೆಸರಿನ ಕೊನೆಯಲ್ಲಿ ಯಾಗದ ಹೆಸರನ್ನ ಸೇರಿಸಲಾಗುತ್ತೆ. ಅತ್ಯಂತ ಶ್ರೇಷ್ಠವಾದಂತಹ ಯಾಗ ಇದು. ಈ ಯಾಗವನ್ನ ಯಾರು ಮಾಡ್ತಾರೋ ಅವರ ಹೆಸರಿನ ಕೊನೆಯಲ್ಲಿ ಈ ಯಾಗದ ಹೆಸರನ್ನ ಸೇರಿಸಲಾಗುತ್ತೆ. ನಮ್ಮ ದೇಶದ ಒಬ್ಬ ಪ್ರಧಾನಿಯ ಹೆಸರಿನ ಮುಂದೆ ಈ ಯಾಗದ ಹೆಸರು ಇತ್ತು. ಅಷ್ಟೇ ಮಾತ್ರ ಅಲ್ಲ, ಅವರಿಗೆ ಮಾತ್ರ ಅಲ್ಲ, ಅವರ ನಂತರ ಅವರ ಕುಟುಂಬದಲ್ಲಿ ಯಾರೆಲ್ಲ ಹುಟ್ಟುತ್ತಾರೋ ಅವರ ಹೆಸರಿನ ಮುಂದೆ ಈ ಯಾಗದ ಹೆಸರನ್ನ ಸೇರಿಸಲಾಗುತ್ತೆ. ತನ್ಮೂಲಕ ಈ ವಂಶದಲ್ಲಿ ಅಥವಾ ಈ ಮನೆತನದಲ್ಲಿ ಈ ಯಾಗವನ್ನ ಹಿಂದೆ ಯಾರೋ ಒಬ್ಬರು ಮಾಡಿದ್ದರು ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ. ಸೊ ಹಾಗಾಗಿ ಆ ಪದ ಯಾವುದು ಅಂತ ಹುಡುಕಬೇಕು. ಸೊ ಆ ಯಾಗದ ಹೆಸರು ಗೊತ್ತಾದ್ರೆ, ನಮ್ಮ ಪ್ರಧಾನಿಗಳೊಬ್ಬರಿದ್ರು ಈ ಯಾಗದ ಹೆಸರನ್ನ ಇಟ್ಕೊಂಡವರು, ಅವರ ಹೆಸರು ಗೊತ್ತಿದ್ರೆ ನಾಲ್ಕು ಅಕ್ಷರದ ಪದ ಹುಡುಕೋದು ಕಷ್ಟ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. 10:05, ಬಹಳ ಬುದ್ಧಿವಂತರಿದ್ದೀರಾ ಕಣ್ರಿ ಎಲ್ಲರೂ, ಆಗ್ಲೇ ಮೆಸೇಜ್ ಮಾಡಕ್ ಶುರು ಮಾಡ್ಬಿಟ್ರಿ. ಮೆಸೇಜ್ ಮಾಡಬೇಕು ಅಂದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9484215750 ಬೇಗ ಬೇಗ ಸಂದೇಶ ಕಳಿಸಿ.

ಸಮಯ 10:10 ಆಗ್ತಾ ಇದೆ. ಮೊದಲನೇ ಪದಕ್ಕೆ ಸುಳಿವನ್ನು ಕೊಟ್ಟಿದ್ದೆ. ನಾಲ್ಕು ಅಕ್ಷರದ ಪದ ಈ ಯಾಗವನ್ನ ಮಾಡಿದ್ರೆ ಮಾಡಿದವರ ಹೆಸರಿನ ಕೊನೆಯಲ್ಲಿ ಯಾಗದ ಹೆಸರನ್ನು ಸೇರಿಸಲಾಗುತ್ತೆ. ನಮ್ಮ ದೇಶದ ಒಬ್ಬ ಪ್ರಧಾನಿಯ ಹೆಸರಿನ ಮುಂದೆ ಈ ಹೆಸರಿತ್ತು. ಯಾಗದ ನಂತರ ಮುಂದಿನ ಪೀಳಿಗೆಗೆ ಅಥವಾ ಮನೆತನದ ಹೆಸರು ಈ ಹೆಸರನ್ನ ಸೇರಿಸಲಾಗುತ್ತೆ. ಯಾಕೆಂದ್ರೆ ಇಂಥವರು ಈ ಮನೆತನದಲ್ಲಿ ಹುಟ್ಟಿದವರು, ಯಾಗವನ್ನ ಮಾಡಿದ್ರು. ಅದರ ನೆನಪಿಗೋಸ್ಕರ ಯಾಗವನ್ನ ಮಾಡಿದ ಮುಂದಿನ ಪೀಳಿಗೆಯ ಎಲ್ಲರಿಗೂ ಈ ಹೆಸರನ್ನ ಸೇರಿಸಿಕೊಂಡು ಹೋಗುವಂತಹ ಪದ್ಧತಿ ಇದೆ. ಹಾಗಾದ್ರೆ ಈ ಯಾಗದ ಹೆಸರೇನು, ಆ ಪದ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಸಂಪಣ್ಣ ನ್ಯಾಮ್ತಿ, ಅಶೋಕ್ ಎಸ್ ಎಲ್ ಶಿವಮೊಗ್ಗ, ನಂಬರ್ ಎಂಡಿಂಗ್ ವಿತ್ 05432, ನಿಮ್ಮ ಹೆಸರನ್ನ ಮರ್ತಿದ್ದೀರಲ್ಲ ಯಾಕೆ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗ, ರೇಣುಕಾ ಡಿ ಶಿವಮೊಗ್ಗ, ಪ್ರತಿಮಾ ನಾಯಕ್ ಶಿವಮೊಗ್ಗ, ಲಿಂಗರಾಜು ಬೊಮ್ಮನಹಳ್ಳಿ, ಉಮಾಮೋಹನ್ ಮುರುಡಿ ಚಿತ್ರದುರ್ಗ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಜ್ಯೋತಿ ರಾಜಶೇಖರ್ ಸಿದ್ದಾರ್ಥನಗರ ಭದ್ರಾವತಿ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ, ಬಿ ಸತ್ಯನಾರಾಯಣ್ ಜೆಎಚ್ ಪಟೇಲ್, ವಂದನಾ ಸುರೇಖ ಮಂಜುನಾಥ್ ರಾವ್ ನಾಗೇಶ್, ಗಗನ್ ಜಿಂಗಾಡೆ, ಅಶ್ವಿನಿ ಗಗನ್ ತರೀಕೆರೆ, ತನುಜಾ ಮಾಧವನಗರ ಭದ್ರಾವತಿ, ನಂಬರ್ ಎಂಡಿಂಗ್ ವಿತ್ 64685, ನಿಮ್ಮ ಹೆಸರು ಮರ್ತಿದ್ದೀರಲ್ಲ ಯಾಕೆ, ಸೋಮವಾರದ ಶುಭೋದಯ ವಸಿಷ್ಠರೇ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿತ್ತು, ನೇವಿ ದಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ. ಸೋಮವಾರದ ಶುಭೋದಯ ವಸಿಷ್ಠ ಯಾರಿದು, ವಿಶ್ವಾಸ್ ಸವಳಂಗ, ಎಸ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ನೇವಿ ದಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ. ಶ್ರೀಧರ ಮೂರ್ತಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಬಿಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿ, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅಂಡ್ ಫ್ಯಾಮಿಲಿ, ಪ್ರಯಾಗ್ರಾಜ್ ಅಂತ ಒಂದಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ, ಒಂದಷ್ಟು ಜನ ಅಶ್ವಮೇಧ ಅಂತ ಕಳಿಸಿದ್ದೀರಾ, ಶ್ಯಾಮುಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ, ಉತ್ತರ ಗೊತ್ತಿಲ್ಲ ಯಾಕೆ ಮುರುಡಿದಾರೆ ಸರ್ ಹೀಗೆ ಮಾಡಿಬಿಟ್ರಿ ಶಿವಮೊಗ್ಗದಿಂದ, ಉತ್ತರ ಬಹಳ ಸಿಂಪಲ್ ಇದೆ, ವಾಜಪೇಯ ಅಥವಾ ವಾಜಪೇಯ ವಾಜಪೇಯಿ, ವಾಜಪೇಯ ಯಾಗವನ್ನ ಯಾರು ಮಾಡುತ್ತಾರೆ ಅವರನ್ನ ಅವರ ಹೆಸರಿನ ಮುಂದೆ ವಾಜಪೇಯ ಯಾಜಿ, ಇವರು ವಾಜಪೇಯ ಅಂತ ಹೆಸರಿಟ್ಕೊಳ್ತಾರೆ. ಯಾಕೆ ಅಂದ್ರೆ ಅವರ ಫ್ಯಾಮಿಲಿ ಅವರು ಅಥವಾ ಅವರ ಫ್ಯಾಮಿಲಿ ಒಳಗೆ ಯಾರು ವಾಜಪೇಯ ಯಾಗವನ್ನ ಮಾಡಿದವರು, ಅತ್ಯಂತ ಶ್ರೇಷ್ಠವಾದಂತಹ ಯಾಗಗಳಲ್ಲಿ ಸೋಮಯಾಗ, ಸೋಮಯಾಗವನ್ನ ಯಾರು ಮಾಡ್ತಾರೆ ಅವರ ಹೆಸರಿನ ಮುಂದೆ ಸೋಮಯಾಜಿ ಅಂತ ಹೆಸರಿಟ್ಕೊಳ್ತಾರೆ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ವಾಜಪೇಯ ಯಾಗವನ್ನ ಯಾರು ಮಾಡ್ತಾರೆ ಆ ಯಾಗದ ಹೆಸರನ್ನ ಅವರು ಇಟ್ಕೊಳ್ತಾರೆ, ಅಲ್ಲಿಂದ ಮುಂದೆ ಅವರ ಮನೆತನದಲ್ಲಿ ಅವರ ವಂಶದಲ್ಲಿ ಆ ಹೆಸರು ಹಾಗೆ ಕಂಟಿನ್ಯೂ ಆಗುತ್ತೆ. ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ, ಅವರ ಫ್ಯಾಮಿಲಿ ಒಳಗೆ ಯಾರೋ ಒಬ್ರು ವಾಜಪೇಯಿ ಯಾಗವನ್ನ ಮಾಡಿದ್ದು, ಹಾಗೂ ಅದಕ್ಕೋಸ್ಕರ ಅವರ ಹೆಸರು ಹಾಗೆ ಬಂದಿದೆ, ಅದು ಮುಂದೆ ಹಾಗೆ ಕಂಟಿನ್ಯೂ ಆಗುತ್ತೆ. ಯಾರು ಈ ಯಾಗವನ್ನ ಮಾಡ್ತಾರೆ ಅವರ ಹೆಸರಿನ ಆ ಹೆಸರನ್ನ ಯಾಗದ ಹೆಸರನ್ನ ವಾಜಪೇಯ ಯಾಗದ ಹೆಸರನ್ನ ಇಟ್ಕೊಳ್ತಾರೆ. ಸಾಮಾನ್ಯವಾಗಿ ಬಹಳ ರೇರ್ ವಾಜಪೇಯ ಯಾಗವನ್ನ ಮಾಡಿದವರು ಇತ್ತೀಚಿನ ದಿನಗಳಲ್ಲಿ. ಸೋಮಯಾಗವನ್ನ ಅಲ್ಲಲ್ಲಿ ಭಾರತದ ಕೆಲವು ಪಟ್ಟಣಗಳಲ್ಲಿ ಅಥವಾ ಜಾಗಗಳಲ್ಲಿ ಮಾಡಿದವರು ಇದ್ದಾರೆ. ಬಹಳ ಶ್ರೇಷ್ಠವಾದಂತಹ ಎರಡು ಯಾಗಗಳು ಇದರೊಳಗೆ ವಾಜಪೇಯ ಅನ್ನುವಂಥದ್ದು ನಾನು ಕೊಟ್ಟಂತಹ ಪದ. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ನಾಗೇಶ್ ಜಯಂತಿ ಗಣಪತಿ ನುಗ್ಗಿಗ್ರಾಮ, ರಾಘವೇಂದ್ರ ಮುನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಮ್ ಹಾಗೂ ಪ್ರೀತಿಕಾ, ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ನಾಗಶಿಲೇಂದ್ರ ಗಣಪತಿ ನುಗ್ಗಿಗ್ರಾಮ, ಬೆಳಗಾವಿ ಜಿಲ್ಲೆ ರಾಘಭಾಗ ತಾಲೂಕು ಮುಖಳಗೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ ಹಿರೇಮಠ್ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ ಬರ್ತಾ ಇದೆ, ದಯಮಾಡಿ ಸ್ವೀಕರಿಸಿ. ಈಗ ನಮ್ಮ ಎರಡನೇ ಸುಳಿವನ್ನ ಕೊಡುವಂತಹ ಸಮಯ. ಎರಡನೇ ಸುಳಿವು ಏನಪ್ಪಾ ಅಂದ್ರೆ, ಇದು ನಾಲ್ಕು ಅಕ್ಷರದ ಪದ, ನೀವು ಹುಡುಕಬೇಕಾಗಿರುತ್ತೆ ನಾಲ್ಕು ಅಕ್ಷರದ ಪದ.
ವಿವಾಹದಲ್ಲಿ ಇದು ಬಹಳ ಮುಖ್ಯ ಆಚರಣೆ. ವಿವಾಹದಲ್ಲಿ ಇದು ಬಹಳ ಮುಖ್ಯ ಆಚರಣೆ. ಇದು ಏಳು ಹೆಜ್ಜೆಗಳ ಅನುಬಂಧ. ಇದು ಏಳು ಹೆಜ್ಜೆಗಳ ಅನುಬಂಧ. ವಧುವಿಗೆ ವರ ಕಾಲುಂಗುರವನ್ನ ತೊಡಿಸುವುದೇ ಈ ಸಂದರ್ಭದಲ್ಲಿ. ಹಾಗಾದರೆ ಹುಡುಕುತ್ತಿರುವಂತಹ ಪದ ಯಾವುದು ಅಂತ ಗೊತ್ತಾದ್ರೆ ಬಹಳ ಸಿಂಪಲ್. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600984815726

ಸಮಯ 10:19 ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳಿದ್ದೆ. ಸುಳಿವು 4 ಅಕ್ಷರದ ಪದ. ವಿವಾಹದಲ್ಲಿ ಇದು ಬಹಳ ಮುಖ್ಯ ಆಚರಣೆ. ಇದು 7 ಹೆಜ್ಜೆಗಳ ಅನುಬಂಧ. ವಧುವಿಗೆ ವರ ಕಾಲುಂಗುರ ತೊಡಿಸುವುದೇ ಈ ಸಂದರ್ಭದಲ್ಲಿ. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರಿನಿಂದ, ತನುಜಾ ಮಾಧವನಗರ ಭದ್ರಾವತಿ ಹಂಪಣ್ಣ ನ್ಯಾಮತಿ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಮುರಳೀಧರ ಶಿವಮೊಗ್ಗ ಶ್ರೀಧರ ಮೂರ್ತಿ ಭಾಗ್ಯ ನಾಗಶ್ರೀ ಜಯಂತಿ ಗಣಪತಿ ಮುಗ್ಗಿ ಗ್ರಾಮ ಬೇರುಕುಡಿಗೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿ ಬಿ ಸತ್ಯನಾರಾಯಣ್ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗ ಸುರೇಶ್ ಶಿವಮೊಗ್ಗ ಎಚ್ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರು ಅಶೋಕ್ ಎಸ್ ಎಲ್ ಶಿವಮೊಗ್ಗ ಉಮಾಮೋಹನ್ ಮುರಳಿ ಚಿತ್ರದುರ್ಗ ಗೀತಾ ಮಲಗೊಪ್ಪ ಪ್ರತಿಮಾ ನಾಯಕ್ ಶಿವಮೊಗ್ಗ ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಫ್ಯಾಮಿಲಿ ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ರೇಖಾ ಬೆಂಗಳೂರು ಕವಿತಾ ದೇವಧರ್ ಬೆಂಗಳೂರು ಕಿಷ್ಕಿಂದಾನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀ ಸಂಗೀತಾ ವಿನಯ್ ಕುಮಾರ್ ಬ್ಯಾಡಗಿಯಿಂದ ವೈಷ್ಣವಿ ವಿಶ್ವಲೀಲಾ ಹೊಸಮನೆ ಶಿವಮೊಗ್ಗ ನಳಿನಿ ಗಿರಿಜಾರಾವ್ ಹಿರಿಯರ್ಕ ದಕ್ಷಿಣ ಕನ್ನಡ ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಕಿರಾಲಿಂಗ ಮುತ್ತಣ್ಣಪ್ಪ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರು ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಕೀರಾಲಿಂಗಪ್ಪ ಮುತ್ತಣ್ಣಪ್ಪ ಇಕ್ಕಳಕಿ ಶಿವಲಿಂಗ ಅಂತಿದೆಯಲ್ಲ, ದಯಮಾಡಿ ನಿಮ್ಮ ಈ ಫ್ಯಾಮಿಲಿ ಸರ್ ನಿಮ್ಮಲ್ಲಿ ಇಕ್ಕಳಕಿ ಅಂದ್ರೆ ಊರಿನ ಹೆಸರ ಅಥವಾ ಮನೆತನದ ಹೆಸರ ಸ್ವಲ್ಪ ಮೆನ್ಷನ್ ಮಾಡ್ತೀರಾ? ಐ ಆಮ್ ಕ್ಯೂರಿಯಸ್ ಏನು ಅಂತ ತಿಳ್ಕೊಳ್ಬೇಕು ಅಂತ. ನಾಗರಾಜ್ ಶುಭೋದಯ ರಾಧಾ ನಿಧಿಗೆಯಿಂದ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ನ್ಯಾಮತಿಯಿಂದ ಹಿಂದೂಸ್ತಾನ್ ಮಧುಮತಿ ಆರ್ ನ್ಯಾಮತಿಯಿಂದ ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರು ಎಂಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಮಧುರ್ ನ್ಯಾಮತಿಯಿಂದ ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿಎಚ್ ರೋಡ್ ಭದ್ರಾವತಿ ಮಾನಸ ಬಿಎಸ್ ಭೀಮನ ಮನೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕೊಡಗಿ ಗ್ರಾಮದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆ ರವಿ ಶುಂಠಿ ಸಂಪತ್ ಬೆನಕನಹಳ್ಳಿ ಶಾನುಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ ಅಮೃತ ಭಟ್ ಶಿವಮೊಗ್ಗ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಸ್ ಕರೆಕ್ಟ್ ನೀವು ಹೇಳಿರೋದು ಮೂಡಲವಿಠಲಪುರದ ಪದ್ಮ ಶ್ರೀಧರ ಪನ್ನಗಾಠಿ ಅನಂತಕುಮಾರ್ ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ಉದಯ್ ಕುಮಾರ್ ಜೋಗಿ ಟೀ ಸ್ಟಾಲ್ ಎಪಿಎಂಸಿ ಶಿವಮೊಗ್ಗ ಗಜೇಂದ್ರ ಉಷಾ ಗೌರಮ್ಮ ಮಂಜಪ್ಪ ಬೆರಕನಹಳ್ಳಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಗೋಡ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ ಹಿರೇಮಠ್ ಆಶಾ ಪ್ರಕಾಶ್ ನಂದಿನಿ ಕೋಲಾರ ಸರೋಜ ಜಯಶಂಕರ್ ದೀಪಕುಮಾರ್ ಆರಾಧ್ಯ ರಶ್ಮಿ ಆರಾಧ್ಯ ಚಿನ್ನು ಆರಾಧ್ಯ ಕೀರ್ತನ ಆರಾಧ್ಯ ಭದ್ರಾವತಿ ಮಹೇಶ್ ಹೊಸೂರು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ತಾರಾ ಸುಷ್ಮಿತಾ ಶೆಟ್ಟಿಕೋಪ ಮಂಜುರಾಜ್ ನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿ ವಿಶ್ವಾಸ್ ಸವಳಂಗ ಗೌರಿ ಶಿವಮೊಗ್ಗ ವಿದ್ಯಾಮಂದಿರ ಭದ್ರಾವತಿ ಸ್ನೇಹ ಹಾಗೂ ಅನಿತಾ ದ್ರಾಕ್ಷಾಯಣಿ ಭೀಮನಂಗರೆ ಶುಭೋದಯ ಭಾರತಿ ಪ್ರಕಾಶ್ ಶಿವಮೊಗ್ಗ ಮಂಜುಳಾ ಜನ್ನಾಪುರ ಬೆಳಗಿನ ಶುಭೋದಯ ನಾಗರಾಜ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಉತ್ತರ ಭದ್ರಾವತಿಯಿಂದ ಎಲ್ಲೇಗೌಡ ನಳಿನಿ ದೇವರಾಜ್ ಶ್ರೇಯಾ ಪ್ರಶಾಂತ್ ತ್ರಿಷಿಕಾ ಹೊಳೆಹೊನ್ನೂರಿನಿಂದ ಶ್ಯಾಮಲಾ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿ ಕಲಬುರಗಿ ಜಿಲ್ಲೆಯ ಮಾದಹೆಪ್ಪರಗಿಂದ ಶಿವಲಿಂಗ ಕೀರಾಲಿಂಗ ಮುತ್ತಣ್ಣ ಇಕ್ಕಳಿಕಿ ಇದು ನಮ್ಮ ಮನೆತನದ ಹೆಸರು. ಥ್ಯಾಂಕ್ ಯು ಸೋ ಮಚ್. ವನಿತಾ ಕಾಂತಪ್ಪ ಭದ್ರಾವತಿಯಿಂದ ಸುರೇಶ್ ಕೃಷಿನಗರ ಶಿವಮೊಗ್ಗದಿಂದ ನೇವಿ ರಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಇಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಸಪ್ತಪದಿ.
ಸಪ್ತಪದಿಯನ್ನ ಏಳು ಹೆಜ್ಜೆ, ಅದರೊಳಗೂ ಹಿಂದೂ ಸಂಪ್ರದಾಯದಲ್ಲಿ ಈ ಏಳು ಹೆಜ್ಜೆಯನ್ನ ಮೊದಲಿಗೆ ಇರಿಸಲಾಗುತ್ತೆ. ಫಸ್ಟ್ ಟೈಮ್ ವರ ವಧುವಿನ ಕಾಲಿಗೆ ಕಾಲುಂಗುರವನ್ನು ತೊಡಿಸುತ್ತಾ ಮೊದಲ ಹೆಜ್ಜೆಯನ್ನ ಇಡಿಸ್ತಾರೆ. ಒಂದು ವಿಶೇಷವಾದಂತಹ ಸಂದರ್ಭ, ಸಾಮಾನ್ಯವಾಗಿ ಕೆಲವೊಮ್ಮೆ ಅದರ ಅರ್ಥವನ್ನ ಹೇಳುವಂತಹ ಸಿಚುವೇಶನ್ ಇದೆ, ಹೇಳ್ತಾರೆ. ಕೆಲವೊಮ್ಮೆ ಸುಮ್ಮನೆ ಹಾಗೆ ಮಾಡ್ತಾರೆ, ಅರ್ಥವನ್ನ ತಿಳ್ಕೊಳ್ಳೋದು ಬಹಳ ವಿಶೇಷ ಅನ್ಸುತ್ತೆ. ಇಶ ಏಕಪದಿ ಭವ ಸಾಮ ಮನುವ್ರತ ಭವ ಪುತ್ರ ನಿಂದಾವಹಿ ಬಹುಂತೆ ಜರದಷ್ಟಯ. ನಾನು ಮುಂದೆ ಮುಂದೆ ಹೋಗ್ತೀನಿ, ನಿನ್ನನ್ನು ಅನುಸರಿಸಿಕೊಂಡು ಬಾ, ದಾರಿಯಲ್ಲಿ ಕಲ್ಲು ಮುಳ್ಳು ಇತ್ಯಾದಿಗಳೆಲ್ಲ ಇದ್ರೆ ಅದನ್ನ ನಾನು ಸರಿಪಡಿಸಿ ದಾರಿಯನ್ನ ಚಂದವಾಗಿ ಮಾಡ್ತೀನಿ, ನೀನನ್ನು ಹಿಂದೆ ಅನುಸರಿಸಿಕೊಂಡು ಬಾ ಅಂತ ಹೇಳಿ ಅದರ ಅರ್ಥ. ಜೊತೆಗೆ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ನಿನ್ನೆಲ್ಲಾ ನೋವಿನಲ್ಲೂ ನಗುವಿನಲ್ಲೂ ನಿನ್ನೊಂದಿಗೆ ಇರುವ ಪ್ರತಿಜ್ಞೆ ನಾನು ಮಾಡ್ತೀನಿ ಅಂತ ಈ ಮೊದಲ ಹೆಜ್ಜೆ ಇಡಿಸ್ತಾ ಇದ್ದೀನಿ. ಹಾಗೆ ನಿನ್ನ ನಂಬಿಕೆಗೆ ಅರ್ಹನಾಗಿ ನಿಷ್ಠಾವಂತನಾಗಿ ಇರ್ತೇನೆ ಎನ್ನುವ ಭರವಸೆಯನ್ನ ನೀಡುತ್ತಾ ಎರಡನೇ ಹೆಜ್ಜೆಯನ್ನ ಇಡೋದು. ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಮನೆಯಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯನ್ನ ತರಲು, ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ತನ್ನ ಕೈಲಾದ ಪ್ರಯತ್ನವನ್ನೆಲ್ಲ ಮಾಡ್ತೀನಿ ಎನ್ನುವಂತಹ ಭರವಸೆಯೊಂದಿಗೆ ಮೂರನೇ ಹೆಜ್ಜೆ. ತನ್ನ ಜೀವನವನ್ನ ಸುಂದರಗೊಳಿಸಿದ್ದಕ್ಕಾಗಿ, ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನ ತುಂಬಾ ಸುಂದರವಾಗಿದೆ ಹಾಗೂ ಪರಿಪೂರ್ಣಗೊಳಿಸಿದ್ದಕ್ಕಾಗಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾಲ್ಕನೇ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ. ಪರಸ್ಪರ ಜೊತೆಯಾಗಿ ಕಷ್ಟ ನಷ್ಟಗಳನ್ನ ಸುಖ ದುಃಖಗಳನ್ನ ಸರಿಸಮಾನವಾಗಿ ಹಂಚಿಕೊಳ್ಳೋಣ ಅಂತ ಐದನೇ ಹೆಜ್ಜೆ. ಪರಸ್ಪರ ಒಬ್ಬರನ್ನೊಬ್ಬರನ್ನ ಪ್ರೀತಿಸೋಣ, ಗೌರವಿಸೋಣ, ಎಷ್ಟೇ ಕಠಿಣ ಸಂದರ್ಭದಲ್ಲೂ ಜೊತೆಯಾಗಿ ನಿಂತ್ಕೊಳ್ಳೋಣ ಅನ್ನುವಂತಹ ಇಚ್ಛೆಯಿಂದ ಆರನೇ ಹೆಜ್ಜೆಯನ್ನು ಇಡ್ತೀನಿ. ಇನ್ನು ಸ್ನೇಹದ ಕುರುವಾಗಿ, ನಾವಿಬ್ಬರು ಬರೀ ವಧುವರರು ಮಾತ್ರ ಅಲ್ಲ ಅಥವಾ ಪತಿ ಪತ್ನಿಯರು ಮಾತ್ರ ಅಲ್ಲ, ನಮ್ಮಿಬ್ಬರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ನೇಹ ಇರಬೇಕು. ಸಖಾ ಸಪ್ತಪದಿ ಭವ, ಸ್ನೇಹಿತನಂತೆ ನಿನ್ನ ಜೀವನದಲ್ಲಿ ನಾನು ಇರ್ತೀನಿ. ಕಷ್ಟ ನಷ್ಟಗಳನ್ನ ಸುಖ ದುಃಖಗಳನ್ನ ಏನೇ ಏರುಪೇರುಗಳಿದ್ರು ಅದನ್ನ ಸರಿಸಮಾನವಾಗಿ ಹಂಚಿಕೊಂಡು ನಮ್ಮ ಜೀವನವನ್ನ ಸಾಗಿಸೋಣ ಅಂತ ಪರಿಪೂರ್ಣವಾದಂತಹ ಸಪ್ತಪದಿ ಏಳು ಹೆಜ್ಜೆಗಳ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ, ವಿಶೇಷವಾದಂತಹ ಅರ್ಥ. ಈ ಸಪ್ತಪದಿಯನ್ನ ತೊಳೆದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಪರಿಪೂರ್ಣವಾಯಿತು ಅನ್ನೋದು ನಮ್ಮ ನಂಬಿಕೆ. ಇದಕ್ಕೆ ಅರ್ಥ ಇಷ್ಟೊಂದು ಚೆನ್ನಾಗಿದೆ. ಕೆಲವೊಮ್ಮೆ ಇದರ ಅರ್ಥವನ್ನು ನಮಗೆ ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಇದನ್ನು ಒಂದು ಸಂಸ್ಕೃತಿ ಅಂತ ಮಾಡ್ಕೊಂಡು ಬರ್ತೀವಿ ಅಂತ ಅನ್ಕೊಳ್ತಾರೆ. ಅಂದ್ರೆ ಅರ್ಥವನ್ನ ತಿಳಿದು ನಾವು ಆ ಕೆಲಸವನ್ನ ಕಾರ್ಯವನ್ನ ಮಾಡೋದ್ರಿಂದ ತುಂಬಾ ಪರಿಪೂರ್ಣವಾದಂತಹ ಜೀವನ ನಮ್ಮದಾಗತ್ತೆ. ಸುಮ್ಮನೆ ಏನೋ ನಮ್ಮ ಹಿಂದಿನವರು ಮಾಡಲಿಲ್ಲ, ತುಂಬಾ ಅರ್ಥಪೂರ್ಣವಾದಂತಹ ಕಲ್ಚರ್ ಅನ್ನೇ ನಮಗೆ ಕೊಟ್ಟಿದ್ದಾರೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು.

ಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. 10:27 ಉತ್ತರವನ್ನು ಕೊಟ್ಟಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮ್ಮ ಕಡೆಯಿಂದ ಚಪ್ಪಾಳೆ ಬರ್ತಾ ಇದೆ, ನೀವು ಸ್ವೀಕರಿಸಿ. ಸರಿ, ಹಾಗಾದ್ರೆ ಮೂರನೇ ಪದವನ್ನ ಹುಡುಕೋದಕ್ಕೆ ನೀವು ರೆಡಿ ಇದ್ದೀರಾ? ಮೂರನೇ ಪದ ಬಹಳ ಚೆನ್ನಾಗಿದೆ, ಬಹಳ ವಿಶೇಷವಾದಂತಹ ಪದ ಇದು, ನನಗೆ ಬಹಳ ಇಷ್ಟವಾದಂತಹ ಪದ. ನೋಡೋಣ ಎಷ್ಟು ಜನ ಹುಡುಕ್ತೀರಾ ಅಂತ. 4 ಅಕ್ಷರದ ಪದ, ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು, ನಾಗರಾಜನಿಗೂ ಕೂಡ. ಇದೊಂದು ಚಂದದ ಹೂವಿನ ಹೆಸರು, ದೇವಲೋಕದಿಂದ ತಂದು ಭೂಮಿಯಲ್ಲಿ ಬೆಳೆಸಲಾಯಿತು, ನೆಟ್ಟು ಇದರಿಂದ ಹೂವನ್ನು ಪಡೆಯಲಾಗಿತ್ತು. ರಾತ್ರಿ ಅರಳತ್ತೆ, ಹಗಲು ಉದುರುತ್ತೆ. ವಿಶೇಷ ಏನ್ ಗೊತ್ತಾ, ಈ ಹೂವಿನ ಗಿಡದಿಂದ ಹೂವನ್ನು ಕಿತ್ತುಕೊಳ್ಳೋದಿಲ್ಲ, ಕೆಳಗಡೆ ಬಿದ್ದ ಹೂವನ್ನು ಮಾತ್ರ ಹೆರಕಿ ತೆಗೆದುಕೊಂಡು ಹೋಗಿ ದೇವರಿಗೆ ಏರಿಸಲಾಗುತ್ತೆ. ಹಾಗಾದ್ರೆ ಈ ಹೂವು ಯಾವುದು, ಆ ಹೂವನ್ನ ನೀವು ನನಗೆ ಕಳಿಸ್ಕೊಡ್ಬೇಕು. ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481572600 9481572600.

ಸಮಯ 10:33 ಕೇಳ್ತಾ ಇದ್ರ ಮ್ಯೂಸಿಕಲಿ ಯಾರ್ಸ್ ಎಫ್ಎಂ 103.5 ಮೀಡಿಯಂ ವೇವ್ 625 ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಪದಬಂಧ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆ ಕೇಳಿದ್ದೆ ಅಥವಾ ಪದಕ್ಕೆ ಸುಳಿವನ್ನು ಕೊಟ್ಟಿದ್ದೆ. 4 ಅಕ್ಷರದ ಪದ ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು. ಇದೊಂದು ಚಂದದ ಹೂವಿನ ಹೆಸರು. ದೇವಲೋಕದಿಂದ ತಂದು ಭೂಮಿಯಲ್ಲಿ ಬೆಳೆಸಲಾಗಿದೆ ಅಂತ ಕರೀತಾರೆ ಈ ಹೂವನ್ನ. ರಾತ್ರಿ ಅರಳುತ್ತೆ, ಹಗಲು ಉದುರುತ್ತೆ. ಉದುರಿದ ಹೂವನ್ನ ಮಾತ್ರ ತೆಗೆದುಕೊಂಡು ಹೋಗಲಾಗುತ್ತೆ. ಹೂವಿನಿಂದ ಇದನ್ನ ಅಂದ್ರೆ ಗಿಡದಿಂದ ಇದನ್ನ ಕಿತ್ತುಕೊಳ್ಳುವ ವಾಡಿಕೆ ಇಲ್ಲ. ಹಾಗಾದ್ರೆ ಆ ಹೂವು ಯಾವುದು ಅನ್ನೋದು. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಂಪಣ್ಣ ಮ್ಯಾಂತಿ ತನುಜಾ ಮಾಧವನಗರ ಭದ್ರಾವತಿ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ನಳಿನ ದೇವರಾಜ್ ಶ್ರೇಯ ಪ್ರಶಾಂತ್ ತ್ರಿಷಿಕಾ ಹೊಳೆಹೊನ್ನೂರು, ಅಶೋಕ್ ಎಸ್ ಎಲ್ ಶಿವಮೊಗ್ಗ, ಗೀತಾ ಮಲಗೋಪ್ಪ ನೇವಿ ದಿಸೋಜ ರಾಜೇಂದ್ರನಗರ ಶಿವಮೊಗ್ಗ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ ಅನ್ಮಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗ, ಭಾಗ್ಯ ಶ್ರೀಧರ್ ಭೂತನಗುಡಿ, ಎಂಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕು ಚಿತ್ರದುರ್ಗ, ಮಂಜುಳಾ ಜನ್ನಾಪುರ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಶ್ಯಾಮ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಿಗದ್ದೆ, ಜ್ಯೋತಿರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿ, ವಾಸುಕಿ ವಿಜಯಲಕ್ಷ್ಮಿ ಸಾಗರ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿ, ಉಮಾ ಮೋಹನ್ ಮುರುಡಿ ಚಿತ್ರದುರ್ಗ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಶಿವಮೊಗ್ಗ ತಾಲೂಕು ಕೊರಿಯ ಗ್ರಾಮೀಣ ಬಸವರಾಜ್ ಶ್ರೀಧರ ಹಾಗೂ ಸ್ನೇಹ, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕುದಿಗೆ, ಗಜೇಂದ್ರ ಉಷಾ ಬೆನಕನಹಳ್ಳಿ ಶಿವಮೊಗ್ಗ, ವಿಜಯನಗರದ ಶಶಿಕಲಾ ಜನಾರ್ಧನ್, ರೇಖಾ ಬೆಂಗಳೂರು, ಸುಭಾನ್ಕುರಿ ಹಂಪ ಸಾಗರದಿಂದ, ವಿದ್ಯಾಮಂದಿರ ಭದ್ರಾವತಿ ಸ್ನೇಹ ಹಾಗೂ ಅನಿತಾ, ಪ್ರತಿಮಾ ನಾಯಕ್ ಶಿವಮೊಗ್ಗ, ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ರಾಧಾ ನಿಧಿಗೆಯಿಂದ, ಸವಿತಾ ದೇವಿದರ್ ಬೆಂಗಳೂರು, ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿಎಚ್ ರೋಡ್, ಸರೋಜಾ ಎಂ ಈಶಣ್ಣ ಮುತ್ತಿಗಾನಹಳ್ಳಿ ಮೊಳಕಾಲ್ಮೂರು ತಾಲೂಕು, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು, ಅಮೃತಾ ಭಟ್ ಶಿವಮೊಗ್ಗ, ವಂದನಾ ಸುರೇಖಾ ಮಂಜುನಾಥ ರಾವ್ ನಾಗೇಶ್ ಹಿತಾರ್ಥ್ ಹಳೆನಗರ ಭದ್ರಾವತಿ, ಮಧುಮತಿ ಆರ್ ನ್ಯಾಮತಿ, ರೇಣುಕಾ ಡಿ ಶಿವಮೊಗ್ಗ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಸ್, ಮಂಜುರಾ ಜನಾರ್ದನ್ ಉದಯ ಟೇಲರ್ ಭೂತನಗುಡಿ ಭದ್ರಾವತಿ, ಮಮತಾ ರಘು ಶ್ರೀ ಗಣೇಶ್ ಆಲ್ಕಡೂರು, ಭಾಗ್ಯ ರವೀಂದ್ರ ಚೈತ್ರ ವಿದ್ಯಾಮಂದಿರ ಭದ್ರಾವತಿ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ಶಿರಸಿಯಿಂದ ಜ್ಯೋತಿ ಸಜ್ಜನ್ ಸೌಮ್ಯ ಸಜ್ಜನ್, ವಿಶ್ವಾಸ್ ಸವಳಂಗ ರಸ್ತೆ ಮುರುಡಿಧರ ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಪುರದ ಪದ್ಮಾ ಶ್ರೀಧರ ಪನ್ನಗಾಠಿ ಅನಂತಕುಮಾರ್, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರ ಅಂಡ್ ಫ್ಯಾಮಿಲಿ, ಶಾನಮೊಗರ ಕೊಟ್ರೇಶ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ, ಕೇಶವಮೂರ್ತಿ ಬಿಟಿಎಂ ಲೇಔಟ್, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಕೀರಾಲಿಂಗ ಮುತ್ತಣ್ಣ ಹಿಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ, ಉಡುಪಿ ಕ್ಯಾಂಟೀನ್ ಜನ್ನಾಪುರ ಭದ್ರಾವತಿಯಿಂದ ಶಾಂತಿ, ಕೆರಬೀರನಹಳ್ಳಿ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರಹಾಸಗಡದ, ಸಂಗೀತ ವಿನಯ್ ಕುಮಾರ್ ಬ್ಯಾಡಗಿಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ, ಚಂದ್ರಕಲಾ ಹಿರಿಯೂರು ಭದ್ರಾವತಿ, ಸಂಜೀವ್ ರೆಡ್ಡಿ ಬಿಸಿ ಭೀಮನೆರೆ, ಭಾರತಿ ಪ್ರಕಾಶ್ ನಾಗರಾಜ್ ಅವರಿಗೆ ತಿಂಡಿ ಕಾಫಿ ಎಲ್ಲ ಆಯ್ತು, ಉತ್ತರ ಕಳಿಸಿದ್ರೆ ತುಂಬಾ ಸಂತೋಷ ಆಗ್ತಿತ್ತು, ಫಣೀಂದ್ರ ವಿನೋದ್ ನಗರ ಶಿವಮೊಗ್ಗದಿಂದ, ರವಿ ಶುಂಠಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ, ವಿಜಯ್ ಸೋಂಪುರ ಬಿಆರ್ ಪ್ರಾಜೆಕ್ಟ್, ದಿನೇಶ್ ಪಟಗಾರ್ ನಟಿನಿಗೆ, ಸುರೇಶ್ ಶಿವಮೊಗ್ಗ, ಸತ್ಯನಾರಾಯಣ್ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗ, ಮಂಜುನಾಥ ಲಕ್ಷ್ಮೀಶೇಖರ್ ಶಾಪ್ ಜನ್ನಾಪುರ, ದ್ರಾಕ್ಷಾಂಗಣಿ ಭೀಮನೆರೆ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಲಗುಂದ ಜಗಳೂರು, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಎರಿ ಸರ್ಕಲ್, ವೈಜೆ ಸುರೇಶ್ ಕೃಷಿ ನಗರ ಶಿವಮೊಗ್ಗ, ಸಂದೇಶವನ್ನ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಉತ್ತರ ಪಾರಿಜಾತ ಸರಿಯಾಗಿದೆ.
ಸಮುದ್ರ ಮಥನ ಕಾಲದಲ್ಲಿ ಸುರಭಿ ಮತ್ತು ವಾರಿಣಿಯ ನಂತರ ಜನಿಸಿದ್ದು ಪಾರಿಜಾತ. ಕ್ಷೀರ ಸಮುದ್ರದಿಂದ ಹುಟ್ಟಿದ ಐದು ಕಲ್ಪ ವೃಕ್ಷಗಳಲ್ಲಿ ಈ ವೃಕ್ಷ ಕೂಡ ಒಂದು. ಕೃಷ್ಣಾವತಾರದ ಕಾಲದಲ್ಲಿ ಕೃಷ್ಣನು ಪಾರಿಜಾತವನ್ನ ಸ್ವರ್ಗಲೋಕದಿಂದ ತಂದು ಸತ್ಯಭಾಮೆಯ ಅಂಗಳದಲ್ಲಿ ನೆಟ್ಟ ಎಂಬ ಕಥೆ ಇದೆ. ಕೃಷ್ಣ ಪರಮಾತ್ಮನಿಗೆ ಪಾರಿಜಾತ ಪುಷ್ಪವನ್ನು ಕಂಡರೆ ಬಹಳ ಪ್ರಾಣ, ಎಷ್ಟು ಪ್ರಾಣ ಅಂದ್ರೆ ಅಷ್ಟು ಪ್ರಾಣ ಅಂತೆ. ಹಾಗೆ ಬೌದ್ಧ ಮಂದಿರಗಳಲ್ಲೂ ಈ ಹೂಗಳನ್ನು ಚೆನ್ನಾಗಿ ಉಪಯೋಗಿಸುತ್ತಾರೆ. ಜೀರ್ಣಾಂಗಗಳ ತೊಂದರೆಗೆ ಈ ಇದರ ಬೀಜದ ಪುಡಿಯನ್ನ, ಜಾಂಡೀಸ್ ಹಾಗೂ ಮಲಬದ್ಧತೆ ತೊಂದರೆಗಳಿಗಾಗಿ ಎಲೆಗಳ ರಸವನ್ನ ಔಷಧಿಯಾಗಿ ಉಪಯೋಗಿಸುತ್ತಾರೆ. ಹೀಗೆ ಔಷಧೀಯ ಗುಣಗಳು ಇದರಲ್ಲಿದೆ. ಇನ್ನು ಈ ಹೂವನ್ನ, ಬಿದ್ದಿರುವ ಹೂವನ್ನ ಮಾತ್ರ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಲಾಗುತ್ತೆ ಅಥವಾ ದೇವರಿಗೆ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಯೂಶ್ವಲಿ ನೆಲಕ್ಕೆ ಬಿದ್ದಂತಹ ಹೂವುಗಳನ್ನು ತೆಗೆದುಕೊಂಡು ಬರೋದಿಲ್ಲ. ಆದರೆ ಪಾರಿಜಾತಕ್ಕೆ ಆ ನಿಯಮ ಇಲ್ಲ. ಯಾಕೆಂದ್ರೆ ಬಹಳ ಪ್ರೀತಿಯಿಂದ ಆ ಹೂವನ್ನ ಅಥವಾ ಗಿಡವನ್ನ ಕೃಷ್ಣ ತಗೊಂಡ್ಬಂದು ಸತ್ಯಭಾಮೆಯ ಅಂಗಳದಲ್ಲಿ ನೆಡ್ತಾನೆ. ಅದನ್ನ ಯಾರು ಅಂದ್ರೆ ಹೂವನ್ನ ಕಿತ್ತರೆ ಅದಕ್ಕೆ ನೋವಾಗುತ್ತಲ್ವಾ, ತನ್ನ ತುಂಬಾ ಅತ್ಯಂತ ಬಹಳ ಪ್ರೀತಿಯಿಂದ ತಂದಂತಹ ಗಿಡಕ್ಕೆ ನೋವಾದ್ರೆ ಕೃಷ್ಣನಿಗೂ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ, ಆ ಹೂವನ್ನ ಕೀಳದೆ ಆ ಮರವನ್ನ, ಮರದ ಬುಡದಲ್ಲಿ ಬಿದ್ದಂತಹ ಹೂವನ್ನ ಮಾತ್ರ ತೆಗೆದುಕೊಂಡು ಬಂದು ಕೃಷ್ಣನಿಗೆ ಏರಿಸಲಾಗುತ್ತೆ. ಅಂಡ್ ಇನ್ನೊಂದು ಬಹಳ ವಿಶೇಷ ಏನು ಅಂದ್ರೆ ಅದರ ಘಮ ಅದ್ಭುತವಾಗಿರುತ್ತೆ. ಪಾರಿಜಾತದ ಮರ ಅದರ ಆ ಹೂವು ಬಿಡುವಂತಹ ಸೀಸನ್ ಆ ಮರದ ಸುತ್ತಮುತ್ತ ಓಡಾಡಿದ್ರೆ ಸಾಕು, ಅದರ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆಹಾ. ಪಾರಿಜಾತ ಅಂದ್ಕೊಳ್ಳೇ ನಮ್ಮ ಅದರ ಘಮಲೂ ಕೂಡ ನಮ್ಮ ಬ್ರೈನಿಗೆ ಬಂದು ಈ ಪರಿಮಳ ಇದು ಅಂತ ನನ್ನ ತಲೆ ತೋರಿಸ್ತಾ ಇದೆ. ಅದು ಅಂತ ಅದ್ಭುತವಾದಂತಹ ಪರಿಮಳ ಆ ಹೂವಿನದು. ಎಸ್, ಪಾರಿಜಾತ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ ಅವರಿಗೆ ನಮ್ಮ ಕಡೆಯಿಂದ ಬರ್ತಾ ಇದೆ ಪ್ರೀತಿಯ ಚಪ್ಪಾಳೆ. ದಯಮಾಡಿ ಸ್ವೀಕರಿಸಿ ಪ್ಲೀಸ್. ಈಗ ಮುಂದಿನ ಸುಳಿವಿಗೆ ಹೋಗುವಂತಹ ಸಮಯ. ಬಹಳ ವಿಶೇಷವಾದಂತಹ ಪದ. ಈ ಪದವನ್ನು ನೀವು ಹುಡುಕಬೇಕು. ನಾಲ್ಕು ಅಕ್ಷರದ ಪದ ಇದು. ಇವತ್ತೇನು ಎಲ್ಲ ನಾಲ್ಕು ಅಕ್ಷರದ ಸಿಗ್ತಾ ಇದೆ, ನನಗೂ ಗೊತ್ತಿಲ್ಲ ಕಾಕತಾಳಿಯೋ ಏನೋ, ಆದ್ರೂ ನಾಲ್ಕು ಅಕ್ಷರದ ಪದ ಇದು. ವನ, ಕಾನನ ಅಥವಾ ಕಾಡು ಎಂದು ಅರ್ಥ ಕೊಡುವ ಎರಡು ಅಕ್ಷರದ ಪದ ಈ ಪದದ ಕೊನೆಯಲ್ಲಿದೆ. ನಾಲ್ಕು ಅಕ್ಷರ ಪದದಲ್ಲಿ ಕೊನೆಯ ಮೂರು ಅಕ್ಷರವನ್ನು ಸೇರಿಸಿದ್ರೆ ಕಾಡು, ಕಾನನ, ವನ ಅನ್ನುವಂತಹ ಒಂದು ಪದ ಸಿಗುತ್ತೆ. ಅದನ್ನ ನೀವು ಇಟ್ಟುಕೊಂಡು ಹಿಂದಿನ ಒಂದು ಅಕ್ಷರವನ್ನ ಅಥವಾ ಎರಡು ಅಕ್ಷರವನ್ನ ನೀವು ಹುಡುಕಬೇಕು. ಮೂರನೇ ಸುಳಿವನ್ನ ಕೊಟ್ಟು ಕೂಡಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಅಂತ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಇವರ ಕೊಡುಗೆ ಬಹಳ ಅಪಾರವಾಗಿದೆ, ಅದ್ಭುತವಾದಂತಹ ಕೊಡುಗೆ ಇದೆ. ಆ ದಿನಗಳನ್ನ ನಾವು ನೆನಪು ಮಾಡಿಕೊಳ್ಬೇಕು. ಅಂತಹ ಮಹಾನ್ ವ್ಯಕ್ತಿ ಇವರು, ಅವರ ಹೆಸರನ್ನು ನೀವು ಹೇಳಬೇಕು. ಶೃಂಗೇರಿಯ ಪೀಠಾಧಿಪತಿಗಳು ಆಗಿದ್ರು ಇವರು. ಇನ್ನೊಂದು ಸುಳಿವು, ಹನ್ನೆರಡನೇ ಶತಮಾನ. ಹನ್ನೆರಡನೇ ಶತಮಾನ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಇವರ ಕೊಡುಗೆ ಬಹಳ ಅಪಾರ ಇದೆ. ವನ, ಕಾನನ, ಕಾಡು ಅನ್ನುವಂತಹ ಅರ್ಥ ಕೊಡುವ ಮೂರು ಅಕ್ಷರದ ಪದವನ್ನ ಇವರ ಪದದ ಕೊನೆಯಲ್ಲಿ ಈ ಅಕ್ಷರವನ್ನು ಸೇರಿಸುವ ಪದವನ್ನ ಸೇರಿಸಿದ್ರೆ ನಿಮಗೆ ಹಿಂದಿನ ಎರಡು ಅಕ್ಷರ ಗೊತ್ತಾದ್ರೆ ಪೂರ್ತಿ ಪದ ನಿಮಗೆ ಸಿಗುತ್ತೆ. ಒಟ್ಟು ನಾಲ್ಕು ಅಕ್ಷರದ ಪದ. ಯಾರಿಗೆಲ್ಲ ಉತ್ತರ ಗೊತ್ತಾಗುತ್ತೆ? ಬಹಳ ಸಿಂಪಲ್ ರೀ. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572604815207260.

ಎಸ್ ಉತ್ತರ ಕೊಡಿ ಅಂತ ಪ್ರಾಣ ತಿಂತ ಇರುವಂತಹ ಕೇಳುಗ ಅಂದ್ರೆ ಉದ್ಘೋಷಕ ನಾನು ನಿಮ್ ಪ್ರಾಣ ತಿಂತ ಇದೀನ, ನೀವೇ ಹೇಳ್ಬೇಕಪ್ಪ. 10:47 ಆಗ್ತಾ ಇದೆ, ಪ್ರಶ್ನೆ ಕೇಳಿದ್ದೆ. ಬಹಳ ಅದ್ಭುತವಾದಂತಹ ವ್ಯಕ್ತಿಯವರು. 4 ಅಕ್ಷರದ ಪದ, ವನ ಅಥವಾ ಕಾನನ ಕಾಡು ಎಂದು ಅರ್ಥ ಕೊಡುವಂತಹ 3 ಅಕ್ಷರದ ಪದವನ್ನ ಕೊನೆಗೆ ಸೇರಿಸಿದ್ರೆ ಪೂರ್ತಿ ಪದ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಇವರ ಕೊಡುಗೆ ಬಹಳ ಅಪಾರವಾಗಿದೆ. ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದರು 12ನೇ ಶತಮಾನ. ಇದಿಷ್ಟು ಕ್ಲೂನ ಉಪಯೋಗಿಸಿಕೊಂಡು ಉತ್ತರ ಗೊತ್ತಾಯ್ತು ಅಂದ್ರೆ ಎಕ್ಸಾಕ್ಟ್ಲಿ ನೀವು ಉತ್ತರ ಕಳಿಸಬಹುದು.

ಈಗಲೂ ಉತ್ತರ ಕಳಿಸಬಹುದು, ಇನ್ನು ಸುಮಾರು ಸಮಯ ನಿಮಗೆ ಇದೆ. ಸದ್ಯಕ್ಕೆ ಯಾರೆಲ್ಲ ಸರಿಯಾಗುತ್ತೆ ಅಂತ ಕಳಿಸಿದ್ದಾರೆ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು, ತನುಜ ಮಾಧವನಗರ ಭದ್ರಾವತಿ ಹಂಪಣ್ಣ ನ್ಯಾಮತಿ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಜ್ಯೋತಿರಾಜ್ ಶೇಖರ್ ಸಿದ್ದಾರೂಢ ನಗರ ಭದ್ರಾವತಿ, ಬಿಎಂಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕು, ಪ್ರತಿಮಾ ನಾಯಕ್ ಶಿವಮೊಗ್ಗ, ರೇಖಾ ಬೆಂಗಳೂರು, ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಕೆಪಿ ದಿನೇಶ್ ಭಟ್, ಅರ್ಚನಾ ಮೃಢ, ಆದಿತ್ಯ ಭಟ್ ಕೋರೆ ಮಂಡಗದ್ದೆ, ಸುರೇಶ್ ಶಿವಮೊಗ್ಗ, ಉಮಾಮೋಹನ್ ಮುರಳಿ ಚಿತ್ರದುರ್ಗ, ಫಣೀಂದ್ರ ವಿನೋಬ ನಗರ, ಅಶೋಕ್ ಎಸ್ಎಲ್ ಶಿವಮೊಗ್ಗ, ಎಂ ಈಶಣ್ಣ ಮುತ್ತಿಗಾರಹೊಳೆ ಮೊಳಕಾಲ್ಮೂರು ತಾಲೂಕು, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಮಂಡಲ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕು, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿ, ಸಾವಿತ್ರಿ ಶಶಿಧರ್ ಶಿವಮೊಗ್ಗ, ಸುಭಾನ್ ಕೋರಿ ಹಂಪ ಸಾಗರದಿಂದ, ಶ್ಯಾಮ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿ, ವಿದ್ಯಾಮಂದಿರ ಸ್ನೇಹ ಹಾಗೂ ಅನಿತಾ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ, ಮಂಜುಳಾ ಜನಾರ್ದನ್ ಉದಯಪೇಟೆ ಭೂತನಗುಡಿ ಭದ್ರಾವತಿ, ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿಎಚ್ ರೋಡ್ ಭದ್ರಾವತಿ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗ, ಹೆಚ್ಚ ಅದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಶಿವಮೊಗ್ಗ ತಾಲೂಕು ಕೊರಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಗೀತಾ ಮಲಗೊಪ್ಪ, ರೂಪಾ ಹೆಚ್ ಕೆಎಸ್ಆರ್ಬಿ ಪೊಲೀಸ್ ಕ್ವಾರ್ಟರ್ಸ್ ವೇರಿ ಸರ್ಕಲ್, ಮೂಡಲ ವಿಠಲಪುರದ ಬದ್ಮಾಶಿದರ ಪನ್ನಗಾಠಿ ಅನಂತಕುಮಾರ್, ಅಮೃತಾಪರ್ಣ ಆಂಭ್ರಣಿ, ಆಂಭ್ರಣಿ ಹೆಸರು ಚೆನ್ನಾಗಿದೆ, ಶಿವಮೊಗ್ಗ, ಸವಿತಾ ದೇವಧರ್ ಶಿವಮೊಗ್ಗ ಬೆಂಗಳೂರು, ರಾಧಾ ನಿಧಿಗೆಯಿಂದ, ವಿದ್ಯಾ ಭಾಗ್ಯ ಶ್ರೀಧರ, ಸುರೇಖ ಗಗನ್ ಜಿಂಗಾಡಿ, ಅಶ್ವಿನಿ ಗಗನ್ ತರೀಕೆರೆ, ನಳಿನಾ ದೇವರಾಜ್, ಶ್ರೇಯಾ ಪ್ರಶಾಂತ್, ತ್ರಿಷಿಕಾ ಹೊಳೆಹೊನ್ನೂರು, ಮಮತಾ ರಘು, ಶ್ರೀ ಗಣೇಶ್ ಹಾಲ್ ಕಡೂರು, ಭಾರತಿ ಪ್ರಕಾಶ್, ವಾಸುಕಿ ವಿಜಯಲಕ್ಷ್ಮಿ ಸಾಗರ, ವೈಭವ್ ಹಳೆನಗರ ಭದ್ರಾವತಿ, ಶಾನುಭೋಗರ ಕೊಟ್ರೇಶ ಕವಿತಾ ನಿರೀಕ್ಷಕ ಅಭಿನಂದನ್ ಹೊಳಗುಂದಿ ಹೂವಿನ ಹಡಗಲಿ, ಕೇಶವ ಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರು, ವಿಜಯನಗರ ಶಶಿಕಲಾ ಜನಾರ್ಧನ್, ಸಂಗೀತಾ ವಿನಯ್ ಕುಮಾರ್ ಬ್ಯಾಡಗಿ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಚಂದ್ರಿಕಾ ಹಿರಿಯೂರು ಭದ್ರಾವತಿ, ಶಿವಮೊಗ್ಗದ ರೋಟು ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ವಿಶ್ವಾಸ್ ಸವಳಂಗ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಗೌಡ, ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಆಶಾ ಪ್ರಕಾಶ್ ನಂದಿನಿ ಕೋಲಾರ, ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಳ, ಮಾದನ ಹೆಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರ ಅಂಡ್ ಫ್ಯಾಮಿಲಿ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ, ಶ್ರೀಕೃಷ್ಣ ಅಲ್ಲ ಸತ್ಯನಾರಾಯಣ್ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗ, ಗಜೇಂದ್ರ ಉಷಾ ಬೆನಕನಹಳ್ಳಿ, ಕರೇಬೆನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಭಾವಿಚಂದ್ರ ಹಾಸಗಡದೆ, ಸರೋಜಾ ಜಯಶಂಕರ್ ದೀಪಕ್ ರಶ್ಮಿ ಚಿನ್ನು ಆರಾಧ್ಯ ಕೀರ್ತನ, ಪುಷ್ಪಾ ವಿನೋಬನಗರ ಶಿವಮೊಗ್ಗ, ಶಾಂತಾಚಾರ್ ಬಡಿಗೇರ್ ಕೊಕನೂರು ಹರಿಹರ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ, ರವಿಶುಂದಿ ಸಂಪತ್ ಬನಕನಹಳ್ಳಿ ಹೊನ್ನಾಳಿ ತಾಲೂಕು, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಿಗೆಯಿಂದ ಖೀರಾಲಿಂಗಪ್ಪ ಮುತ್ತಣ್ಣ ಇಕ್ಕಳಕಿ, ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ, ಮುರಳೀಧರ ಶಿವಮೊಗ್ಗ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಶ್ರೀ ವಿದ್ಯಾರಣ್ಯರು ಅಥವಾ ವಿದ್ಯಾರಣ್ಯರು. ವಿದ್ಯಾರಣ್ಯರು ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಕರ್ನಾಟಕಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಅದಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತ ಕೊಟ್ಟಿದ್ದು ಹೆಸರು ಅವರೇ. ಹಾಗೆ ವಿದ್ಯಾನಗರ ಅಂತ ಕೊಟ್ಟಿದ್ದು ಅದಾದಂದು ವಿಜಯನಗರ ಆಯಿತು. ಪರ್ಟಿಕ್ಯುಲರ್ಲಿ ವಿಜಯನಗರ ಸಾಮ್ರಾಜ್ಯ ಅಷ್ಟು ಮಹೋನ್ನತವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಿದ್ದು ಆ ನಂತರದಲ್ಲಿ, ಆದರೆ ಮೂಲ ವಿದ್ಯಾರಣ್ಯರ ಕಾಲದಲ್ಲಿ ಹಕ್ಕಬುಕ್ಕರನ್ನ ಕರ್ಕೊಂಡು ಬಂದು ಆ ಹಂಪೆಯ ನಗರದಲ್ಲಿ ಅಲ್ಲಿದ್ದಂತಹ ಸುತ್ತಮುತ್ತಲ ಇದ್ದಂತಹ ಎಲ್ಲರ ದಾಳಿಯಿಂದ ಒಂದು ವಿಶೇಷವಾದಂತಹ ಒಂದು ಸಾಮ್ರಾಜ್ಯ ಬೇಕು, ನಮ್ಮ ನೆಲಕ್ಕೆ ಒಂದು ಸಾಮ್ರಾಜ್ಯ ಬೇಕು, ನಮ್ಮನ್ನು ಆಳುವರು ನಮ್ಮವರೇ ಆಗಿರಬೇಕು, ಪರಕೀಯರ ಆಕ್ರಮಣವನ್ನು ತಡೆದು ಜೊತೆಗೆ ನಮ್ಮ ಒಳಜಗಳನ್ನೆಲ್ಲ ಪರಿಹಾರ ಮಾಡಿ, ಅನೇಕ ಸಮಸ್ಯೆಗಳಿತ್ತು, ಬರೀ ಪರಕೀಯರಿಂದ ಮಾತ್ರ ನಾವು ಸೋಲನ್ನು ಕಂಡ್ವಿ ಅಥವಾ ನಮ್ಮ ದೇಶ ನಮ್ಮ ರಾಷ್ಟ್ರ ಅತಂತ್ರವಾಯಿತು ಅನ್ನೋದಕ್ಕೆ ನಮ್ಮವರ ನಮ್ಮ ಜೊತೆಗಾರರ ಕಾರಣವೂ ಬಹಳನೇ ಇದೆ. ಅದೆಲ್ಲವನ್ನ ಪರಿಹಾರ ಮಾಡಿ ಪ್ರತಿ ಹಳ್ಳಿ ಪ್ರತಿ ಗ್ರಾಮಕ್ಕೆ ಕಾಲು ನಡಿಗೆಯಲ್ಲಿ ತಿರುಗಿ ರಾಷ್ಟ್ರಭಕ್ತಿಯನ್ನ ರಾಷ್ಟ್ರಪ್ರೇಮವನ್ನ ಅವರಲ್ಲಿ ಮೂಡಿಸಿ ದೇಶವನ್ನ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕೆಲಸದಲ್ಲಿ ಬಹಳ ಅಂದ್ರೆ ಬಹಳ ಶ್ರಮ ಪಟ್ಟಿದ್ದಾರೆ. ಇವತ್ತಿಗೂ ನಾವು ಅವರನ್ನು ನೆನೆಸಿಕೊಳ್ಳೋ

ಕೇಳಬೇಕು. ಯಾವುದೇ ಜಾತಿ ಪಂಗಡ ಇತ್ಯಾದಿ ಯಾವುದನ್ನೂ ಗಮನಿಸದೆ ಎಲ್ಲರಿಗೂ ನಮ್ಮ ದೇಶದಲ್ಲಿ ಸ್ಥಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಸಂಪ್ರದಾಯವನ್ನ ನಮ್ಮ ವೇದವನ್ನ ನೀವೆಲ್ಲ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀರಾ, ಅದು ಯಾವುದನ್ನು ಹೇಳಿಲ್ಲ ಅಂತ ಸರಿಯಾದ ಮಾರ್ಗವನ್ನ ಹಾಕಿಕೊಟ್ಟು ಎಲ್ಲರಲ್ಲೂ ರಾಷ್ಟ್ರಭಕ್ತಿಯನ್ನ ತುಂಬಿ ಸಾಮ್ರಾಜ್ಯ ಸ್ಥಾಪನೆ

ಪರಕೀಯರು ಬಂದು ದಾಳಿ ಮಾಡ್ತಿದ್ರು, ಆ ದಾಳಿಯನ್ನು ತಡ್ಕೊಳ್ಬೇಕು. ಇಲ್ಲಿ ನಮ್ಮ ಒಳಗಡೆ ಒಬ್ರು ಕಂಡ್ರೆ ಒಬ್ರು ಹಾಕ್ತಿರ್ಲಿಲ್ಲ, ಪಕ್ಕದ ಮನೆ ಬೆಂಕಿ ಬಿದ್ರೆ ನಮ್ಮನೆ ಬೆಂಕಿ ಬಿದ್ದಿಲ್ವಲ್ಲ ಅನ್ನೋ ಖುಷಿಯಲ್ಲಿ ಇರ್ತಿದ್ರು. ಇದನ್ನೆಲ್ಲ ಸರಿಪಡಿಸಿ ಪ್ರತಿಯೊಬ್ಬರಲ್ಲೂ ರಾಷ್ಟ್ರ ಪ್ರೇಮವನ್ನ, ರಾಷ್ಟ್ರ ಧರ್ಮವನ್ನ, ಕೆಲಸವನ್ನ ಮಾಡೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ ನಮಗೆ ಓದ್ತಾ ಇದ್ದಾಗ ನಮ್ಮ ಕಣ್ಣ ನೀರು ಬರುತ್ತೆ. ಎಷ್ಟು ಕಷ್ಟ ಇತ್ತು ಆವತ್ತಿನ ಪರಿಸ್ಥಿತಿ ಅಂತ. ಆ ಎಲ್ಲ ಪರಿಸ್ಥಿತಿಯನ್ನ ನಿವಾರಣೆ ಮಾಡಿ ಅವ್ರಿಗೆ ಬಂದಂತಹ ಏನು ಕಾಣಿಕೆಗಳು ಬರುತ್ತೆ ಅದನ್ನೆಲ್ಲ ರಾಷ್ಟ್ರದ ಬೊಕ್ಕಸಕ್ಕೆ ಕಳಿಸ್ತಾ ಇದ್ರು. ಅದನ್ನೆಲ್ಲ ಬಡಬಗ್ಗರಿಗೆ ಅವರನ್ನ ಮೇಲ್ ತಗೊಂಡ್ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ದಾನ ಮಾಡ್ತಿದ್ರು. ಇದೆಲ್ಲ ವಿಶೇಷವಾದಂತಹ ಕೆಲಸಗಳು. ದಯಮಾಡಿ ನಮ್ಮ ಇತಿಹಾಸವನ್ನ ಸರಿಯಾದ ರೀತಿಯಲ್ಲಿ ಓದುವ ಪ್ರಯತ್ನ ನಮ್ಮದಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರಣ್ಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ, ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದೀರೋ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ, ಸ್ವೀಕರಿಸಿ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ ಈ ಪ್ರಶ್ನೆ. ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಡ್ತಾರೆ ನೋಡೋಣ. ಇದು ಐದಕ್ಷರದ ಪದ, ನಾಲ್ಕಕ್ಷರ ಅಂತ ಇದ್ವಲ್ಲ ಅದಕ್ಕೆ ಐದಕ್ಷರದ ಪದ. ನಮ್ಮ ಎಲ್ಲಾ ಉದ್ಘೋಷಕರು ಇವರನ್ನ ಪ್ರೀತಿಯಿಂದ ಕರೀತಾರೆ. ಐದಕ್ಷರದ ಪದ ನಮ್ಮ ಎಲ್ಲಾ ಉದ್ಘೋಷಕರು ಅಥವಾ ಆರ್ಜೆಗಳು ಪ್ರೀತಿಯಿಂದ ಕರೀತಾರೆ. ಇವರ ಪ್ರೋತ್ಸಾಹ ಚಪ್ಪಾಳೆ ನಮಗೆ ಬಹಳ ಶ್ರೀರಕ್ಷೆ. ಅವರು ನಮ್ಮನ್ನ ಕೇಳಿಸಿಕೊಳ್ತಾ ಇದ್ದಾರೆ ಅಂದ್ರೆ ಬಹಳ ಹೆಮ್ಮೆ. ಅವರ ಅತ್ಯಮೂಲ್ಯವಾದಂತಹ ಸಮಯವನ್ನ ಕೊಟ್ಟು ಕೇಳಿಸಿಕೊಳ್ತಾ ಇರ್ತಾರೆ. ಅವರಿಗೆ ಕರೆಯುವಂತಹ ಪದ ಇದು. ಕೊನೆಯ ಎರಡಕ್ಷರವನ್ನ ಸೇರಿಸಿದ್ರೆ ಸ್ನೇಹಿತ ಗೆಳೆಯ ಅನ್ನುವಂತಹ ಅರ್ಥ ಕೊಡುವ ಎರಡಕ್ಷರದ ಪದ ಇದೆ. ಆ ಎರಡಕ್ಷರ ಪದವನ್ನು ಹಿಡ್ಕೊಂಡು ಹಿಂದಿನ ಮೂರಕ್ಷರವನ್ನ ಸೇರಿಸಿದ್ರೆ ಐದು ಅಕ್ಷರದ ಪದ ಆಗುತ್ತೆ. ಕರೆಕ್ಟ್ ಆಗಿ ಉತ್ತರವನ್ನು ಕೊಡಬೇಕು, ಐದೇ ಅಕ್ಷರದ ಪದ ಆಗಿರಬೇಕು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತಾರೆ ನೋಡೋಣ ಗೀತೆಯ ನಂತರ. ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481520 5786 0 ಐದೇ ಅಕ್ಷರದ ಪದ

ನೀವು ಸುಮ್ನೆ ಇರಬೇಡಿ, ಉತ್ತರ ಕಳಿಸಿ ಪ್ಲೀಸ್. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರು ತಾಲೂಕಿನಿಂದ, ಹಂಪಣ್ಣ ನ್ಯಾಮತೆಯಿಂದ, ಚಂದ್ರಿಕಲಾ ಶೇಷಾಚಲ ಹಾರನಹಳ್ಳಿ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಮಹೇಶ್ ಹೊಸೂರು, ಪುಷ್ಪ ವಿನೋದ್ ನಗರ ಶಿವಮೊಗ್ಗ, ಪ್ರತಿಮಾ ನಾಯಕ್ ಶಿವಮೊಗ್ಗ, ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರು, ಎಂಎಸ್ ರವಿಕುಮಾರ್ ಮೆಟ್ಟಿಕುರ್ಕೆ ಹಿರಿಯೂರು ತಾಲೂಕು, ಮಮತಾ ರಘು ಶ್ರೀ ಗಣೇಶ್, ಮಂಜುಳಾ ಶ್ಯಾಮ್ ಸುರೇಶ್, ಹರ್ಷ ಬೆಹೆಚ್ ರೋಡ್ ಭದ್ರಾವತಿ, ಸಂಜೀವ್ ರೆಡ್ಡಿ ಬಿಸಿ ಭೀಮನೆರೆ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರು, ಶುಭಾನ್ಕುರಿ ಹಂಪಸಾಗರದಿಂದ, ಶಿವಮೊಗ್ಗ ಜಿಲ್ಲೆಯ ಮೂಡಲಗುಡ್ಲಪುರದ ಪದ್ಮಶ್ರೀಧರ ಪನ್ನಗಾಠಿ ಅನಂತಕುಮಾರ್, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ, ಹೆಸರು ಮರ್ತ್ಬಿಟ್ಟಿದ್ದೀರಾ, ನಂಬರ್ ಎಂಡಿಂಗ್ ವಿತ್ 64685, ಭಾಗ್ಯ ಶ್ರೀಧರ್, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕವಂಡಲಗುಂದಿ ಜಗಳೂರು ತಾಲೂಕು, ಜ್ಯೋತಿರಾಜಶೇಖರ್ ಸಿದ್ದಾರೂಢನಗರ, ವಾಸುಕಿ ವಿಜಯಲಕ್ಷ್ಮಿ ಸಾಗರ, ವಿಶ್ವಾಸ ಸವಳಂಗ, ಸುರೇಶ್ ಶಿವಮೊಗ್ಗ ರಾಧಾನಿಧಿಗೆಯಿಂದ, ಗೀತಾ ರಾಗಿಗುಡ್ಡಾಯಿಂದ, ಗಜೇಂದ್ರ ಉಷಾ ಬೆನಕನಹಳ್ಳಿ, ಜ್ಯೋತಿ ನಿವಾ ಸಂತೋಷ್ ನ್ಯಾಮತಿ, ಸರೋಜಾ ದೀಪಕ್ ಕೀರ್ತನ ಚಿನ್ನು ರಶ್ಮಿ ಭದ್ರಾವತಿ, ಆಶಾ ಪ್ರಕಾಶ್ ನಂದಿನಿ ಕೋರಾಳ, ಫಣೀಂದ್ರ ವಿನೋದ್ ನಗರ ಶಿವಮೊಗ್ಗ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗ, ಎಂ ಶಾಮಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್, ಸುರೇಖ ಮಂಜುನಾಥ ರಾವ್ ನಾಗೇಶ್, ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ನಿಂದ, ಸುದರ್ಶನ್ ಪೀಣ್ಯಾಯಿಂದ, ಗೀತಾ ಮಲಗೊಪ್ಪ, ವೇದಾ ಶೆಟ್ಟಿ ಕಳಾವರ ಕುಂದಾಪುರದಿಂದ, ಭಾರತಿ ಪ್ರಕಾಶ್, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗ, ವನಿತಾ ಅಥವಾ ಸತ್ಯನಾರಾಯಣ್ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗ, ಇಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಕೇಳುಗ ಮಿತ್ರ ಅಥವಾ ಬಾನುಲಿ ಬಂಧು, ಕೇಳುಗ ಮಿತ್ರ, ಬಾನುಲಿ ಮಿತ್ರ ಯಾವ ಉತ್ತರವನ್ನು ಕಳಿಸಿದ್ರೂ ಸರಿನೇ, ಇದು ನಿಮಗೋಸ್ಕರನೇ ಕೇಳದಂತಹ ಪದ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಅನುಷಾ ಸಿರಿ ಮಿಂಚು ಅಥರ್ವ ಮಂಜುನಾಥ್ ಕಡೂರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಕಳಿಸಿದಂತಹ ಎಲ್ಲರಿಗೂ ಆಕಾಶವಾಣಿ ಭದ್ರಾವತಿಯಿಂದ ಕಡೆಯಿಂದ ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ, ದಯಮಾಡಿ ಸ್ವೀಕರಿಸಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು, ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ. ಮುಂದಿನ ಕಾರ್ಯಕ್ರಮ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೂರು ಸಲ ಜುಮ್ಮೆನ್ನುವುದು ಸಿದ್ದಯ್ಯ ಪುರಾಣಿಕ್ ಅವರ ರಚನೆ, ಇಂದುಧರ್ ಹೆಚ್ ಪೂಜಾರ್ ಅವರ ದನಿಯಲ್ಲಿ.

ಸಮಯ 11:08 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಮೀಡಿಯಂ ವೇವ್ 625 ಕಿಲೋವರ್ಡ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಭಾವಗೀತೆ ಮನಸ್ಸಿನಲ್ಲಿ ಹೊಳೆದವನೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ, ಶೈಲಾಮೂರ್ತಿಯವರ ದನಿಯಲ್ಲಿ.

ಸಮಯ 11:14 ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಭಾವಗೀತೆ ಶೃಗೂರು ಸಂತೆಯಲ್ಲಿ, ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ, ಅರ್ಪಿತ್ ಶೇಷಾದ್ರಿಯವರ ದನಿಯಲ್ಲಿ.

ಸಮಯ 11:19 ಮುಂದಿನ ಭಾವಗೀತೆ ಜೀವ ಭಾವ ಎನ್ ಡಿ ಗೋಗೇರಿ ಅವರ ರಚನೆ ದೀಪಿಕಾ ಎನ್ನವರ ದನಿಯಲ್ಲಿ

ಸಮಯ 11:23 ಆಗ್ತಾ ಇದೆ ಸ್ನೇಹಿತರೆ. ಮುಂದಿನ ಭಾವಗೀತೆ, ಬಯಲಿನೊಳಗೆ ಯಾರೋ ಮರೆತ, HS ವೆಂಕಟೇಶ ಮೂರ್ತಿ ಅವರ ರಚನೆ, ಲಕ್ಷ್ಮೀ ಆರ್ ಯು ಅವರ ದನಿಯಲ್ಲಿ.

11:33 ಸೇವಾ ಮಾಹಿತಿ. ನವೋದಯ ವಿದ್ಯಾಲಯದಲ್ಲಿ 11ನೇ ತರಗತಿ ವಾಣಿಜ್ಯ ವಿಭಾಗಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ ನವೋದಯ ವಿದ್ಯಾಲಯದ 2026-27 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2011 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ 30 ಒಳಗಾಗಿ ಅರ್ಜಿಯನ್ನು ಎಲ್ಲಾ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜೂನ್ 30 ಅಂದರೆ ನಾಳೆನೇ ಕಡೆಯ ದಿವಸ ಅರ್ಜಿಯನ್ನು ಸಲ್ಲಿಸುವುದಕ್ಕೆ. ಆಸಕ್ತರಿದ್ದವರು ಇಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸಮಯ 11:34. ಮುಂದಿನ ಭಾವಗೀತೆ ಇದು ಭಾರತ, ಬನ್ನಂಜೆ ಗೋವಿಂದಾಚಾರ್ ಅವರ ರಚನೆ, ಬಿಪಿ ಶೋಭಾ ಅವರ ದನಿಯಲ್ಲಿ.

ಸಮಯ 11:39 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ನುಂಗು ನುಂಗು ಹೃದಯವೇ. ಜಿ ವರದರಾಜರಾವ್ ಅವರ ರಚನೆ, ಎಂ ವಿ ಲಲಿತಾ ಅವರ ದನಿಯಲ್ಲಿ.

ಸಮಯ 11:48 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಜನಪದ ಗೀತೆ. ನಂದಿಕೋಲು ಪದ ಚಿತ್ರದುರ್ಗ ಜಿಲ್ಲೆ ಕೋನಬೇವಿನ ರಾಜಣ್ಣ ಮತ್ತು ತಂಡದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ ಒಂದರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟೀಯ ಅಭಿಯಾನಗಳ ಪ್ರಚಾರಗಳನ್ನ ದ್ವಿದಳ ಧಾನ್ಯಗಳ ಆತ್ಮ ನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣೆ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ದಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 22,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ದಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 248,343 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ ಮಠ ಅವರು.
3: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗಲಾಲಸೆಗಾಗಿ ಸಂಪನ್ಮೂಲವನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮಳೆಯಿಂದ ಮನುಷ್ಯ ಶುದ್ಧ ಗಾಳಿ ಶುದ್ಧ ನೀರು ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ ಘೋಷಣೆ ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿ

ಮಾಡಿದ್ದಾಳೆ. ತಿಮ್ಮ ಹುಟ್ಟಿದ ಸ್ಥಳ ಗುಬ್ಬಿ ಹೋಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷಿ ಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ದ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ದ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಾಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ದ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ದ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು

0: ಹರಿಸಿ ಹಸಿರು ಕ್ರಾಂತಿಯ ಅಪಾಯವನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 5 ಲಕ್ಷಕ್ಕೂ ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆಂಡ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗೆ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೆ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕ್ನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡ್ನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ, ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖತೆಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ ಪಿಎಚ್ಡಿ ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬದುಕಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ ಅವುಗಳನ್ನು ವಿರೋಧಿಸಿದವು. ಬಂದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ಎಂಬ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆ ಉಂಟಾಗುತ್ತದೆ, ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದು ಸ್ಪಷ್ಟವಾಗಿ ಕಾಣಿತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳವಳಿಗೆ ಅಡ್ಡಿಯಾದರೂ ಚಳವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989 ಈ ಚಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ದ ಹೋರಾಡಲು ನರ್ಮದಾ ಉಳಿಸಿ ಚಳವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚುಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿದ್ದರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1992 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ನಾಥ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
2: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ಆ ನಿನ್ನ ನೋಡದೆ ಗೌ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು. ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿ ನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನನೆನಾಗಿ ಎರಡು ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿ ಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂತದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ? ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು ಮನುಷ್ಯನು ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ. ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚೆಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ. ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿ ದಾಂಡು ಮರಕುರಿ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿ ಹೋದವನ ಬಗ್ಗೆ ಪದ್ಯರಿಯುವುದನ್ನು ಬಿಡು ಎಂದು ಮನೆ ಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇಸುಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟಿಯೋ ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ, ಇಂದೋ ನಾಳೆಯುವಂತೆ ಜನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನು ಇದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮ ಒಳ್ಳೆಯ ಪದ್ಯಗಳು ಹೊತ್ತಿಗೆ ಒದಗಿದವು. ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೆ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳು ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. 3 ಪೇಪರ್ ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದ್ರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬಾ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೆ ಬಿಗ್ ಬಿಯ ಮುಖಚಿತ್ರದ ಬೆನ್ನಿದ ಟೀಶರ್ಟ್, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆ ತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ 3ಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. 3 ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯಿ ಬಿಟ್ಟ ಟೀಶರ್ಟ್ಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ 1 ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೈಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದ್ರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ಅರೆಹೊಟ್ಟೆ, ಯುಗಾದಿಗೆ 3 ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ, ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬನವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು 3 ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ, ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡ್ ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವಿಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು

0: ಇದೆಂತದೋ ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೇನು, ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ, ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು, ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೊ, ಒಂಟಿ ಮುದುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು, ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ ಹತ್ತು ಸಾರಿ ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನ ಸುದ್ದಿ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನ ಸುದ್ದಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಸಮಯ 12:32 ನಂತರ 12:35 ಹೆಲ್ತ್ ಪ್ರೋಗ್ರಾಂ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾ ಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಕೇಶವಮೂರ್ತಿ. ಇನ್ನು ಮಧ್ಯಾಹ್ನ 1:00 ಪ್ರಗತಿಪಥ. ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ, ಈ ಯೋಜನೆಯ ಕುರಿತು ಮಾಹಿತಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಹಿಂದಿ ಲೆಸನ್. ಮಧ್ಯಾಹ್ನ 3:00 ಓನ್ಲಿ 101.4 ಎಫ್ಎಂ ನಲ್ಲಿ ಚಾಟ್ ಶೋ. 4:00 ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆಗಳು ಓನ್ಲಿ ಆನ್ 1.14 ಎಫ್ಎಂ ನಲ್ಲಿ. ಇನ್ನು ಸಂಜೆ 5:28 101.4 ಎಫ್ಎಂ ಹಾಗೂ 103.5 ಎಫ್ಎಂ ನಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ, ಈ ಕುರಿತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಾಕ್ಷಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಅದಾದ ನಂತರ ಕೃಷಿ ಉಳಿಸಿ ಅಭಿಯಾನ. ಅದಾದ ನಂತರ ಮ್ಯಾಕ್ಟೋಮಿಯಾ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆ ಅಬ್ಬಲಗೆರೆ ಗ್ರಾಮದ ರೈತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿ. ಇನ್ನು ರಾತ್ರಿ 8:00 ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಕಾರ್ಯಕ್ರಮಗಳು ಇಂದು ಮಧ್ಯಾಹ್ನ ಹಾಗೂ ಸಂಜೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಸಮಯ 12:34:50 ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

ಆಕಾಶವಾಣಿ ಆರೋಗ್ಯ ಸಂಚಿಕೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತಾಗಿ ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾ ಮೇಧಾನಂದ ಜೀವರೇ, ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಿಗೆ ಒಂದಾಗುವುದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು ನಾವು, ಪರಮಸತ್ಯದೊಂದಿಗೆ ಒಂದಾಗುವುದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವು ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನ ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನ ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಅರೆ, ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನ, ಪ್ರೀತಿಸುವ ರೀತಿಯನ್ನ, ಕೆಲಸ ಮಾಡುವ ರೀತಿಯನ್ನ ಮತ್ತು ಇತರರನ್ನು ನೋಡುವ ರೀತಿಯನ್ನ ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನ ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನ ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸಬಹುದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ, ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
0: ಸ್ವಾಮಿ ವಿವೇಕಾನಂದರು ಯೋಗವನ್ನ ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
1: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವೂ ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜ ಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯನ್ನು ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ. ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅಮ್ಮ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೇದಾಯಿತು, ವೇದಾಂತಕ್ಕೂ ಒಳ್ಳೇದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನ ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
0: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
1: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ವಿವೇಕಾನಂದರು ಕಂಡು ಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೀಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು

0: ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳಿಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮ್ಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರೆಗೂ ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದ್ರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸ್ಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆ ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಆ ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು. ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದ್ರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ, ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೆ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶ

0: ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಶಾಂತಿಯನ್ನ ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗ್ ಮಾಡ್ಲಿಕ್ಕೆ ಕರ್ಮಯೋಗಿ ತನಗ್ ತಾನೆ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನ ಇನ್ನಷ್ಟು ಚೆನ್ನಾಗಿ ಹೇಗ್ ಮಾಡೋದು, ಈ ಕೆಲಸದಿಂದ ಯಾರಿಗೂ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಎನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ, ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸ್ಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವ ಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿ ಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿ ಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನ ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿ ಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆ ಅಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸಬಹುದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು, ನನ್ನ ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೆ ಏನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್

ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ

0: ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
1: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸಬಹುದು, ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ, ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿ ಯೋಗದಲ್ಲಿ, ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೆ ಇದ್ರೆ, ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ, ಸಂಪೂರ್ಣ ವಿಕಾಸ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದ್ರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನ ಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿ ಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
0: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
1: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರ್ಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ರೆ ನಾವು ಏನು ಹೇಳ್ತಾ ಇರ್ತೀವೋ ಹಂಗೆ ಆಗ್ಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ರೆ ನೀವು ದೇವರನ್ನ ನಂಬಿಲ್ಲ ಅಂತಲೇ ಅರ್ಥ. ಇವರನ್ನೇ ಥೀಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕೋಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ, ಮಾರ್ಕ್ಸ್ ಯಾಕೆ ಬೇಕು, ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು, ಒಳ್ಳೆ ಕೆಲಸ ಬೇಕಲ್ಲ. ಒಳ್ಳೆ ಕೆಲಸ ಅಂದರೆ ಏನು, ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗ್ಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನ ಪಡೀಲಿಕ್ಕೆ ನನಗೆ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು.

0: ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ರು ವಿದೇಶಕ್ಕೆ ಹೋಗ್ಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರು ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೇವಾನರು ಶೇಷಾದ್ರಿಯವರಿಗೂ ಬರೆದಿದ್ರು, ಮಹಾರಾಜರಿಗೂ ಬರೆದಿದ್ರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಇಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಡ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು

ಮಾಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ವಹಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,00,000,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್

0: ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
2: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ದತೆಯನ್ನು ಪರಿಶೀಲಿಸುವ ನಿಟ್ಟನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ಧ 15-21 21-16 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಾನು ಮಂಗೋಟೆ ಕೆ ಶಿವಕುಮಾರ್ ನಿಮ್ಮೊಟ್ಟಿಗೆ ಕೇಳಿದ್ರೆ ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ ನೆನಪು ಮಾಡಿಕೊಳ್ಳಿ, 08282200074. ಪ್ರತಿ ದಿವಸ ಒಂದೊಂದು ವಿಷಯ ಇರುತ್ತಲ್ವಾ, ಹಾಗೇನೆ ಇವತ್ತು ನಿಮಗೆ ಕೊಡ್ತಾ ಇರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಹಾಡೋ ಚಲನಚಿತ್ರ ಗೀತೆಯಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳ ಹೆಸರಿರಬೇಕು ಅಂತ ಹಾಡನ್ನ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡಿಕೊಂಡು ಕರೆ ಮಾಡಿಕೊಂಡು ಹಾಡಿ, ಗಮನ ಇಡಿ, ಗಮನ ಇಟ್ಟು ಕೇಳಿ. ನೀವು ಹಾಡೋ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರು ಇರಬೇಕು. ಯೋಚನೆ ಮಾಡ್ತೀರಾ ಯಾವ್ಯಾವ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರಿದೆ ನೋಡೋಣ. ಕರೆ ಬರ್ತಾ ಇದೆ. ಹಲೋ, ರಾಜು ಶಂಕರ್ ಗಟ್ಟ ಅವರೇ, ಕೇಳಿದ್ರೆ ನಂದು ಅನೌನ್ಸ್ಮೆಂಟ್ ಕೇಳಿದ್ರ, ಯಾವ್ದ್ ನೆನ್ಪು ಮಾಡ್ಕೊಂಡ್ರಿ ಮತ್ತೆ?
1: ಸರ್, ಈಗ ಹೆಣ್ಣಿನ ಹೆಸರು ಬರ್ಬೇಕ, ಹೆಣ್ಣು ಬಂದ್ರೆ ಸಾಕ?
0: ಏನಿದು ಹಿಂಗ್ ಹೇಳ್ತಿದ್ದೀರಿ, ಹೆಣ್ಣು ಹೆಣ್ಣು ಅನ್ನೋ ಪದ? ಓಕೆ ಓಕೆ, ಇಲ್ಲ ಹೆಣ್ಣು ಹೆಸರು ಬರ್ಬೇಕು.
1: ಹೌದಾ? ನಿಲ್ಲಿ ಗೌರಮ್ಮ, ಅಲ್ಲಿ ನಿಲ್ಲಿ ಗುಂಡಮ್ಮ, ನಾವು ಕಳ್ಳರಲ್ಲ ಪೊಲಿ ಪುಂಡರಲ್ಲ.
0: ಓಕೆ, ಇಷ್ಟಾದ್ರೂ ನೆನಪು ಮಾಡ್ಕೊಂಡ್ರಿ ಅಲ್ಲ, ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಒಂದು ಹಾಡಂತೂ ಬಂತು, ನಿಲ್ಲಿ ಗೌರಮ್ಮ ಅಂತ. ಓಕೆ, ಮತ್ತೆ ಇನ್ಯಾವ ಹಾಡು ನೆನಪು ಮಾಡ್ಕೋತೀರಿ? ಹಲೋ,
2: ಹಲೋ, ನಮಸ್ತೆ.
0: ನಮಸ್ಕಾರ,
2: ಕೇಶವ್ ಲವರತ ಭದ್ರತಿಂದ ಸರ್.
0: ಕೇಶವ್ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ರಾಜ್ಕುಮಾರ್ ಅವ್ರ ಹಾಡ್ರದು. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಹೀ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು.
0: ಧನ್ಯವಾದಗಳು. ಮುಂದಿನ ಕರೆಗೋಣ. ಓಕೆ, ನೀವು ಹಾಡೋ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರು ಇರ್ಲಿ. ಹಲೋ,
3: ಹಲೋ ಸರ್, ನಮಸ್ತೆ.
0: ನಮಸ್ಕಾರ ಮಂಜುನಾಥ್ ಅವರೇ, ಹೇಳಿ.
3: ಸಾವಿರ ಸುಳ್ಳು ಹಾಡು ಹಾಡು ಹಾಡ್ಬೋದಲ್ಲ?
0: ಸಾವಿರ ಸುಳ್ಳು ಹಾಡು ಹಾಡ್ಬೋದು, ಸಾವಿರ ಸುಳ್ಳು ಹೇಳಂಗಿಲ್ಲ.
2: ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು, ಮಗವು ಎಂತ ಚಂದ, ನಗೆಯು ಎಂತ ಚಂದ, ಅಂತ ಚಂದ ಎಂತ ಚಂದ ಎಂದು ಕಾಣೆನು. ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು.
0: ಇದರಲ್ಲಿ ಹೆಣ್ಮಕ್ಳ ಹೆಸರು ಯಾವುದು?
3: ಎಂತ
0: ಈ ಹಾಡಲ್ಲಿ ಹೆಣ್ಣು ಮಗಳ ಹೆಸರು ಯಾವುದು? ಹೆಣ್ಣು ಅಂತ ಬೇಡ ನನಗೆ, ಹೆಣ್ಣು ಮಕ್ಕಳು ಹೆಸರು ಇರಬೇಕು. ಸ್ನೇಹಿತರೆ ನೆನಪು ಮಾಡ್ಕೊಳ್ಳಿ, ಯಾವ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರಿದೆ ನೆನಪು ಮಾಡ್ಕೊಳ್ಳಿ ಹಾಡಿ. ಹಲೋ, ಹಲೋ,
4: ಹಲೋ
0: ಹೇಳಿ.
4: ನಮಸ್ತೆ.
0: ನಮಸ್ಕಾರ,
4: ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಸಹ ಬಡಾವಣೆ ಚಿಕ್ಕಮಗಳೂರು.
0: ರುದ್ರಸ್ವಾಮಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಬಲೆ ಅದೃಷ್ಟವೋ ಅದೃಷ್ಟ.
0: ಓಕೆ,
4: ಕಲ್ಪನಾ ನಾಯಕಿ ಆಗಿರೋದು. ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿಯೇ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾ.
0: ಒಳ್ಳೆ ಹಾಡು ನೆನ್ಪು ಮಾಡ್ಕೊಂಡ್ರಿ ಸರ್, ಚೆನ್ನಾಗಿದೆ ಹಾಡು. ಧನ್ಯವಾದ.
4: ನಾಯಕಿ ಕಲ್ಪನನ್ನ ಹೆಸರು ಹೇಳ್ರಿ, ಹಾಡು ಹೇಳೋದು.
0: ಓಕೆ ಓಕೆ, ನೋಡಿ ಒಂದು ಹೆಸರು ಕೊಟ್ರೆ ಎಷ್ಟೆಲ್ಲ ಹಾಡುಗಳು ನೆನಪಾಗತ್ತಲ್ಲ, ಈ ತರ ಅಪರೂಪದ ಹಾಡುಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ಹಲೋ,
5: ಹಲೋ
0: ಹೇಳಿ, ಯಾರು?
5: ಲಕ್ಷ್ಮೀ ಜನ ಹತ್ರ
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಧ್ರುವತಾರೆ ಪಿಕ್ಚರ್ ಇಲ್ಲ ಆರಸಿಯೇ ದರ ಗಿಳಿದಂತೆ ಆ ಮದನ ನಮಗೆ ತಿರುವಂತೆ ಹೂ ಮೆಲ್ಲೆಲ್ಲ ಹುಲ್ಲೆಲ್ಲ ಸಾಧುವಾ ಮಾರತಿಯೇದರೆ ಕಿಡಿಸಿದೆ. ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ.
5: ಧನ್ಯವಾದಗಳು.
0: ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಹಾಡಿ? ನೀವು ಹಾಡೋ ಹೆಸರಲ್ಲಿ ಹೆಣ್ಣು ಮಕ್ಕಳ ಹೆಸರು ಇರ್ಬೇಕಷ್ಟೇ. ಓಕೆನಾ? ಹಲೋ ಹಲೋ
6: ಹಲೋ
0: ಹೇಳಿ. ಯಾರು ಹೇಳಿ? ನಿರ್ಮಲ ಮೇಡಮ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
6: ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ, ಪೋರಿ ನೋಟ ಏಕಮ್ಮ, ಹೃದಯ ಮಿಂಚೋ ಏನಮ್ಮ, ಹೀಗೆ ನಾಚಿಕೆ ಹೀಗೆ ನಾಚಿಕೆ ಅಮ್ಮ, ನಿನ್ನ ಮುದ್ದು ಕಂಡ ಕಂಡ ನಿನ್ನ ಭೂತ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ.
0: ಧನ್ಯವಾದಗಳು ನಿರ್ಮಲ ಮೇಡಮ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನೀವು ಹಾಡೋ ಹಾಡಲ್ಲಿ ಹೆಣ್ಮಕ್ಳ ಹೆಸರಿರ್ಲಿ. ಹಲೋ ಹೇಳಿ. ಹೇಳಿ ಸರ್, ಯಾವ ಹಾಡು ನೆನಪಾಯ್ತು?
7: ಸರ್, ಬೈಲುದಾರಿ.
0: ಓಕೆ.
7: ಎಲ್ದಿರುವೆ ಮನವ ಕಾಡು ಬರುಪತಿಯೇ, ಬಯಕೆಯ ಬಳ್ಳಿಯ ಮಗುವ ಹೂವಾದ ಪ್ರೇಯಸಿಯೇ. ಅನಿಷ್ಟ ಹಗಲಲ್ಲೋ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ, ಚಂದ್ರಿಕೆಯ ಚಿಲುವಿಂದ ಬಾಳು ಭೂಯವಾಗಿದೆ. ಥ್ಯಾಂಕ್ ಯು ಸರ್.
0: ಇಲ್ಲಿ ಹೆಣ್ಮಕ್ಳ ಹೆಸರು ಯಾವುದು?
7: ಚಂದ್ರಿಕಾ. ಚಂದ್ರ ಚಂದ್ರಿಕಾ ಅಂತಾರೆ. ಚಂದ್ರಿಕಾ ಚಂದ್ರಲ್ಲ ಅಂತಾರೆ ಸರ್.
0: ಚಂದ್ರಿಕೆ ಚಂದ್ರ
7: ಹೀರೋಯಿನ್ ಕಲ್ಪನೆ ಹೆಸರು.
0: ಓಕೆ, ಥ್ಯಾಂಕ್ ಯು ಸರ್.
7: ವಿತ್ ಸರ್, ವಿತ್ ನಮ್ಮ ಮನೆಯ ಹೆಸರು.
0: ಅದನ್ನು ಮೊದಲು ಹೇಳಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ ಹಲೋ
8: ಹಲೋ
0: ಹೇಳಿ. ಯಾರು?
8: ಸ್ನೇಹ.
0: ಓಕೆ ಸ್ನೇಹ, ಯಾವ ಹಾಡು ನೆನಪಾಯ್ತು?
8: ಸರ್, ಕಲ್ಲೆಟಿ ಅಂತ ಹೇಳಿದ್ರೆ ಸರ್?
0: ಇಲ್ಲ ಇಲ್ಲ ಇಲ್ಲ.
8: ಕಲ್ಲೇಟಿಗಿಂತ ನಿನ್ನ ಕನ್ನೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ, ನನ್ನ ಎದೆಯಲ್ಲಿ ಡವ ಡವ ಡವಡ ಕೇಳಮ್ಮ, ನನ್ನ ಎದೆಯಲ್ಲಿ ಡವ ಡವ ಡವಡ ಕೇಳಮ್ಮ. ಅದು
0: ಓಕೆ. ಹೆಂಗ್ ನೆನ್ಪಾಡ್ಕೊಂಡ್ರಿ ಇದನ್ನ?
8: ಸರ್, ನೀವು ಹೇಳ ತಕ್ಷಣ ನೆನ್ಪಾಯ್ತು.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
8: ಓಕೆ ಸರ್.
0: ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು? ಹಲೋ
9: ಹಲೋ
0: ಹೇಳಿ.
9: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವ್ ಹೇಗಿದ್ದೀರಿ?
9: ನಾವು ಚೆನ್ನಾಗಿದ್ದೀವಿ ಸರ್.
0: ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
9: ಕಾವ್ಯ ಹಾಡು ಹೇಳ್ಬೋದಲ್ಲ ಸರ್?

0: ಅಮೃತ ಉಣಿಸು ಮಾನವನ ಎದೆಗೆ ಪ್ರೀತಿಯ ಉಣಿಸು ದಾನವನದೆಗೆ ಅನಂತ ಅನಂತ ಸುಖದ ತರಂಗ ತರಂಗ ಮೃದಂಗ ನುಡಿಸು ಕಾವ್ಯ ಕಾವ್ಯ.
1: ಧನ್ಯವಾದಗಳು ಸರ್.

0: ಹಾಡುಗಳು ಇಂಥ ಹಾಡೆಲ್ಲ ಹೆಂಗ್ ನೆನ್ಪಿಟ್ಕೋತೀರಿ ಅಂತ.
1: ನೀವು ಹೇಳಿದ್ಮೇಗ ನಾವು ಬಹಳ ಬೇಗ ಹುಡ್ಕೇಬೇಕಾಗತ್ತೆ ಸರ್, ಹಾಡ್ಲೇಬೇಕಾಗತ್ತೆ, ಇಲ್ಲ ಅಂತಂದ್ರೆ ನಮ್ದು ಹಾಜರಿ ಕ್ಯಾನ್ಸಲ್ ಆಗ್ಬಿಡುತ್ತೆ.
0: ಓಕೆ, ಥ್ಯಾಂಕ್ ಯು ಸರ್.
1: ನಮ್ಮ ಹಾಜರಿಗೋಸ್ಕರ ನಾವು ಹಾಡ್ಲೇಬೇಕು ಸರ್.
0: ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ ಹಲೋ
2: ಹಲೋ
0: ಹೇಳಿ.
2: ಬಾರಂದೂರಿಂದ ರಮಾದೇವಿ ಅಂತ.
0: ರಮಾದೇವಿ ಮೇಡಮ್, ಇದೇ ಮೊದಲು ಕಾಲ್ ಮಾಡಿದ್ದ?
2: ಚಿಕ್ಕಲೇ ಇಲ್ಲ ರೀ, ನಂಬರ್ ಮರ್ತೋಗ್ಬಿಟ್ಟಿತ್ತು.
0: ಓಕೆ, ಮತ್ತೆ ಈಗ ಹೆಂಗ್ ನೆನಪಾಯ್ತು?
2: ನೀವು ಹೇಳಿದ್ರಲ್ಲ ನಂಬರ್.
0: ಹಾಗೆ ಬರ್ಕೊಂಡ್ಬಿಟ್ಟು
2: ಮಾಡಿದೆ.
0: ಓಕೆ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಗಂಗಾ ಗಂಗೆ ಬಾರೆ ತುಂಗೆ ಬಾರೆ
0: ತುಂಗೆ ಬಾರೆ ತುಂಗೆ ಬಾರೆ ಆಮೇಲೆ ಇರ್ಲಿ ಪರವಾಗಿಲ್ಲ,
2: ಸ್ವಲ್ಪ ಬರ್ತಾವ ಅಷ್ಟೇ.
0: ಆಯ್ತು ಅಂತೂ ಕರೆ ಮಾಡಿ ಹಾಡಿದ್ರು,
2: ಫೋನ್ ಸಿಕ್ಕಿದ್ದು.
0: ಓಕೆ ಓಕೆ, ನನ್ಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
2: ಎಲ್ಲರಿಗೂ
0: ಹೀಗೆ ಕರೆ ಮಾಡ್ತಾ ಇರಿ, ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆ ಭಾಗವಹಿಸಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಕೇಳಿದ್ರಿ, ಮತ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹಲೋ
3: ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
3: ಗೀತಾ ಮಲಗಪ್ಪ.
0: ಓಕೆ ಗೀತಾ ಅವರು, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಗೀತಾ ಫಿಲ್ಮ್.
0: ಓಕೆ.
3: ಗೀತಾ ಈ ಹಾಡು ನಿಜಕ್ಕಾಗಿ ನೆನಪಿನಲ್ಲಿ. ಗೀತಾ ಸಂಗೀತಾ ಏಕೆ ಹೀಗೆ ದೂರವಾದೆ, ಎಲ್ಲಿ ಹೋದೆ ನಯನವ ಗೀತಾ, ನನ್ನ ಕನಸಲ್ಲಿ ಕುಣಿದ ಗೀತಾ, ನನ್ನ ಮನವನ್ನು ಅರಿತ ಗೀತಾ, ನನ್ನ ಉಸಿರಲ್ಲಿ ಬೆಳೆದ ಗೀತಾ. ಗೀತಾ ಸಂಗೀತಾ.
0: ಧನ್ಯವಾದಗಳು. ನಿಮ್ಮ ಹೆಸರು ಗೀತಾ ಅಂತ ನೆನ್ಪು ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ರ ಹಾಡ್ಬೇಕು ಅಂತ?
3: ಹೌದು ಸರ್.
0: ಓಕೆ, ಬೇರೆ ಯಾರಾದ್ರೂ ಹಾಡ್ಬಿಟ್ಟಿದ್ರಿ ಈ ಹಾಡು? ಅವಾಗ ಯಾವ್ದು ಹೇಳ್ತಿದ್ರಿ
3: ಸರ್ ಅವಾಗ?
0: ಓ ಹೇಳ್ಬಿಡಿ ಹೇಳ್ಬಿಡಿ, ಮತ್ತೆ ಬೇರೆಯವ್ರಿಗೆ ಕ್ಲೋಸ್ ಸಿಕ್ಬಿಡುತ್ತೆ. ಓಕೆ ಓಕೆ, ಕೆಳಗ್ರೆ ಕರೆ ಮಾಡಿ ಹಾಡು ಹೇಳಿ. ನೀವು ಹಾಡೋ ಹಾಡಲ್ಲಿ ಯಾವ್ದಾದ್ರೂ ಹೆಣ್ಮಕ್ಳ ಹೆಸರಿರ್ಲಿ, ಇಲ್ಲಿ ತನಕ ಸುಮಾರು 10 ಹಾಡು ಹೇಳಿದಿರಿ. ನಮಸ್ಕಾರ. ನೆನಪಾಯ್ತು
3: ರಾಜ್ಕುಮಾರ್ ಅವರ ಹಾಡು. ತಾರಾ ಓ ತಾರಾ, ತಾರಾ ಬಾ ತಾರಾ, ನಾನಿಲ್ಲೇ ಇರುವಿ ನನ್ನ ಸ್ಮರವೇ, ನಿನ್ನ ನೋಡಲೆಂದೇ ನಾನು ಕಾದು ಕಾದು ಸೋತು ಹೋದೆ, ಏಕೆ ನಿಧಾನಿಸಿ ಬಂದೆ.
0: ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ ಹಲೋ ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಮಧುರ ಮಧುರವಿ ಮಂಜುಳ ಗಾನ, ಹೃದಯ ತಣಿಸುವ ರಸತಾಣ. ಮಧುರ ಮಧುರವಿ ಮಂಜುಳ ಗಾನ.
0: ಓಕೆ ಧನ್ಯವಾದಗಳು, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ.
3: ಹಾ ಸರ್.
0: ಓಕೆ ಕೇಳಿದ್ರಿ, ಮತ್ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ. ಹಲೋ ಹಲೋ
5: ಹಲೋ
0: ಹೇಳಿ.
5: ನಮಸ್ತೆ ಸರ್, ನಾನು ಸಲ್ಮ ಟೀಚರ್ ತರೀಕೆರೆಯಿಂದ.
0: ಸಲ್ಮ ಟೀಚರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
5: ಮೇರಿ ಮೇರಿ ಮೇರಿ ಐ ಲವ್ ಯು, ಮೇರಿ ಮೇರಿ ಮೇರಿ ಐ ಲವ್ ಯು, ಐ ಲವ್ ಯು. ಅಂದು ಇಂದು ಮುಂದು ಎಂದು ಒಂದೇನು, ನಿಂದು ನರಗಾಗಿ ನಾನು ನಿರಗಾಗಿ.

0: ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್. ಎಂತ ಒಳ್ಳೆ ಹಾಡು ಹೇಳ್ತಿದ್ರಲ್ಲ ಇಬ್ರು ಸೇರ್ಕೊಂಡು. ಥ್ಯಾಂಕ್ ಯು. ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ ಹಾಡಿ. ತುಂಬಾ ಹಾಡುಗಳಿದೆ ಅಲ್ಲ. ಹಲೋ ನಮಸ್ಕಾರ, ಯಾರು? ಓಕೆ ರಾಧಾ ಅವ್ರೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಹಸಿವಿನಲ್ಲೋ ಹಬ್ಬನೇ ದಿನವು ನಿತ್ಯವು ಗಾದಿ ನನ್ನ ನಿನ್ನ ಪಾಲಿಗೆ ನೀ ಪಕ್ಕ ಇದ್ರೆ ಹಿಂಗೆ ಪೆಟ್ಟ ನೆತ್ತಿನ ಬೆಳಿನಾಗೆ ನೀ ಪಕ್ಕ ಇದ್ರೆ ಹಿಂಗೆ ಬೆಟ್ಟ ನೆತ್ತಿನ ಬೆಳಿನಾಗೆ ಏಸೆ ಕಷ್ಟ ಬಂದ್ರು ನಂಗೆ ಮೀಸೆ ಬಿಟ್ಟಿನ ಸುಮ್ಗೆ
1: ಗೌರ ಅಂತ ಅಲ್ಲಿ ಬರುತ್ತಾ? ಓಕೆ ಧನ್ಯವಾದಗಳು. ಕೇಳಿದ್ರೆ ಇಷ್ಟೊಂದು ಹಾಡುಗಳನ್ನ ನೆನಪು ಮಾಡ್ಕೊಂಡ್ ಬಿಟ್ರಿ ಅಲ್ಲ. ಹಲೋ ನಮಸ್ಕಾರ, ಯಾರು? ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
3: ಹಲೋ
1: ಹಲೋ, ನಮಸ್ಕಾರ ಮೇಡಮ್. ಯಾವ ಹಾಡು ನೆನಪಾಯ್ತು?
3: ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೆ ಇಲ್ಲ, ಸರಿಯಾದ ಮಾತನು ಹಿಂದೇಕೋ ಕಾಣೆನು, ನಿನ್ನ ಮನಸ್ಸು ನಾನು ಬಲ್ಲೆ, ನಿನ್ನ ವಿಷಯವೆಲ್ಲ ಬಲ್ಲೆ.
1: ಅಷ್ಟೇ ಸರ್, ಥ್ಯಾಂಕ್ ಯು ಸರ್. ಯಾವುದು ಹೆಸರು ಬರುತ್ತೆ ಹಾಡಲ್ಲಿ?
3: ಕಾಣದಲತೆ ಅಂತೆ, ಅದ್ರಲ್ಲಿ ಮಧ್ಯದಲ್ಲಿ ಬರುತ್ತೆ ತನಯನ ಅಂತ ಬರುತ್ತಲ್ಲ.
1: ಹೌದಾ?
3: ಹಾ ಸರ್.
1: ಏನಾದ ಹೆಸರು ಅದು? ಹಲೋ
3: ಹಲೋ, ಹಾ ಹೇಳಿ ಸರ್.
1: ನಯನ ಅದು ಹೆಸರು?
3: ಹಾ ಹೆಸರು ಸರ್.
1: ಓಕೆ ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಬೇಬಿಗ ಹಾಡಿ, ಸಮಯ ಆಗ್ತಾ ಇದೆ. ಹಲೋ
4: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
4: ನಾಗರತ್ನ ಅಂತ, ಶಿವಮೊಗ್ಗ ನಾಗರತ್ನ ಕಂಬ್ಳೆ.
1: ಓಕೆ ಕಂಬ್ಳೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ನಾನು ಅಮರ ಶಿಲ್ಪಿ ಜಕಣಾಚಾರಿ ಚಿತ್ರದ್ದು. ಇಲ್ಲೋ ನೀಲೋ ನೀಲವೇ ನೀ ಕಂಗಳಿನ ಕಾಂತಿಯಲ್ಲಿ ಬೊಂಗನ ಸಾಕಾರಿ ರಾಣಿ.

0: ಒಲಿದು ಬಾ ನಲಿದು ಬಾ ನಾಗವೇನಿ ಕಂಗಳಿನ ಕಾಂತಿಯಲಿ ಕಂಗನ ಸಾಕಾಮಿರಾಣಿ ನಿಲ್ಲು ನೀಲವೇನಿ
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಎಷ್ಟೊಂದು ಹೇಳ್ಬಿಟ್ರಿ, ಬರ್ಕೊಂಡಿದ್ರಾ? ಏನ್ ಕತೆ?
0: ಇಲ್ಲ ಸರ್, ಹಳೆ ಹಾಡು ಬರುತ್ತೆ ಅದು ಬಾಯಿಗೆ.
1: ಹೌದಾ? ಪರವಾಗಿಲ್ಲ, ನೆನಪಿನ ಶಕ್ತಿ ಚೆನ್ನಾಗಿದೆ ನಿಮ್ಗೆ. ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡು ಹೇಳಿ. ಸುಮಾರು ಇದುವರೆಗೆ ಒಂದು 15-16 ಹಾಡುಗಳನ್ನ ಹೇಳಿದ್ರಿ, ಎಲ್ಲ ಅಪರೂಪದ ಹಾಡುಗಳು. ಹಲೋ
2: ಹಲೋ
1: ಹೇಳಿ.
2: ನಾವು ಮುರಳಿಧರ್ ಸಿಂಹಗ.
1: ಮುರಳಿಧರ್ ಸರ್ ಹೇಳಿ.
2: ಹುಡುಗಿ ಫಿಲಮ್ ಹಾಡು ಹೇಳಿದ.
1: ಯಾವುದು?
2: ಗೌರಮ್ಮ ನಿನ್ನ ಗಂಡ ಯಾರ?
1: ಆಯ್ತು ಆಯ್ತು ಆಯ್ತು.
2: ಗೌರಿ ಮಗವು ಚಂದಿರುವಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಈಗ ಮಾತೆ ಮುತ್ತಂತೆ.
1: ಯಾರು ಹೇಳಿಬಿಟ್ಟಲ್ಲ ಮತ್ತೆ ನೀನು?

0: Δεν είναι ματαιγλό. ಕೆಳಗಡೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಬೇಗ ಹಾಡಿ, ಸಮಯ ಆಗ್ತಾ ಇದೆ. ತಮಾಷೆ ಏನಪ್ಪ ಅಂದ್ರೆ ಬೇಗ ಬೇಗ ಕರೆ ಸಿಕ್ಕವರಿಗೆ ಪಾಪ್ಯುಲರ್ ಸಾಂಗ್ಸ್ ಎಲ್ಲ ಸಿಕ್ಕಿಬಿಡುತ್ತೆ, ಹಾಡಿಬಿಡ್ತೀರಿ. ಸೊ ಲೇಟ್ ಆದಂಗೂ ಲೇಟ್ ಆದಂಗೂ ಕೊನೆ ಕಷ್ಟಪಡಬೇಕಾಗತ್ತೆ ಅಲ್ವಾ? ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ
1: ಸರ್, ಭದ್ರಾವತಿಯಿಂದ ರವಿ ಅಂತ ಸರ್.
0: ರವಿ ಅವರೇ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಸರ್ ಅನುರಾಗ ಅವಳಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರದು. 1986 ಬಿಡುಗಡೆ ಆಗಿತ್ತು ಸಾಂಗ್ ಸರ್ ಇದು. ಗಂಗಾ ಯಮುನಾ ಸಂಗಮ.
0: ಆಯ್ತು ರವಿ ಅವರೇ, ಹಾಡು ಆಯ್ತು
1: ಸರ್.
0: ಹಾಡು ಹೇಳಿದ್ದಾರೆ
1: ಗಂಗಾ ಯಮುನಾ
0: ಹೇಳಿದ್ದಾರೆ ಸರ್. ಅದು ಬೇರೆ ಹೇಳಿ, ಬೇರೆದ ಹೇಳಿ, ಬೇರೆ ಹೇಳಿ,
1: ಬೇರೆ ಹೇಳ್ಬೇಕ
0: ಸರ್? ಬೇರೆ ಹೇಳ್ಬೇಕು. ಈ ಹಾಡು ಆಗಿದೆ ಆಲ್ರೆಡಿ.
1: ಹೌದಾ ಸರ್?
0: ಒಂದ್ಸರಿ ಹೇಳಿದ್ದು ಮತ್ತೆ ಹೇಳಂಗಿಲ್ಲ.

0: गंगे बारे तेरे बारे बारे नीरे। थैंक यू सर।
1: थैंक यू ಒಳ್ಳೆ ಹಾಡು ಹೇಳಿದ್ರಿ. ಎಲ್ಲಿರೋದು ರವಿ ಅವರು?
0: ಸರ್ ನಾವು ಹೊಸೂರು ಕಮ್ದಾಳಕರ್ ಅಂತ.
1: ಓಕೆ, ಇದೇ ಮೊದಲು ಕರೆ ಮಾಡಿದ್ದ ಅನ್ಸುತ್ತೆ.
0: ಸರ್ ಇದೇ ಫಸ್ಟ್, ತುಂಬಾ ಸಲ ಟ್ರೈ ಮಾಡಿದೆ. ಈ ಸಲ ನಂಬರ್ ಸಿಕ್ತು ಸರ್, ನಿಮಗೆ ರೀಚ್ ಆಯ್ತು.
1: ಓಕೆ, ಥ್ಯಾಂಕ್ ಯು. ಹೀಗೆ ಭಾಗವಹಿಸ್ತೀರಿ?
0: ಓಕೆ ಸರ್, ಮಾಡ್ತೀನಿ.
1: ನೆನಪಾಯ್ತು ಕೇಳಿದ್ರೆ. ಹಲೋ
2: ಹಲೋ
1: ಹೇಳಿ
2: ಸರ್. ನಮಸ್ತೆ, ಹಾಸ್ಟೆಲ್ನಿಂದ ಚಂದ್ರಿಕಾ ಅಂತ.
1: ಹೇಳಿ ಚಂದ್ರಿಕಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಗೆಜ್ಜೆ ಪೂಜೆಯಿಂದ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂದ ರಾಗಿಣಿ ಯೋಗಾನುಬಂಧ. ರಾಗಿಣಿ ಅಂತ ಬಂತ.
1: ರಾಗಿಣಿ ಅಂತ ಬಂತ.
2: ಹೆಸರು ಸರ್ ಅದ.
1: ಓಹೋ, ಏನಿಲ್ಲ, ಮಕ್ಕಳ ಹೆಸರು ಅಂತ ಹೇಳಿ ನೆನ್ಪಿಟ್ಕೊಂಡಿದ್ದೀರಿ?
2: ನಮ್ಮ ಅತ್ತೆ ಇಟ್ಟಿದ್ರು, ಅದ ಹಿಂದಿನ ಆಕ್ಟರ್ಸ್ ಅಂತ, ಲಲಿತಾ ಪದ್ಮಿನಿ ರಾಗಿಣಿ ಅಂತ ತಮಿಳ್ ಆಕ್ಟರ್ಸ್.
1: ಓಕೆ ಓಕೆ.
2: ನನಗೆ ಊಟ ಬಡಿಸುವಾಗ ನೆನಪಾಯ್ತು, ಅಯ್ಯೋ ರಾಗಿಣಿ ಬರತ್ ನೆನಪು ಮಾಡ್ಕೊಡಿ ಅಂದ್ರೆ ಮಾಡ್ಕೊಟ್ಟು.
1: ಧನ್ಯವಾದಗಳು ಸರ್,
2: ಸಿಕ್ಕಿದ್ದಕ್ಕೆಲ್ಲ.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಬೇಗ ಬೇಗ ಹಾಡಿ, ಸಮಯ ಆಗ್ತಾ ಇದೆ. ನೀವು ಹಾಡೋ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರು ಇರಲಿ. ತುಂಬಾ ಹಾಡುಗಳನ್ನ ಹೇಳಿದ್ರಿ. ಹಲೋ
3: ಹಲೋ
1: ಹೇಳಿ. ಮಹೇಶ್ವರಿ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ ಸುಮ ಗಂಧದ ಪರಿಮಳಕ್ಕಿಂತ ಗಮ ಗಮ ಸುಮ ಗಮ ಸಮ ಗಮ.
1: ಏ ಬೇಕಾದಷ್ಟು ಆಯ್ತು, ಚೆನ್ನಾಗಿ ಹಾಡಿದ್ರಿ. ಎಷ್ಟೊಂದು ಹಾಡುಗಳನ್ನು ಹಾಡ್ತಾ ಇದ್ದೀರಿ ಕೇಳಿದ್ರೆ, ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಾ ಕಾರ್ಯಕ್ರಮ ನಡೆಸ್ಕೊಡೋದು ನಿಜಕ್ಕೂ ಖುಷಿ ಕೊಡುವಂತ ಸಂದರ್ಭ ಇದು. ಹಲೋ ಹೇಳಿ, ಯಾರು ಮಾತಾಡೋದು? ನಟರಾಜ್ ಅವ್ರೆ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಚಿತ್ರ ರವಿಚಂದ್ರ ಸ್ವಾಮಿ ರಾಜ್ಕುಮಾರ್ ಹೇಳಿದ್ದು.
1: ಓಕೆ,
4: ಕಂಡೊಡನೆ ಕರ ಪಿಡಿದು ಕಲ್ಪಿಸದ ಸುಖ ಕೊಡುವ ಬಾಮೆಯಲ್ಲಿ ಇಂದೇನು ಕೋಪವೋ ಕಾಣೆ ಬಾಮಣಿ ಚಿಂತಾಮಣಿ ಕಾಮನ ರಗಿಣಿ ಮುದ್ದಿನ ಮಣಿ ಕತಿಮಣಿ ರಿಮಣಿ ರಾಣಿ ಸತ್ಯಭಾಮೆ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ನನ್ನಲ್ಲಿ ಕೋಪವೇ ಕೋಪವೇ ನನ್ನಲ್ಲಿ ಏಕೆ ನನ್ನಲ್ಲಿ.
1: ಥ್ಯಾಂಕ್ ಯು ಸರ್.
4: ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್.
1: ತುಂಬಾ ಧನ್ಯವಾದಗಳು ತಮಗೂ ಕೂಡ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
5: ಹಲೋ
1: ಹೇಳಿ.
5: ನಮಸ್ತೆ ಸರ್, ನಾನು ಲತಾ ಭದ್ರಾವತಿಯಿಂದ.
1: ಹೇಳಿ ಲತಾ ಅವ್ರೆ, ಯಾವ

0: ನೆನ್ಪು ಮಾಡ್ಕೊಂಡ್ರಿ.
1: ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲದೆ, ಬಳಿ ಸೇರದೆ ಮಾತಾಡದೆ ಹೀಗೆ.

0: ನಿನಗೊಂದು ಕಿವಿ ಮಾತು ಇದೆ ಬಾರಿ, ಕಾವೇರಿ ಏಕೆ ಓಡುವೆ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ. ಒಂದು ಗಂಟೆ 45 ನಿಮಿಷ 20 ಸೆಕೆಂಡ್ಗಳು. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ,
2: ಶ್ಯಾಮ್ ಸುರೇಶ್ ಹಾಲಪ್ಪ ಸರ್ಕಲ್.
1: ಹೇಳಿ, ಯಾವ ಹಾಡು ಹೇಳ್ತೀರಿ
2: ಸರ್? ಇವತ್ತಿನ ವಿಷಯ ಏನ್ ಸರ್?
1: ಇವತ್ತಿನ ವಿಷಯ, ನೀವು ಹಾಡೋ ಹಾಡಲ್ಲಿ ಯಾವ್ದಾದ್ರು ಹೆಣ್ಣು ಮಕ್ಕಳ ಹೆಸರು ಇರ್ಬೇಕು.
2: ಹೆಣ್ಮಕ್ಳ? ತಾರೆಯುವಾ ನಿಜೆ ತಾವರೆ ನೀರಿಗೆ, ನೀವೆಲ್ಲ ವನದೇವಿ ಮುಡಿಗೆ, ನೀ ನನ್ನ ಬಾಳಿಗೆ. ಆಹಾ ಮುತ್ತೆಲ್ಲ ಕಡಲಲ್ಲಿ, ಬಂಗಾರ ನೆಲದಲ್ಲಿ ಇರುವಂತೆ, ನೀ ನನ್ನಲ್ಲಿ ಓ ಮನದಲ್ಲಿ ಓ ಎಲ್ಲಿ. ತಾನಿಯ ಕೊರಳಿಗೆ ಉಂಗುರ ಬೆರಳಿಗೆ, ಓ ದಂದೆ ಈ ಹೆಣ್ಣ ಮುಡಿಗೆ, ನೀ ನನ್ನ ಬಾಳಿಗೆ.
1: ಯಾವ್ದಿದ್ರಲ್ಲಿ ಹೆಣ್ಮಗಳ ಹೆಸರು? ಹೆಣ್ಮಕ್ಳ ಹೆಸರು ಯಾವ್ದಿದೆ ಲೈನ್ ಅಲ್ಲಿ?
2: ಆರ್ಯ ಅಂತ ಬರ್ತದೆ, ಬಿಳಿಗೆರೆ ಬಣ್ಣದಲ್ಲಿ ಫಿಲಂ ಅದು.
1: ಅಲ್ಲ, ಹೆಣ್ಮಕ್ಳ ಹೆಸರು ಯಾವ್ದಿದ್ರಲ್ಲಿ ಹಿಂದೆ?
2: ತಾರಾ.
1: ತಾರಾ ಅಂತನ?
2: ಆ ಬಿಳಿಗೆರೆ ಬಣ್ಣದಲ್ಲಿ ಫಿಲಂ ಅಲ್ಲಿ ವಿಷ್ಣುವರ್ಧನ್ ಹೀರೋಯಿನ್ ಇದಲ್ಲ,
1: ಓಕೆ,
2: ಅವಳಿಗೆ ಹೇಳೋ ಹಾಡಿದು.
1: ಓಕೆ ಓಕೆ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಪಾಪ್ಯುಲರ್ ಸಾಂಗ್ ಒಂದಿದೆ, ಅದನ್ನ ಯಾರಾದ್ರೂ ಹೇಳ್ತಾರೆ ಅನ್ಕೊಂಡಿದ್ದೆ. ಯಾರು ಹೇಳ್ತಾನೆ ಇಲ್ವಲ್ಲ, ನೋಡೋಣ. ಹಲೋ, ಇನ್ನು ಸಮಯ ಇದೆ, ಹೇಳ್ಬೋದು ಅನ್ಸತ್ತೆ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ,
3: ಚಂದ್ರಶೇಖರ್ ಇಂಚನಹಳ್ಳಿಯಿಂದ.
1: ಓಕೆ ಚಂದ್ರಶೇಖರ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ತಡವಾಗಿ ಜಾಯ್ನ್ ಆದ ಸರ್, ಯಾವ್ಯಾವ ಹೇಳ್ಬಿಟ್ಟರು ಗೊತ್ತಿಲ್ಲ. ಒಟ್ಟಿ ಜನ್ಮದ ಜೋಡಿದ ಒಂದು ಹೇಳ್ತೀನಿ ಸರ್.
1: ಜನ್ಮದ ಜೋಡಿದ್ದು ಹೇಳಿ ಆಯ್ತಲ್ಲ.
3: ಹೌದಾ, ನಾನು ಒಂದು ಕೃಷಿದು ಒಂದು ಫಂಕ್ಷನ್ ಇತ್ತು ಸರ್, ಆಗಿದ್ದೆ.
1: ಓಕೆ ಓಕೆ, ಜನ್ಮದ ಜೋಡಿದ್ದು ಯಾವ್ದು?
3: ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ.
1: ಹೇಳಿ ಹೇಳಿ.
3: ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ, ಮಣಿ ಜೊತೆ ದಾರ ಇರಲ್ಲ, ದಾರ ಜೊತೆ ಮಣಿ ಇರುತ್ತೆ. ಮಣಿ ಹೆಸರು ಏನಂದ್ರೆ ಕನಕ, ಕನಕ ಅಂತ ಹೇಳ್ತಾಳ ಸರ್ ಅದು.
1: ವಾವ್, ಚೆನ್ನಾಗಿ ಹಾಡಿದ್ರಿ. ಈ ಹಾಡು ಯಾರು ಹೇಳಿದ್ರಿಂದ?
3: ಫಂಕ್ಷನ್ ಇತ್ತು ಸರ್, ಹಂಗಾಗಿ ಹೋಗಿದ್ದು. ಈಗ ಜಾಯ್ನ್ ಆದೆ.
1: ಚಂದ್ರಶೇಖರ್ ಸರ್, ಧನ್ಯವಾದ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ
4: ಹಲೋ, ನಮಸ್ತೆ ಸರ್.
1: ನಮಸ್ಕಾರ,
4: ನಾನು ಸರ್ ಟಿಪ್ಪು ಸುಲ್ತಾನ್ ಜರ್ನಾಪುರದಿಂದ.
1: ಟಿಪ್ಪು ಸುಲ್ತಾನ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಕಿಂದರ್ ಜೋಗಿ ಇದು ಸರ್. ಗಂಗೆ ಬಾರಿ,
1: ಇದಾಯ್ತು ಸರ್, ಇದು
4: ಇದಾಯ್ತಾ ಸರ್? ಗಂಗೆ ನಿನ್ನೆ ನನ್ಗೆ ಮನಸೈತೆ, ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ, ನನ್ನ ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ.
1: ಥ್ಯಾಂಕ್ ಯು
4: ಮಿಸ್ಟರ್ ರಾಜ್ಕುಮಾರ್ ಚಿತ್ರದುರ್ಗ ಸರ್.
1: ಹೌದು ಹೌದು, ಧನ್ಯವಾದ ಕರೆ ಮಾಡಿದಕ್ಕೆ.
4: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? 26 ಜನ 26 ಸಾಂಗ್ಸ್ ಹೇಳಿದ್ರಿ. ಹಲೋ ಹಲೋ
5: ಹಲೋ,
1: ಯಾರು?
5: ನಮಸ್ತೆ ಸರ್, ಚಂದ್ರಕಲ ಮಂಡಿ.
1: ಚಂದ್ರಕ ಅವ್ರಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಪಂಚಮವಿದ ಹಾಡಿಲ್ಲ.
1: ಪಂಚಮವಿದ ಆಯ್ತು.
5: ಅಯ್ಯೋ, ಇದು ಎಂತ ಸೌಂದರ್ಯ ಕಂಡೆ.
1: ಇಲ್ಲ
5: ಎಷ್ಟು ಬರೋ ಕಷ್ಟ ಆಗ್ತಿದೆ. ಎಂತ ಸೌಂದರ್ಯ ಕಂಡೆ, ಆಹಾ ಎಂತ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನಾ, ಎಂತ ಸೌಂದರ್ಯ ಕಂಡೆ.

0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡು ಹೇಳಿ, ಸಮಯ ಆಗ್ತಾ ಇದೆ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ವಿನಿತಾ ಪ್ರಸಾದ್ ಅಂತ.
0: ಎಲ್ಲಿಂದ ಮೇಡಮ್?
1: ಭಾಮೆಯ ನೋಡಲು ತಾ ಬಂದ, ಭಾಮೆಯ ನೋಡ

0: ಕನ್ಯೆಯ ಮನ ಸೆಳೆದ ಕನ್ಯೆಯಲ್ಲೈ ಕನ್ಯೆಯ ಮನ ಸೆಳೆದ ಮರ್ತೈತು ಸರ್.
1: ಮರ್ತ ಹೋಗ್ಬಿಡ್ತ, ಅಯ್ಯೋ ಚೆನ್ನಾಗಿ ಹಾಡ್ತಾ ಇದ್ರಿ.
0: ಆಯ್ತು ಸರ್, ಥ್ಯಾಂಕ್ ಯು ಸರ್.
1: ಧನ್ಯವಾದ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ
1: ಹೇಳಿ
2: ಸರ್. ಆಯ್ತು ಸರ್.
1: ಯಾರು ಮಾತಾಡೋದು
2: ಸರ್? ನಾಗರಾಜ್ ರೆಡ್ಡಿ ಅಂತ, ರಾಮಚೇತಿಯಿಂದ.
1: ನಾಗರಾಜ್ ರೆಡ್ಡಿ, ಯಾವ ಹಾಡು ಹೇಳ್ತೀರಿ ಸರ್?
2: ಸರ್ ಸಿ ಬಿ ಶಂಕರ್ ಸಿನಿಮಾ ಸರ್, ಗೀತಾಂಜಲಿ ಅಂತ.
1: ಓಕೆ ಓಕೆ, ಹಾಡಿ.
2: ಗೀತಾಂಜಲಿ
1: ಹೌದಾ? ಹೇಳಿ ಸರ್, ಒಂದೇ ಒಂದ್ ಲೈನ್ ಹೇಳ್ಬಿಟ್ರಿ. ಹಿಂಗೆ
2: ಗೀತಾಂಜಲಿ ಬಾರಿ ನಮ್ಮೂರ ಎನ್ನಿಗೆ, ಓ ಕನಕಾಂಬರೆ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರೆ ನೀನು ಬಾರದೆ ಉತ್ಸವ ಸಾಗೋಲ್ಲ.
1: ನೋಡಿ ಮತ್ತೆ ಒಂದೇ ಲೈನ್ ಹೇಳಿ ಬರಲ್ಲ ಅಂದ್ರಿ, ಮತ್ತೆ ಈಗ ಹೇಳಿದ್ರಿ
2: ಸಡನ್ ಲೈನ್ ಸಿಕ್ಬಿಡ್ತಾರೆ, ಹಂಗಾಗಿ ಯಾವಡಲ್ಲೂ ನೆನಪಾಗುತ್ತೆ.
1: ಓಕೆ ಓಕೆ, ಧನ್ಯವಾದ ಕರೆ ಮಾಡಿ ಹಾಡೋದಕ್ಕೆ.
2: ಥ್ಯಾಂಕ್ ಯು ಸರ್.
1: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಗಡಿ ಮಾಡಿ ಮಾಡ್ಕೊಬಾರ್ದಪ್ಪ. ನಾನು ಎಷ್ಟು ಸಹಜವಾಗಿ ಮಾತಾಡ್ತೀನಲ್ಲ ನಿಮ್ ಜೊತೆ. ಹಲೋ
3: ಹಲೋ
1: ಹೇಳಿ.
3: ನಮಸ್ಕಾರ
1: ನಮಸ್ಕಾರ. ಹೇಳಿ. ನೀವು ಹಾಡ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರಿರ್ಬೇಕು. ನೀವು ಹಾಡ ಹಾಡಲ್ಲಿ ಹೆಣ್ಣು ಮಕ್ಕಳ ಹೆಸರಿರ್ಬೇಕು. ಯಾವ್ದು ಹೇಳ್ತೀರಿ? ಆಯ್ತು ಆಯ್ತು, ಅದು ಆಯ್ತು. ಅದು ಆಯ್ತು, ಅದು ಸುಮಾರೀಗ 29 ಹಾಡುಗಳು ಆಗಿದೆ ಆಗಿದೆ. ಅದರಲ್ಲಿ ಎಲ್ಲಿದೆ ಹೆಣ್ಮಗಳ ಹೆಸರು? ಅದ್ರಲ್ಲಿ ಹೆಣ್ಮಗಳ ಹೆಸರು ಇದೆಯಾ?
3: ಹೆಣ್ಮಗಳ ಹೆಸರು ಬೇಕಾ?
1: ಹೌದು. ಓಕೆ, ನೀವು ಇಷ್ಟೊತ್ತರೆ ಕಾರ್ಯಕ್ರಮ ಕೇಳಿಲ್ಲಲ್ಲ. ಮತ್ತೆ ಸಿಕ್ಕಿದ್ದೆ ಹೇಳ್ತಾ ಇದ್ದೀರಾ? ನಾನ್ ಹೇಳಿದ್ ಬಿಟ್ಟು ಅದ್ರೊಳಗೆ ಹೆಣ್ಮಗಳ ಹೆಸರಲ್ಲಿದೆ. ಇಲ್ಲ. ಓಕೆ, ಮುಂದಿನ ಕರೆಗಾದ್ರೂ ಹೋಗ್ಬೋದಾ? ಥ್ಯಾಂಕ್ ಯು. ಹಲೋ
4: ಹಲೋ
1: ಹೇಳಿ, ಯಾರು?
4: ಹಲೋ ಸರ್, ನಮಸ್ತೆ.
1: ನಮಸ್ತೆ
4: ಹೇಳ ಸರ್. ಹಾಡು
1: ಯಾರು ಮಾತಾಡ್ತಿರೋದು?
4: ಈಗ ನಾನು ಹಾಡಲ್ಲ, ಹಾಡಲ್ಲ ಇರುತ್ತೆ ಸರ್ ಹೆಸರು. ಈಗ ನಾನು ಹೇಳೋ ಹಾಡಲ್ಲ ಇರುತ್ತೆ ಹೆಸರು.
1: ನಿಮ್ ಹೆಸರು? ಓ, ಇದೊಳ್ಳೆ ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರುಣ ಕತೆ ಆಯ್ತಲ್ಲ. ಹೇಳಿ ಹೇಳಿ ಹೇಳಿ.
4: ಸೂರ್ಯನ ಕಾಂತಿಗೆ ಸೂರ್ಯನ ಕಾಂತಿ ಹೋಲಿಸಲಾರಿಲ್ಲ, ನಿನ್ನೆ ಚೆಲುವಿಗೆ ನೀನೆ ಸಾಟಿ ಹೋಲುವರಾರಿಲ್ಲ.
1: ನಿನ್ನ
4: ಹೋಲಿಸಲಾರಿಲ್ಲ.
1: ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ.

0: ಕೇಳಿದ್ರೆ ಮತ್ ಯಾವ ಹಾಡು ಬೇಗ ಬೇಗ ಹಾಡಿ, ಇನ್ನ ಐದೇ ನಿಮಿಷ ಇದೆ ಮತ್ತೆ ಆಮೇಲೆ ಮುಗಿದ್ಮೇಲೆ ಕೈ ಕೈ ಇಸ್ಕೋತೀರ, ಅಯ್ಯೋ ಇದಾಗ್ಬೇಕಾಗಿತ್ತು, ಇದನ್ ಹೇಳ್ಬೋದಾಗಿತ್ತು, ಇದನ್ ಹೇಳ್ಬೋದಾಗಿತ್ತು ಅಂತ. ಒಂದ್ ಒಳ್ಳೆ ಪಾಪ್ಯುಲರ್ ಸಾಂಗ್ ಇದೆ ಕಣ್ರಿ, ಯಾರು ಹಾಡ್ತಾನೆ ಇಲ್ಲ ನೀವು. ಹಲೋ
1: ಹಲೋ ಸರ್,
0: ಯಾರು ಮಾತಾಡೋದು?
1: ನಾನ್ ಗೋವರ್ಧನ್.
0: ಗೋವರ್ಧನ್ ಅವ್ರು ಯಾಕೆ ಮತ್ತಿದ್ದಾರೆ ತುಂಬಾ?
1: ನೀವು ಇದು ಹೇಳಿರಲ್ಲ ಸರ್ ಪಾಪ್ಯುಲರ್ ಸಾಂಗ್ ಅಂತ ಹೇಳಿ, ಅದು ಹೇಳಿದ ತಕ್ಷಣ ನನಗೆ ನೆನಪು ಬಂತು.
0: ಹೇಳ್ರಿ ನೋಡೋಣ.
1: ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ, ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ. ಮುಂದಿಂದ ಆಡ್ಬಾರ್ದಲ್ಲ.
0: ಅದರಲ್ಲಿ ಇದೆಯಾ ಹೆಣ್ಮಗಳ ಹೆಸರು? ಇದೆಯಾ?
1: ಹಾ ಇದೆ ಸರ್.
0: ಏನ್ ಹೆಸರು?
1: ಇದೆ ಸರ್.
0: ಹೆಸರು ಬರುತ್ತ ಗ್ಯಾರಂಟಿ? ಥ್ಯಾಂಕ್ ಯು ಸರ್, ಹಂಗಿದ್ರೆ ಧನ್ಯವಾದ ಕರೆ ಮಾಡಿದಕ್ಕೆ. ಇದಲ್ಲ, ಇನ್ನೂ ಒಂದಿದೆ. ಯಾವುದು ನೋಡಿ ನೆನಪು ಮಾಡ್ಕೊಳ್ಳಿ. ಹಲೋ
2: ಹಲೋ
0: ಹೇಳಿ. ರತ್ನಾವತಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ದೀಪದೀಪ ಹಚ್ಚಿರೆ, ಕನಸ ಲಕ್ಷ್ಮಿ ನೀವು ನೈವೇದ್ಯ ತಂದಿರೆ, ಆದಿ ಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನ 3 ನಿಮಿಷ ಇದೆ ನೋಡೋಣ, ಬೇರೆ ಇನ್ಯಾರಿಗಾದ್ರೂ ಅವಕಾಶ ಕೊಡೋಣ. ಹಲೋ, ಬೇಗ ಕರೆ ಮಾಡಿ. ಹಲೋ ಹಲೋ. ಓ, ಸಮಯ ಇಲ್ಲ ಅಂತಿದ್ದೀನಿ ನಾನೇ, ಕಟ್ ಮಾಡ್ತಿದ್ದೀರಲ್ಲ. ಹಲೋ,
1: ಗುಡ್ ಆಫ್ಟರ್ನೂನ್ ಸರ್.
0: ವೆರಿ ಗುಡ್ ನೂನ್ ಸರ್.
1: ಮಯಕೋಟೆ
0: ಸರ್, ಯಾವ ಹಾಡು ಏನ್ ಮಾಡ್ಕೊಂಡ್ರಿ?
1: ಜನ್ಮ ಜೋಡಿ ಸರ್.
0: ಏ, ಅದು ಆಗೋಯ್ತು ಸರ್, ಇಷ್ಟ ತನಕ ಇರುತ್ತಾ
1: ಸರ್? ಅಲ್ಲ ಸರ್, ಅದರಲ್ಲಿ ಎಲ್ಲ ಬೇರೆ ಬೇರೆ ಇದಾವಲ್ಲ ಸರ್.
0: ಯಾವ್ದು?
1: ಅದೇ ಜನ್ಮದ ಜೋಡಿ ನೀನು, ಕನಕ ಕನಕ ಹುಡುಗನ ಪ್ರಾಣ ನೀನು, ಕೊನೆಯ ತನಕ ಕುಸುಮ ಸಿರಿಗಂಧ ಮಾಲೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದಿಬ್ರಿಗೆ ಚಾನ್ಸ್ ಕೊಡೋಣ, ನೋಡೋಣ. ಕೆಳಗ್ರೆ ನೋಡಿ, 2 ನಿಮಿಷ ಇದೆ, ಇಬ್ರಿಗೆ ಚಾನ್ಸ್ ಸಿಗ್ಬಹುದು. ಕರೆ ಮಾಡಿ, ಬೇಗ ಬೇಗ ಹಾಡಿ. 2 ಹಾಡು ಹಾಡ್ಲಿಕ್ಕೆ ಅವಕಾಶ ಇದೆ. ಯಾಕೋ ಪಾಪ, ಯಾರಿಗೂ ನೆನಪೇ ಆಗ್ತಿಲ್ವೇ. 2 ನಿಮಿಷ ಇದೆ. ಸೊ ಯಾಕ್ರಿ ಆ ಹಾಡಿನ್ನು ಯಾರು ಹಾಡ್ತಾ ಇಲ್ಲ? ಹಲೋ
2: ಹಲೋ
0: ಹೇಳಿ, ಯಾರು?
2: ಪದ್ಮ
0: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಲಕ್ಷ್ಮೀ ಬಾರಮ್ಮ.

ಈ ಹಾಡಾ? ಧನ್ಯವಾದಗಳು ಮೇಡಮ್, ಚಂದ ಹಾಡಿದ್ರಿ. ಕೇಳಿದ್ರೆ ನಾನು ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡಿದ್ದು ಯಾವ್ದಂದ್ರೆ ಆ ಹಾಡು ಯಾರು ಹೇಳಲೇ ಇಲ್ಲ. ನೀವು ಇಲ್ಲೇ 1:59:20 ಆಗ್ಬಿಡ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದ್ಯಾವುದೋ ಒಂದು ಹಾಡಿದ್ರಿ ನೋಡಿ, ಜಲ ಜಲ ಜಲ ಜಲಜಾಕ್ಷಿ ಮೀಣ ಮೀಣ ಮೀಣ ಮೀನಾಕ್ಷಿ, ಅದನ್ನು ಹೇಳ್ಬೋದಾಗಿತ್ತಲ್ವಾ? ಪಾಪ್ಯುಲರ್ ಸಾಂಗು, ಯಾರು ಹೇಳಲಿಲ್ಲ. ಈಗ ನಾನು ಹೇಳಿದ್ಮೇಲೆ ಅಯ್ಯೋ ಮಿಸ್ ಆಯ್ತು ಅಂತ ಅಂದ್ಕೊಂಡಿರ್ತೀರಿ ತುಂಬಾ ಜನ. ಸಮಯ ಆಗೋಯ್ತು. ಆತ್ಮೀಯ ಸ್ನೇಹಿತರೆ, ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಜೊತೆಗೆ ಮುಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ ಮತ್ತೆ 3 ಗಂಟೆಗೆ ನಿಮ್ಮ ಮೆಚ್ಚಿನ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ ಎಲ್ಸಿ ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲೇ 14,000 ರೂಪಾಯಿ ಮೇಲ್ಪಟ್ಟ ಎಲ್ಸಿ ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು ಎಲ್ಸಿ ಗೇಟ್ ಇಂದಾಗಿ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29ರವರೆಗೆ ಮನೆ ಮನೆ ಸಮೀಕ್ಷೆ, August 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5ರಿಂದ September 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು.

0: ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲೇ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ದಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎಂಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇತಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣ ವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಸ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧಿ ಜಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯೆ?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕೇಳ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೇಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿನೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹಿ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
3: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ್ ಕಿ ಚಾಂದ್ನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದ್ನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो
1: सहज पके सो मीठा होए
3: सहज पके सो मीठा होए इसका अर्थ सोच समझकर किए गए कार्यों का परिणाम अच्छा ही होता है
1: गुरुजी मुझे कुछ संदेह है कि हम इन लोकोक्तियों को कैसे प्रयोग कर सकते हैं
3: कौन सा बताओ
1: जैसे अंधे की लकड़ी आंखें चुराना अंग अंग मुस्कुराना 19-20 का अंतर नाक पर गुस्सा
4: अरे यह वैसा नहीं है जैसा हमने अब तक सीखा है गुरुजी यह स्वतंत्र वाक नहीं है
3: हां शरण्या टीक कहती है इसे हिंदी भाषा में मुहावरे कहते हैं मुहावरों का प्रयोग वाक्यों में होता है मुहावरा वाक्यांश होते हैं इसके प्रयोग से वाक्य प्रभावशाली हो जाते हैं वाक्य रोचक और चमत्कारी हो जाते हैं मुहावरे शब्दों के लाक्षणिक प्रयोग होते हैं ये किसी वाक्य के भीतर होते हैं यदि मुहावरा वाक्य से निकाला दिया जाए तो उसकी बहुत कुछ शोभा जाती है मुहावरों को वाक्यों में प्रयोग करना चाहिए मुहावरे स्वतंत्र वाक्य नहीं है ये वाक्यांश है जैसे अंग अंग मुस्कुराना पुत्री की प्रशंसा सुनकर माता पिता अंग अंग मुस्कुराए इसका अर्थ प्रसन्न होना अंधे की लकड़ी तुम इस मुहावरे का प्रयोग करो
4: हाँ गुरुजी मोहन माता पिता के लिए अंधे की लकड़ी के समान है
3: अच्छा यशस तुम कुछ प्रयोग करना चाहते हो
1: हाँ गुरुजी मैं प्रयोग करूंगा
3: आंखें चुराना इसका अर्थ बचकर रहना
1: बच्चे अध्यापक को देखते ही आंखें चुराकर निकल जाते हैं
3: दोनों बहनों में 19-20 का अंतर है इस वाक्य में 19-20 का अंतर का अर्थ क्या होगा शरण्या
4: हाँ गुरुजी अंतर बहुत कम यानी बहुत कम अंतर
1: इन मुहावरों को मैं पढूं गुरुजी
3: हाँ हाँ जरूर पढ़ो
1: गर्दन झुकाना यानी लज्जित होना 420 करना धोखा देना गले का हार बहुत प्रिय नाक कटना अपमानित करना पीठ दिखाना हार कर पीछे हटना
3: हाँ पीठ दिखाना हार कर पीछे हटना हिंदी भाषा में लगभग 1000 मुहावरे हैं लोकोक्तियों को कहावत भी कहते हैं मुहावरा एक अरबी भाषा के शब्द है इन्हें अंग्रेजी में इडियम कहते हैं संस्कृत भाषा में वाग्धारा कहते हैं इन मुहावरों को पढ़ो
4: आंखें चार होना मतलब आमने सामने होना
1: आंखें खुलना मतलब समझना
4: कान खोलकर सुनना मतलब सावधान रहना
1: नाक पर गुस्सा तुरंत क्रोधित होना
4: मुंह छुपाना लज्जित होना
1: दांतों तले उंगली दबाना चकित होना
4: सिर फिर जाना पागल होना
1: सिर पर भूत सवार होना धुन सवार होना
4: बातों बनाना बहाना करना
3: बातें बनाना बहाना करना इदे रीति कन्नड़ा इंग्लिश भाषिया केलवु गादेगलो प्रोवर्ब्स मत्तु इडियम्स इडियमैटिक फ्रेजस लोकोक्तियां मुहावरे मुंतादुवुगळन्नु ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ ಹಾಗೆ ಭಾಷೆಯ ಕಲಾತ್ಮಕತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನ ಅಥವಾ ಲೋಕೋಕ್ತಿಗಳನ್ನ ಬಳಸ್ತಾರೆ ಅಚ್ಚಾ ಬಚ್ಚೋ ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಕಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ ಪ್ರಶ್ನ ಪೂಚೂಂಗಿ ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ
4: हाँ गुरुजी
1: जरूर गुरुजी
3: लोकोक्तियां अंदर ये नो
1: लोक में प्रचलित उक्ति। यह शब्द लोक और उक्ति शब्द से मिलकर बना है। यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
3: जैसे बोया पेट बबूल का, आम कहां से होई। शरण्य, अब तुम मुहावरे के बारे में बता सकते हो। मुहावरा अंद्रे येनु?
4: मुहावरा वाक्यांश होता है। इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
3: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
4: धन्यवाद गुरुजी।
1: धन्यवाद गुरुजी।
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
6: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು

0: ఆకాశవాణి
1: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳಿದರೆ ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ ತರಂಗಾಂತರ 101.4 ಎಫ್ಎಂ ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು.

0: ಸಂಜೆ 5:30 ನಂತರ ಎಫ್ಎಂ 103.5 ಮತ್ತು 101.4 ಹಾಗೂ ಮೀಡಿಯಂ ನ್ಯೂ ತರಂಗಾಂತರ 675 ಕಿಲೋಹರ್ಟ್ಸ್ ಅಂತರ್ಜಾಲದಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳಿದ್ರೆ ಇದೀಗ ನಿಮ್ಮ ನೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿದೆ, ದೂರವಾಣಿ ಸಂಖ್ಯೆ 08282200704. ಮತ್ತೆ ಇನ್ಯಾಕೆ ತಡ ಕರೆ ಮಾಡಿ, ನಿಮ್ಮಿಷ್ಟದ ಹಾಡು ಕೇಳಿ ಕರೆ ಈಗ 5 ನಿಮಿಷದ ಮುಂಚೆನೇ ಶುರು ಮಾಡಿದ್ದೀನಿ ಅಂತ ಅಂದ್ಕೊಳ್ತಿರ್ತೀರಿ ಅಂತೀನಿ. ಹಲೋ, ಹೇಳಿ ಯಾರು? ಚಿತ್ರ ಶಿವಕುಮಾರ್ ಅವರೇ, ಹೇಳಿ ಯಾವ ಹಾಡು ಬೇಕು ತಮ್ಗೆ? ಯಾಕೆ ಆ ಹಾಡು ಇಷ್ಟ ಕೇಳ್ಬಹುದಾ ಚಿತ್ರ ಅವರೇ?
1: ಸರ್, ಅದು ನನಗೂ ಇಷ್ಟ ಮತ್ತೆ ನಮ್ಮ ಮನೆಯವರು ತುಂಬಾ ಇಷ್ಟ ಸರ್ ಹಾಡು.
0: ಪಿಕ್ಚರ್ ನೋಡಿದಿರ ಇದನ್ನ?
1: ಹಾ, ನೋಡಿದೀನಿ ಸರ್.
0: ಇಷ್ಟು ವರ್ಷ ಆಗಿರ್ಬೋದು ನೋಡಿ ಅಂತ.
1: ತುಂಬಾ ವರ್ಷ ಆಗಿದೆ ಸರ್. ಅಂದ್ರೆ ಅದ್ರದ್ರಲ್ಲಿ ನನ್ಗೆ ಅದ್ರಲ್ಲಿ ಎರಡು ಹಾಡು ತುಂಬಾ ಇಷ್ಟ ಸರ್. ಅದೊಂದು ಮತ್ತೆ ಏನೋ ಸಂತೋಷ ಏನೋ ಉಲ್ಲಾಸ ಇದೆಯಲ್ಲ, ಅವೆರಡು ಹಾಡು ತುಂಬಾ ಇಷ್ಟ ಸರ್.
0: ಆಯ್ತು ಚಿತ್ರ ಅವರೇ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.

0: ஹலோ
1: ஹலோ
0: ಹೇಳಿ ಯಾರು ಮಾತಾಡೋದು
1: ಸರ್ ನಮಸ್ತೆ ಮೋನಿಕಾ ಸರ್ ಹಾಸನದಿಂದ
0: ನಮಸ್ಕಾರ ಮೋನಿಕಾ ಅವರೇ ಯಾವ ಹಾಡಬೇಕು ತಮಗೆ
1: ನನಗೆ ಗುರಿ ಸಿನಿಮಾದಿಂದ ಅಣ್ಣವ್ರದ್ದು
0: ಓಕೆ
1: ಕಲ್ಲಿನ ವಿನಯ ಮೀಟಿದ್ದಾರೆ ನಾವು ಆ ಸಾಂಗ್
0: ಯಾಕೆ ಇಷ್ಟ ಹಾಡು ಕೇಳ್ಬೋದಾ
1: ಹಾಡು ಬಹಳ ಅರ್ಥಗರ್ಭಿತವಾಗಿದೆ ಅವ್ರ ಸಾಂಗ್ ಎಲ್ಲ ಹಾಗೇನೆ ಏನಾದ್ರೂ ಒಂದು ಮೆಸೇಜ್ ಕೊಡೋ ಹಾಗೆ ಇರುತ್ತೆ
0: ಖಂಡಿತ ಖಂಡಿತ
1: ಶಿವಜಯಶಂಕರ್ ಅವರ ರಚನೆ ಬಹಳ ಚೆನ್ನಾಗಿದೆ ಏನೋ ಒಂಥರ ಕೇಳ್ತಾನೆ ಇರ್ಬೇಕು ಅನ್ನೋಂತ ಸಾಂಗ್ ಮನ್ಸಿಗೆ ಏನಾದ್ರು ಬೇಸರ ಆದಾಗಂತ ಆ ಹಾಡು ಬಹಳ ಹಿತ ಅನ್ಸುತ್ತೆ ತುಂಬಾ
0: ಚೆನ್ನಾಗಿದೆ
1: ಸೊಗಸಾಗಿ ಹಾಡಿದ್ದಾರೆ ಅವರು ಭಾವ ತುಂಬಿ
0: ಖಂಡಿತ ಖಂಡಿತ ಆಯ್ತು ನಿಮಿಷದ ಹಾಡು ಕೇಳೋಣ ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಹಲೋ
0: ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ರಾಧ ಅವರೇ ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ಸರ್, ಯುಧ ಪುರುಷ ಸಿನಿಮಾದಿಂದ ಮುಕ್ತೆ ಪ್ರಥಮ ಅದುವೇ ಜಗದನಿಯ.
0: ಓಕೆ, ಈ ಪಿಕ್ಚರ್ ತಾವು ನೋಡಿದ್ದೀರಾ?
1: ನೋಡಿದೀನಿ.
0: ಯಾಕೆ ಇಷ್ಟ ಈ ಹಾಡು ತಿಳ್ಕೋಬಹುದಾ?
1: ಸರ್, ಆ ಹಾಡಿನಲ್ಲಿ ಸಾಹಿತ್ಯ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗುತ್ತೆ.
0: ಓಕೆ, ಧನ್ಯವಾದಗಳು ಮೇಡಮ್, ನಿಮ್ಮ ಹಾಡು ಪ್ರಸಾರ ಮಾಡ್ತಿದ್ದೀನಿ, ಕೇಳೋಣ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
1: ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
0: ಮಹಾಲಿಂಗಪ್ಪ ಜಾಲವಾದಿ ಅವರೇ, ಹೇಳಿ ಯಾವ ಹಾಡು ಬೇಕು ತಮಗೆ?
1: ಪ್ರೇಮ ಪಾಶ ಚಿತ್ರದಿಂದ.
0: ಪ್ರೇಮ ಪಾಶ?
1: ಹ್ಞೂ ಸರ್. ಒಂದು ನಗುತ್ತಿದೆ ಅರಳಿ ಅತ್ತ, ಒಂದು ಗೀತೆ ಇದೆ ಎಷ್ಟು ಜನಕ್ಕೆ
0: ನೋಡ್ತಾ ಇದ್ದೀನಿ. ನಿಮ್ಮ ಕೋರಿಕೆ ಚಿತ್ರ ನಮ್ಮಲ್ಲಿದೆ, ನೋಡ್ತಾ ಇದ್ದೀನಿ. ಅದಿಲ್ವಲ್ಲ ಪ್ರೇಮ ಪಾಶ?
1: ಪ್ರೇಮ ಪಾಶ ಇಲ್ಲ ಸರ್, ಬಹಳ ಪಾಪ್ಯುಲರ್ ಗೀತೆ.
0: ಓಕೆ.
1: ಹಿಂದೆ ಸಂತ ತುಕಾರಾಮ್.
0: ಸಂತ ತುಕಾರಾಮ್?
1: ಅದರಲ್ಲಿ ಎಷ್ಟು ಜನಕ್ಕೆ ಹಾಡಿದ ಒಂದು ಗೀತೆ ಇದೆ ಸರ್, ಅದು ಬೇಡ ಕೃಷ್ಣ ರಂಗಿನಾಟ.
0: ಆ ಹಾಡಿಲ್ಲ, ಬೇರೆ ಹಾಡಿದೆ ಆಗ್ಬೋದಾ?
1: ಪ್ರಸಾರ ಮಾಡಿ, ಏನ್ ತೊಂದ್ರೆ ಇಲ್ಲ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ಕಾರ ಸರ್.

0: ഹലോ,
1: നമസ്കാരം സാർ.
0: നമസ്കാരം സാർ, എല്ലാം മാത്രത്തിരി
1: കൊപ്പള ജില്ലയിലെ കുഷ്ടഗി താലൂക്ക് ചെറുകിഴങ്ങിന്റെ മല്ലപ്പ ക്ഷേത്ര സാർ മാത്രമല്ല.
0: കൊപ്പള ജില്ലയിലെ കുഷ്ടഗി താലൂക്ക് പിൻകോഡ് നമ്പർ ഒന്ന് ഹേളല്ല, നീ മദ്ബേക്കിന്നെല്ല ഹേൾത്തിരി. ചെളഗിരി ಯಾವುದು ಹಾಡಬೇಕು ಹೇಳಿ?
1: ನಮಗೆ ಇವತ್ತು ಚಿಟ್ಟುಪುಟ್ಟು ಚಿತ್ರದಿಂದ ಹಾಡು ಪ್ರಸಾರ ಮಾಡಿ ಸರ್.
0: ಚಿಟ್ಟುಪುಟ್ಟು
1: ನಿಲ್ಲೋ ಗೌರಮ್ಮ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರು ಹಾಡಿದ್ ನೋಡ್ರಿ ಸರ್.
0: ಈ ಫಿಲ್ಮ್ ನೋಡಿದಿರ ತಾವು?
1: ಏನ್ ಸರ್,
0: ಈ ಫಿಲ್ಮ್ ತಾವು ನೋಡಿದಿರಾ?
1: ನೋಡಿಲ್ಲ ಸರ್. ಹಾಡು ಚೆನ್ನಾಗೈತ್ರಿ ಸರ್. ಹಾಡು ಕೇಳಲು ಬಹಳ ದಿನ ಆಗ್ತಾವ್ರಿ ಸರ್. ಅಂತ ಹಾಡು ಕೇಳ್ತಿರ್ತೀರಿ ಸರ್.
0: ಆಯ್ತು ಸರ್, ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಅದಕ್ಕೋಸ್ಕರ ಹಾಡು ಪ್ರಸಾರ ಮಾಡಿ ಸರ್.
0: ಧನ್ಯವಾದ.
1: ನಮಸ್ಕಾರ ಸರ್.
0: ಓಕೆ.

0: ನೋಟಕ್ಕೆ ಕರಗಿದೆ ಸೇರಲು ಬಯಸಿದೆ ಬೇಗ ಬೇಗ ಬೇಗ ಬರೆ ಬರೆ ಬರೆ ಸೇರಿ ಸೇರಿ ಸೇರಿ ನಿಲ್ಲೇ ಗೌರಮ್ಮ ಅಲ್ಲೇ ನಿಲ್ಲೇ ಗುಂಟಮ್ಮ.
1: ಹಲೋ
2: ಹಲೋ
1: ಹೇಳಿ.
2: ಹಾ ನಮಸ್ತೆ ಸರ್, ನಾನು ಅರೇರ್ದಿಂದ ಸುರೇಶ್ ಪಿಂಡಿ ಸರ್.
1: ಹೇಳಿ ಸುರೇಶ್ ಅವರೇ, ಯಾವ ಮಾಡ್ಬೇಕು ತಮ್ಗೆ?
2: ಬೆತ್ತಲೆ ಸೇವೆ ಅಂತ ಸರ್, ಫಿಲಂ ಹೆಸರು ಅನಂತನಾಗ ಮುದ್ದಿನ ಇತ್ತು.
1: ಯಾವ ಫಿಲ್ಮು?
2: ಬೆತ್ತಲೆ ಸೇವೆ.
1: ಓಕೆ, ಅದರಲ್ಲಿ ಯಾವ ಹಾಡು?
2: ತೋಟದ ಸಂಕೇತ ಅಂತ ಗೀತೆ ಇತ್ತು.
1: ಓಕೆ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಓಕೆ ಸರ್, ನಮಸ್ತೆ ಸರ್.

0: ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ಸರ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಸರ್.
0: ಕೊಪ್ಪಳ ಜಿಲ್ಲೆಯಿಂದ ಯಾರು ಮಾತಾಡೋದು?
1: ಕೊಪ್ಪಳ ಜಿಲ್ಲೆಯಿಂದ ಗಂಗಪ್ಪ ಸರ್ ಮಾತಾಡೋದು.
0: ಗಂಗಪ್ಪ ಅವರೇ, ಹೇಳಿ, ಯಾವ ಮಾಡ್ಬೇಕು ತಮ್ಗೆ?
1: ಅದು ಸರ್, ತಾಯಿಗೆ ತಕ್ಕ ಮಗ ಸರ್. ಅದರಲ್ಲಿ ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಅಂತ ಒಂದು ಆಡಿದೆ.
0: ತಾಯಿಗೆ ತಕ್ಕ ಮಗದಲ್ಲ
1: ಸರ್.
0: ಈ ಪಿಕ್ಚರ್ ನೋಡಿದ್ರ ತಾವು? ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ನಮಸ್ಕಾರ ಸರ್.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್.
0: ಹೇಳಿ ರೂಪಾ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಸರ್ ಇವತ್ತು ಸಿಪಾಯಿ ಫಿಲಮ್ ಅಲ್ಲಿ ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಅಂತ ಇದೆ ನೋಡಿ ಸರ್.
0: ಸಿಪಾಯಿ ನೋಡ್ತಾ ಇದ್ದೀನಿ, ನಿಮ್ಮ ಇಷ್ಟದ ಹಾಡು ಸಿಗ್ತಾ ಇಲ್ವಲ್ಲ?
1: ಪ್ರೇಮ ಪರ್ವ ಸರ್.
0: ಪ್ರೇಮ ಪರ್ವದಲ್ಲಿ ಯಾವುದು?
1: ಅನುರಾಗದ ಆರಾಧನೆ ಅಂತ ಇದೆ ನೋಡಿ ಸರ್.
0: ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ ನಮ್ಮ ನಿಲಯದಿಂದ?
1: ಸರ್ ನಾನು ಯಾವಾಗ ಕೇಳ್ತಿರುತ್ತ ಕೇಳ್ತಾ ಇರ್ತೀನಿ.

0: ಬರುತ್ತೆ. ಇವಾಗ ಮಿಕ್ಸ್ ಮೆಲೋಡಿ ಬರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್, 4-5 ಗಂಟೆವರೆಗೂ ಅದು ಕೇಳ್ತಾನೆ ಇರ್ತೀನಿ. ಬೆಳಗ್ಗೆ ಕೇಳ್ತಾ ಇರ್ತೀನಿ.
1: ಸಿಕ್ಕಿಲ್ವಾ ಸರ್ ಹಾಡು? ನೋಡ್ತಾ ಇದ್ದೀನಿ ರೀ ಹಾಗೆ.

0: ಓಕೆ, ನಿಮ್ಮ ಹಾಡ ಸಿಗ್ತಾ ಇಲ್ವಲ್ಲ ರೂಪ ಅವರೇ, ಬೇರೆ ಯಾವ್ದಾದ್ರು ಕೇಳ್ಬಹುದಾ?
1: ಹಾ ಸರ್, ನಾನು ನನ್ನ ಹೆಂಡತಿ ಫಿಲಂ ಅಲ್ಲಿ
0: ಹಾಗೇರಿ.

0: ನಾನು ನನ್ನ ಹೆಂಡತಿನ ಯಾವ್ದು ಹಾಡದ್ರಲ್ಲಿ
1: ಯಾರೇ ನೀನು ಚೆಲುವೆ ಅಂತ ಇದೆ ನೋಡಿ.
0: ಓಕೆ ಆಯ್ತಮ್ಮ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ ಸರ್.

0: हेलो हेलो ಕೇಳಿಸ್ತಾ ಇದೆಯಾ? ನಾನು ಮಾತಾಡೋದು ಹಲೋ ಹಲೋ
1: ಹಲೋ.
0: ಹೇಳಿ, ಯಾರು ಮಾತಾಡೋದು?
1: ನಾವು ಬಾರಂದೂರಿಂದ ರಮಾದೇವಿ ಅಂತ.
0: ರಮಾದೇವಿ ಮೇಡಮ್, ಊಟ ಮಾಡಿದ್ರಾ?
1: ಊಟ ಆಗ್ಬೇಕು ಸರ್, ಇವತ್ತು ತಿಂಡಿ ತಿಂದಿದ್ ಲೇಟ್ ಆಯ್ತು.
0: ಅಯ್ಯೋ, 3:45 ಆಯ್ತು, ಊಟ ಮಾಡ್ಬೇಕಲ್ಲ ಟೈಮಿಗ್ ಸರಿಯಾಗಿ.
1: ಹಾಡು ಕೇಳೋಣ ಅಂತ ಕೂತಿದ್ದೀವಿ.
0: ಅಯ್ಯಯ್ಯೋ, ಹೇಳಿ ಯಾವ ಹಾಡ್ಬೇಕು ನಮಗೆ?
1: ವಿಜಯವಾಣಿ ಮಧುಮಾಸ ಚಂದ್ರಮ್ಮ,
0: ಹ್ಮ್,
1: ಆ ಹಾಡು ಬೇಕಾಗಿತ್ತು.
0: ನೋಡಿದಿರ ಪಿಕ್ಚರ್ ನ?
1: ಹಾಡೋದು
0: ಆ ಪಿಕ್ಚರ್ ನೋಡಿದಿರಾ?
1: ಹೇಮಾ ಚೌಧರಿ.
0: ಅಲ್ಲ, ಆ ಪಿಕ್ಚರ್ ನೋಡಿದಿರ ತಾವು?
1: ಹ್ಞೂ ನೋಡಿದ್ವಿ ಸರ್, ತುಂಬಾ ಹಳೆಯದು.
0: ಹೌದೌದು, ಆಯ್ತು.
1: ತುಂಬಾ ಚೆನ್ನಾಗಿದೆ ಹಾಡು. ಅನಂತ್ ನಾಗು ಅಶೋಕ್ ಮಾಡಿರೋದವರು.
0: ಹೌದಾ?
1: ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೆ
0: ನಾನ್ ನೋಡಿಲ್ಲ ಆ ಪಿಕ್ಚರು. ನೀವು ಹೇಳ್ತಿರೋದಕ್ಕೆ ನನಗೂ ಕಾತರ ಅನಿಸ್ತಾ ಇದೆ. ಹಾಡು ಕೇಳೋಣ, ಚೆನ್ನಾಗಿದೆ ಹಾಡು. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ವಿಜಯವಾಣಿ ಇದು.
0: ವಿಜಯವಾಣಿ.

0: ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 101.4. ಹಲೋ
1: ಹಲೋ ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ಮಧ್ಯಾಹ್ನದ ಊಟ ಆಯ್ತ್ರ ಸರ್?
0: ಮಧ್ಯಾಹ್ನದ ಊಟ ಆಗ್ಬೇಕು. ಯಾರು ಮಾತಾಡ್ತಿರೋದು
1: ಸರ್? ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಚಿಕ್ಕಪ್ಪ ಶಿವಮೊಗ್ಗ ಅಲ್ಲ, ಊಟ ಆಯ್ತು ನಮ್ದು.
1: ಹೌದಾ ಸರ್? ಯಾಕೆಂದ್ರೆ ಎಷ್ಟೋ ವರ್ಷದ ಕನಸು ನೆನಸಾಗಿದೆ ಸರ್. ಯಾಕೆ ಅಂತಂದ್ರೆ ನಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ನಾವು ಫೋನ್ ಮಾಡಿ ನಮ್ ಇಷ್ಟದ ಹಾಡು ಕೇಳ್ತಾ ಇದಾವಲ್ಲ, ನಿಜಕ್ಕೂ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್.
0: ಓಕೆ ಓಕೆ, ಹೇಳಿ, ಯಾವ ಹಾಡು ಬೇಕೀಗ ತಮ್ಗೆ
1: ಸರ್? ಕದಂಬ ಚಿತ್ರದಿಂದ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಅಂತ ಹಾಡೈತಲ್ಲ ಸರ್.
0: ಹಾಡೈತೆ,
1: ಅದು ಬೇಕಾಗಿತ್ತು ಸರ್.
0: ನೀವು ಹಾಡ್ಬೇಕು ಅದನ್ನ ಹಾಕಿ ಅಂತ. ಅದೇ ಹಾಡೈತೆ. ಆಯ್ತು ಚಿಕ್ಕಪ್ಪ ಅವ್ರೆ, ನಿಮ್ ಇಷ್ಟದ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ. ಓಕೆ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಗೀತಾ ಮಲಗೊಪ್ಪಿಂದ ಸರ್.
0: ಗೀತಾ ಮಲಗೊಪ್ಪದಿಂದ ಯಾವ ಹಾಡು ಬೇಕಾಗಿತ್ತು ಮೇಡಮ್ ತಮ್ಗೆ?
1: ಸರ್, ಕಿಂದರಿ ಜೋಗಿಂದ ಕೊಟ್ಟಳೋ ಕೊಟ್ಟಳೋ ಮುದ್ದು ಮನಸ್ಸು ಕೊಟ್ಟಳಮ್ಮ.
0: ಓಕೆ, ಈ ಪಿಕ್ಚರ್ ನೋಡಿದಿರ ತಾವು?
1: ನೋಡಿದ್ದೀನಿ ಸರ್.
0: ಓಕೆ, ಈ ಹಾಡು ಇಷ್ಟ, ಯಾಕೆ ಇಷ್ಟ
1: ಸರ್? ಅದರಲ್ಲಿ ಹೆಚ್ಚಿನ ಹೆಣ್ಮಕ್ಳ ಹೆಸರು ಇದೆ ಸರ್.
0: ಹೌದಾ?
1: ಹೌದು.
0: ಅದನ್ನ ಈಗ ಹೇಳ್ತಿದ್ದೀರಲ್ಲ, ಬೆಳಿಗ್ಗೆ ಮತ್ತೆ 1:20 ಕೇಳ್ಬೇಕಿತ್ತು.
1: ಅವಾಗ ಹೇಳಿದ್ರಿ ಬೇರೆ ಹಾಡು.
0: ಬೇರೆ ಹಾಡು ಹೇಳಿದ್ರ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಧನ್ಯವಾದ.

0: ಬಿಜೆಪಿ ನಾಯಕರಿಗೆ ಏನಾದ್ರು ಅಧಿಕಾರದ ಒಂದು ರುಚಿ
1: ಹಲೋ
2: ಹಲೋ
1: ಹೇಳಿ ಯಾರು ಮಾತಾಡೋದು
2: ಸರ್ ಲೋಕೇಶ್ವರ ಅಂತ ಹೇಳಿ ಚಿಕ್ಕಾಡಿಪುರದಿಂದ ಸರ್
1: ಲೋಕೇಶ್ವರ ಸರ್ ಹೇಳಿ ಯಾವ ಮಾಡ್ಬೇಕು ತಮ್ಗೆ
2: ಇದು ಮತ್ತೆ ಆಡಿತು ಕೋಗಿಲೆಯಲ್ಲಿ ವಿಷ್ಣುವರ್ಧನ್ ಮತ್ತು ಅವ್ರ ಮಗಳು ಹಾಡ್ತಾರಲ್ಲ ಹಾಡ್ ಹಾಕಿರಿ ಸರ್
1: ಮತ್ತೆ ಹಾಡಿತು ಕೋಗಿಲಿನ
2: ಹೌದು ಸರ್
1: ಯಾರ್ದು ಯಾವ ಹಾಡುದು
2: ಅದು ಮಗಳ ಜೊತೆ ಹಾಕ್ತಾರೆ ಸರ್ ಮತ್ತೆ ಹಾಡಿತು ಕೋಗಿಲೆ ಅಂತ
1: ಸರ್ ನೀವು ಪಿಕ್ಚರ್ ನೋಡಿದಿರಿ ನಾನ್ ನೋಡಿಲ್ಲ ಅದನ್ನ ಮಗಳ ಜೊತೆ ಹಾಡೋದು
2: ಹೋಸ್ಟ್ ಆಯ್ತಾರ ನೋಡಿ
1: ಅದು ಯಾವ ಹಾಡು ಅಂತ ಹೇಳಿದ್ರೆ ಹಾಕ್ಬೋದಲ್ಲ
2: ಮತ್ತೆ ಯಾವ್ದಾದ್ರು ಒಂದು ಹಾಕಿ ಸರ್ ಹೋಗ್ಲಿಲ್ಲ
1: ಹಂಗ್ ಮಾಡ್ಬಿಡವಾ ಓಕೆ ಆಯ್ತು ನಿಮ್ಮಿಷ್ಟದ ಹಾಡು ಕೇಳೋಣ ಧನ್ಯವಾದ
2: ಥ್ಯಾಂಕ್ ಯು ಸರ್

ಇದುವರೆಗೆ ನೇರ ಫೋನಿನ ಚಿತ್ರಕಥೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಸಮಯ ಈಗ 4:01. ಇನ್ನು ಮುಂದೆ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಆರಂಭದಲ್ಲಿ ಕೇಳಿ 1942 ಎಲ್ಲೋ ಸ್ಟೋರಿ ಚಿತ್ರಕ್ಕೆಂದು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ.

ಆತ್ಮೀಯ ಶ್ರೋತೃಗಳೇ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಾ. ಶ್ರೋತೃಗಳೇ, ಈಗ ಸಮಯ 5:51. ಆತ್ಮೀಯ ಕೇಳುಗರುಗಳ ನಿಮ್ಮ ಆರ್ಜೆ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ.

ಕೇಳಿದ್ರೆ ಇಂದಿನ ಕಾರ್ಯಕ್ರಮ ಫೋನ್ ಇನ್ ಕಾರ್ಯಕ್ರಮ, ಜೊತೆ ಜೊತೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ನಡೆಸ್ಕೊಂಡಂತೆ. ಇಂದಿನ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಬಾಲ್ಯದ ಆಟಗಳು ಇಂದಿನ ಮಕ್ಕಳಿಗೂ ಪರಿಚಯಿಸಬೇಕೆ, ನಿಮ್ಮ ಬಾಲ್ಯದ ಆಟಗಳು ಇಂದಿನ ಮಕ್ಕಳಿಗೂ ಪರಿಚಯಿಸಬೇಕೆ, ಈ ಒಂದು ವಿಚಾರವಾಗಿ ತಾವು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ದೂರವಾಣಿ ಸಂಖ್ಯೆ 08282220074ಗೆ ಕರೆ ಮಾಡಿ ಹಂಚಿಕೊಳ್ಬಹುದು. ಶ್ರೋತೃಗಳೇ, ಮತ್ತೊಮ್ಮೆ ಹೇಳ್ತೇನೆ ವಿಷಯ, ನಿಮ್ಮ ಬಾಲ್ಯದ ಆಟಗಳು ಇಂದಿನ ಮಕ್ಕಳಿಗೂ ಪರಿಚಯಿಸಬೇಕೆ. ನೋಡೋಣ.

0: ಶ್ರೋತೃಗಳೇ, ಕರೆ ಬರೋದಕ್ಕೆ ಶುರುವಾಗಿದೆ. ನೋಡೋಣ ಮೊದಲ ಕರೆ ಯಾರ್ದು ಅಂತಂದು. ಹಲೋ, ಆಕಾಶವಾಣಿ ಭದ್ರಾವತಿ.
1: ನಮಸ್ಕಾರ ಮಂಜುನಾ, ನಾವು ಮುರಳಿ ಶಿವಮೊಗ್ಗ.
0: ಮುರಳಿ ಸರ್ ನಮಸ್ತೆ, ಹೇಗಿದ್ದೀರಾ?
1: ಈಗ ಊಟ ಮಾಡ್ತಾ ಕೂತಿದ್ರಿ.
0: ಯಾಕೆ ಇಷ್ಟು ಲೇಟ್ ಆಯ್ತಲ್ಲ ಊಟ?
1: ನಾವ್ ಹಂಗೆ ಸರ್ ಸ್ವಲ್ಪ ಲೇಟ್ ಆಗಿ ಊಟ ಮಾಡ್ತೀವಿ. ಕಷ್ಟ ಕೆಲಸ ಎಲ್ಲ ಮಾಡ್ಬಿಟ್ಟು ಸಾಯಂಕಾಲ 5 ಗಂಟೆ ಊಟ ಮಾಡ್ತೀವಿ, ರಾತ್ರಿ 1 ಗಂಟೆ ಊಟ ಮಾಡ್ತೀವಿ ಹಂಗೆ.
0: ಓಕೆ, ಟೈಮ್ ಸರಿ ಊಟ ಮಾಡ್ಬೇಕಲ್ವ, ಇಲ್ಲಾಂದ್ರೆ ಆಸಿಡಿಟಿ ಎಲ್ಲ ಶುರು ಆಗುತ್ತೆ. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ?
1: ಹೋ ಸರ್, ಅದೇ ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತಿನ ಜನರೇಷನ್ ನಮ್ಮ ಮಕ್ಕಳಿಗೆ ನಮ್ಮ ಆಟದ ಆಟಗಳೆಲ್ಲ ಮರ್ತೋಗಿದೆ. ಆದ್ರೆ ನಾವು ಆಡಿ ಆಡಿ ಹೇಳ್ಕೊಡ್ಬೇಕಾಗಿದೆ.
0: ಏನಕ್ಕೆ ಹೇಳ್ಕೊಡ್ಬೇಕು? ಏನಕ್ಕೆ ಕಾರಣ ಏನು? ನಿಮ್ಮ ಅವಾಗಿನ ಆಟಗಳು ಅಷ್ಟು ಚಂದ ಇದ್ವಾ ಅಥವಾ ಈಗಿನ ಆಟಗಳು ಚೆನ್ನಾಗಿಲ್ವಾ? ಏನಕ್ಕೆ ಅದನ್ನ
1: ಚಂದ ಇತ್ತು? ಯಾವ ಮಕ್ಕಳಿಗೆ ಗೊತ್ತಿಲ್ಲ, ಬುಗುರಿ ಆಟಕ್ಕೆ ಬರಲಿಲ್ಲ.
0: ಹೌದು,
1: ಆ ಬುಗುರಿ ಆಟದೆಲ್ಲ ಹೆಂಗೆಲ್ಲ ಗೊತ್ತಿಲ್ಲ. ನಾವು ಜೊತೆಯಲ್ಲಿ ಆಡ್ಕೊಂತ ಹೇಳ್ಕೊಡ್ಬೇಕಾಗಿದೆ. ಆ ಹೊರಗಿನ ಆಟಗಳು ಆಡ್ತಿದ್ರೆ ಮಕ್ಕಳು ಆಕ್ಟಿವ್ ಆಗಿತ್ತಿದ್ರು.
0: ಹೌದು, ದೈಹಿಕವಾಗಿ ಅದು ವ್ಯಾಯಾಮ ಸಿಗೋದಲ್ವಾ ನಮಗೆ ಮಕ್ಕಳಿಗೆಲ್ಲ?
1: ಈಗ ಅವತ್ತಿನ ಸಹ ನಾವೆಲ್ಲ ಆಟ ಆಡ್ಕೊಂತಿದ್ವಿ, ಚೆನ್ನಾಗಿ ಆರೋಗ್ಯವಾಗಿರ್ತೀವಿ, ನಮ್ ಕೈ ಕಾಲು ಏನಿಲ್ಲ. ಇವತ್ತು ನಮ್ಗೆ 50 ವರ್ಷ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ.
0: ಹೌದು,
1: ಆದ್ರೆ ಇವತ್ತಿನವರು 20 ವರ್ಷಕ್ಕೆ ಆಗ ಸುಸ್ತಾಗಿರ್ತಾರೆ. 20 ವರ್ಷ ಹುಡುಗರು
0: ಇವತ್ತಿನ ಇದು ಫುಡ್ ಹಾಗೆ ಇದೆ, ಎಲ್ಲ ಕಲಬೆರಕೆ ಫುಡ್
1: ಆಗಿದೆ. ಅದು ದೈನಂದಿನ ಚಟುವಟಿಕೆ ಇಲ್ಲ ಸರ್,
0: ಕಡಿಮೆ ಆಗಿದೆ. ಹೌದು, ಕಡಿಮೆ ಆಗಿದೆ. ಎಲ್ಲ ಮೊಬೈಲ್ ಗೇಮ್ ಗಳನ್ನ ಆಡ್ತಾ ಮಕ್ಕಳೆಲ್ಲ ಸಮಯ ಕಳೀತಾ ಇದಾರೆ, ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ ಅಲ್ವಾ?
1: ಹೌದು ಸರ್, ಹಂಗಾಗಿ ನಾವು ಪ್ರತಿಯೊಬ್ಬ ಮಕ್ಕಳು ನಮ್ಮ ಅವಾಗಿನ ಆಟಗಳನ್ನ ಆಟ ಆಡಿಸಿ ಕಲಿಸ್ಬೇಕು.
0: ಖಂಡಿತ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.
0: ಓಕೆ, ಶ್ರೋತೃಗಳೇ, ಮುಂದಿನ ಕರೆ ಯಾರ್ದಂತ ನೋಡೋಣ. ನಮ್ಮ ಮುರಳೀಧರ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡೋಣ ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ. ಹಲೋ, ನಮಸ್ತೆ ಮೇಡಮ್, ಯಾರು ಮಾತಾಡೋದು ಇಲ್ಲಿಂದ? ಹೊಸಮನೆ ಮೇಡಮ್. ನಮಸ್ತೆ ಶಿವಕುಮಾರ್ ಮೇಡಮ್, ಚಿತ್ರ ಮೇಡಮ್ ನಮಸ್ತೆ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ? ಏನ್ ಹೇಳಿಕ್ ಇಷ್ಟಪಡ್ತೀರಾ?
2: ಹೌದು ಸರ್, ಯಾಕಂದ್ರೆ ಈಗ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಸರ್, ನಾವೇನ್ ಆಟ ಆಡ್ತಾ ಇದ್ವಿ ಅವಾಗ ಅದ್ರದ್ದು ಯಾವ್ದು ಪರಿಚಯ ಇಲ್ಲ. ಈಗ ನಾವೇನ್ ಮಾಡ್ಬೇಕಂದ್ರೆ ಮಕ್ಕಳನ್ನ ನಾವು ಅದ್ರ ಜೊತೆ ಸೇರಿಸ್ಕೊಂಡು ನಾವು ಮಕ್ಕಳ ತರನೇ ಅವ್ರ ಆಟ ಹೇಳ್ಕೊಡ್ತಾ ನಾವು ಅವ್ರ ಜೊತೆ ಆಡಿದ್ರೆ ಅದು ಸತ್ಯ ಆಗುತ್ತೆ ಸರ್.
0: ಖಂಡಿತ, ನಿಜ.
2: ನಾವ್ ಅದನ್ನ ಯಾವಾಗ ಮಾಡ್ತಾ ಇದ್ವಿ ಅಂದ್ರೆ ಸರ್, ಅದು ಕೊರೋನಾ ಬಂದಿದ್ದು ಒಂದ್ ರೀತಿ ನಮ್ಮ ಕುಟುಂಬಗಳು ಒಗ್ಗೂಟಾಗಿ ನಾವು ಸೇರಿ ಆಟ ಆಡಕ್ಕೆ ನಮ್ದು ಏನ್ ಶೇರ್ ಮಾಡ್ಕೊಳ್ಳುತ್ತೆ, ಅದೊಂದ್ ರೀತಿ ಅನುಕೂಲನೇ ಆಯ್ತು ಸರ್. ಯಾಕಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಮನೆಗೆ ಕುಂಟಬಿಲ್ಲೆ ಆಡ್ತಾ ಇದ್ವಿ ಮಕ್ಕಳಿಗೆ, ಅದೆಲ್ಲ ಮಾಡಿ ಮನೆ ಕುಂಟಬಿಲ್ಲೆ ಆಡೋದು, ಚೌಕಾಬಾರ ಆಡೋದು, ಅದೆಲ್ಲ ಆಟ ಆಡ್ತಾ ಇದ್ವಿ ಸರ್. ಯಾಕಂದ್ರೆ ಅವಾಗ ಹೊರಗಡೆ ಹೋಗೋ ಅವಕಾಶಗಳಿರ್ಲಿಲ್ಲ.
0: ಹೌದು,
2: ಹಾಗಾಗಿ ಅವರ ಕೇರ್ ಮಾಡೋದು. ಮತ್ತೆ ನಮ್ಮನೆಯವರು ಮಕ್ಕಳ ಜೊತೆ ಬುಗುಳಿ ಆಡ್ತಾ ಇದ್ವಿ ಸರ್, ಯಾಕಂದ್ರೆ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ.
0: ನೀವು ಏನೇನು ಆಡಿದ್ರೆ ಮೇಡಮ್ ಚಿಕ್ಕವರಿದ್ದಾಗ, ಯಾವ್ಯಾವ ತರ ಆಟ ಆಡಿದೀರ
2: ಸರ್? ನಾವು ಜಾಸ್ತಿ ಆಡ್ತಿದ್ವಿ, ನಾವೊಂದು 4 ಮನೆ ಬರ್ಕೊಂತಿದ್ವಿ ಸರ್. ಅಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಜಾಸ್ತಿ ಇದ್ರು, ಆ 4 ಮನೆ ಬರ್ಕೊಂಡು ಅಲ್ಲಿ 4 ಕಲ್ಲು ಇಡೋದು ಸರ್. ಆ 4 ಬಾಕ್ಸ್ ಅಲ್ಲಿ ನಾವು 4 ಜನ ನಿಲ್ಲೋದು. ಯಾರು ಕಲ್ಲು ಎತ್ಕೊಂಡು ಬರ್ತೀವಲ್ಲ ಅವರು ಮಧ್ಯೆ ಓಡಾಡ್ತಾ ಇರ್ತಾರೆ ಸರ್, ಇನ್ನೊಬ್ರು ಇರ್ತಾರಲ್ಲ ಅವರು.
0: ಆ ಆಟಕ್ಕೆ ಏನಂತ ಕರೀತಾರೆ, ಏನ್ ಹೆಸರು ಆಟಕ್ಕೆ?
2: ನಾವು ಕಲ್ಲೆಟ್ಟು ಆಟ ಅಂತ ಆಡ್ತಾ ಇದ್ವಿ ಸರ್ ಅದನ್ನ.
0: ಓಕೆ,
2: ತುಂಬಾ ಚೆನ್ನಾಗಿತ್ತು ಸರ್ ಅದು. ಅದಾಡ್ತದೆ ಮತ್ತೆ ಆಣಿಕಲ್ ಅಂತ ಆಡ್ತಾ ಇದ್ವಿ ಸರ್. ಈಗ 5 ಕಲ್ಲು ಇಟ್ಕೊಂಡು ಒಂದು ಕೈಲಿ
0: ಎಸೆಯೋದು ಅದು ಕ್ಯಾಚ್ ಹಿಡಿಯೋದು,
2: ಅದ ಆಡ್ತಾ ಇದ್ವಿ. ಕೆರೆ ತಡ ಆಟ ಆಡ್ತಾ ಇದ್ವಿ ಸರ್. ಬರೀ ಅಂತ ಆಟಗಳು ಜಾಸ್ತಿ
0: ಅಂದ್ರೆ ಎಲ್ಲ ಖರ್ಚಿಲ್ದಿರ ಆಟಗಳು, ಕರೆಂಟ್ ಬೇಕಾಗಿಲ್ಲ, ಅದಕ್ಕೆ ಟಿವಿ ಬೇಕಾಗಿಲ್ಲ, ಮೊಬೈಲ್ ಬೇಕಾಗಿಲ್ಲ, ಎಲ್ಲ ಖರ್ಚಿಲ್ದ ಆಟಗಳು.
2: ನೋಡ್ತಾ ಇದ್ವಿ, ಯಾವ್ದು ನೋಡ್ತಾ ಇತ್ತು ಅಂದ್ರೆ ಭಾನುವಾರ ಬೆಳಿಗ್ಗೆ ರಾಮಾಯಣ ಬರ್ತಾ ಇತ್ತು ಸರ್.
0: ರಾಮಾಯಣ ಮಹಾಭಾರತ,
2: ಮಹಾಭಾರತ ನೋಡ್ತು. ಮತ್ತೆ ಬೆಳಿಗ್ಗೆ 7:30 ಡಿಡಿ ಇದ್ರಲ್ಲಿ ಸರ್, ಡಿಡಿ ಚಾನೆಲ್ ಬರ್ತಿತ್ತಲ್ಲ, ಅದ್ರ ರಂಗೋಲಿ ಅಂತ ಬರ್ತಾ ಇತ್ತು, ಅದನ್ನ ಕಂಪಲ್ಸರಿ ನೋಡ್ತಾ ಇದ್ವಿ. ಆಮೇಲೆ ಹಿಂದಿ ಹಳೆ ಹಾಡುಗಳು.
0: ಭಾನುವಾರ ಕೊಂದು ಸಂಜೆ ಒಂದು ಫಿಲ್ಮ್ ಬರ್ತಾ ಇತ್ತು, ಶುಕ್ರವಾರ ರಸಮಂಜರಿ, ಚಿತ್ರಮಂಜರಿ
2: ಬರ್ತಾ ಇತ್ತು. ಅವಾಗ ಕ್ಯೂರಿಯಾಸಿಟಿ. ಮತ್ತೆ ರೇಡಿಯೋದಲ್ಲಿ ಸರ್, ರೇಡಿಯೋದಲ್ಲಿ ಏನ್ ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ರೆ ಇಬ್ರದ್ದು ಇದ್ ಬರ್ತಿತ್ತಲ್ಲ ಸರ್,

0: ಯಾವ್ದು
1: ಕತೆ ಬರ್ತಾ ಇತ್ತು, ಒಂದೊಂದು ದಿನ ಒಂದೊಂದು ವಾರಕ್ಕೆ ಒಂದೊಂದು ಪಿಕ್ಚರ್ ಸ್ಟೋರಿ.
0: ಹೌದೌದೌದೌದು
1: ಅದನ್ನ ಕೇಳ್ತಾ ಇದ್ವಿ ಸರ್. ಈಗ ಅದನ್ನ ಕೇಳಿದ್ವಿ, ಈಗ ಟಿವಿಲಿ ಬರೋ ಫಿಲಂ ನೋಡೋಷ್ಟು ಇಂಟ್ರೆಸ್ಟ್ ಇಲ್ಲ ಸರ್.
0: ಅದು ಏನಾಗಿದೆ ಇಷ್ಟೇ, ಏನ್ ಗೊತ್ತಾ ಮೇಡಮ್, ಮನುಷ್ಯನಿಗೆ ಯಾವ್ದು ಅತಿಯಾಗಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೋ ಅವಾಗ ಅದ್ರ ಬಗ್ಗೆ ತಾತ್ಸಾರ ಬರುತ್ತೆ, ಆಮೇಲೆ ಅದ್ರ ಆಸಕ್ತಿನ ಕಳ್ಕೊಳ್ತೀವಿ ನಾವು ಅದ್ರ ಬಗ್ಗೆ.
1: ಯಾಕಂದ್ರೆ ಈಗಿನ ಮಕ್ಳು ಏನ್ ಮಾಡ್ತಾರಂದ್ರೆ ಸರ್, ಒಂದ್ ಮೂಲೆಯಲ್ಲಿ ಮೊಬೈಲ್ ಇಟ್ಕೊಂಡು ಸೇರ್ಕೊಂಡ್ಬಿಟ್ರೆ ಅದು ಯಾಕಂದ್ರೆ ಇದು ಮಕ್ಳದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ಎಲ್ಲರೂ ಬಿಜಿ ಇರೋದ್ರಿಂದ ಅವ್ರವ್ರದ್ದು ಅವ್ರವ್ರದೇ ಕೆಲಸ ಇರುತ್ತೋ, ಆದ್ರೆ ನಾವು ಪೇರೆಂಟ್ಸ್ ಮಕ್ಳ ಸಮಯ ಕೊಡ್ಬೇಕು ಸರ್, ಅದು ಇಂಪಾರ್ಟೆಂಟ್.
0: ಹೌದು,
1: ಯಾಕಂದ್ರೆ ನಾವು ಮಕ್ಳ ಮೇಲೆ ಹೇಳೋದಲ್ಲ, ನಾವು ಮಕ್ಕಳಿಗೆ ಯಾವ ರೀತಿ ಟೈಮ್ ಕೊಡ್ತೀವಿ ಆ ರೀತಿ ಮಕ್ಕಳು ನಡ್ಕೊಂತಾರೆ ಅಂತ ಸರ್.
0: ಖಂಡಿತ, ಇದೇ ತರ ನೀವು ಫಾಲೋ ಮಾಡಿ. ಸಮಯದ ಸಮಯ ಇದ್ದಾಗ, ರಜೆಗಳಿದ್ದಾಗ ಮಕ್ಕಳನ್ನ ಒಗ್ಗೂಡಿಸಿ, ಅಕ್ಕಪಕ್ಕದ ಮಕ್ಕಳನ್ನ ಒಗ್ಗೂಡಿಸಿ, ಈ ತರ ನಿಮ್ಮ ಅನುಭವದ ಹಳೆ ಆಟಗಳನ್ನ ಆಡೋದನ್ನ ಪ್ರಾಕ್ಟೀಸ್ ಮಾಡಿಸೋಣ ಮಕ್ಕಳಿಗೆ ಅಲ್ವಾ? ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶ್ರೋತೃಗಳು, ಚೈತ್ರ ಶಿವಕುಮಾರ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಹಿಂದಿನ ಕಾಲದ ಆಟಗಳೇ ಆಟಗಳು ಅಂತ ಹೇಳ್ತಾ ಇದ್ರು. ನೋಡೋಣ ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ ಮಂಜಣ್ಣ, ನಾನು ಶಂಕರ್ ಭಟ್ ರಾಜಿ.
0: ರಾಜಣ್ಣ ನಮಸ್ತೆ.
2: ನಮಸ್ತೆ ಮಂಜಣ್ಣ,
0: ಕಾಫಿ ಆಯ್ತು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಆಯ್ತು,
0: ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.
2: ಮಕ್ಕಳಿಗೆ ಏನಾಗಿದೆ ಗೊತ್ತಾ ಮಂಜಣ್ಣ, ಎಲ್ಲಾರು ಈಗ ಏನ್ ಮಾಡಿದಾರೆ ಪೇರೆಂಟ್ಸ್ ಮೊಬೈಲ್ ಕೈ ಕೊಟ್ಬಿಟ್ಟಾರೆ. ಯಾಕೆಂದ್ರೆ ಅವ್ರು ಆಟ ಮಾಡ್ತಾರೆ, ಇನ್ನೊಂದ್ ಮಾಡ್ತಾರೆ, ಏನೋ ಮತ್ತೆ ಆಟ ಕಟ್ಟಿಸ್ಬೇಕು ಅನ್ನೋದಿಟ್ಟಿಂದ ಮೊಬೈಲ್ನ ಕೊಡ್ತಾರೆ.
0: ತಂದೆ ತಾಯಿಗೆ ಸುಲಭ ಆಗ್ಬೇಕು, ತಂದೆ ತಾಯಿಗೆ ಸುಲಭ ಆಗ್ಬೇಕು, ಅದಕ್ಕೋಸ್ಕರ
2: ಅದೇ ತಂದೆ ತಾಯಿಗೆ ಸುಲಭ ಆಗ್ಬೇಕು. ಅದೇ ಅದೇ ಮೊಬೈಲ್ ಕೊಡೋ ಬದಲು ಮನೆಯಲ್ಲಿ ಮನೆ ಒಳಗಿನ ವಿಶಾಲ ಜಾಗ ಇರುತ್ತೆ,
0: ಹೌದು,
2: ಅಲ್ಲೇ ಮಕ್ಕಳಿಗೆ ನಮ್ಮ ಹಳೆ ಆಟಗಳನ್ನ ಚೂರು ಹೇಳ್ಕೊಟ್ರೆ ಆ ಮಕ್ಕಳು ಎಷ್ಟು ಆಟ ಕಲಿತವೆ.
0: ಖಂಡಿತ
2: ಅಲ್ವಾ? ಹಾಗಾಗಿ ಮಕ್ಕಳಿಗೆ ನಮ್ಮ ಹಳೆ ಆಟಗಳು ನಾವು ಪರಿಚಯ ಮಾಡಲೇಬೇಕು. ಈಗ ಕೆಲವು ಮಕ್ಕಳಿಗೆ ಕಬಡ್ಡಿ ಅಂದ್ರೆ ಏನಂತ ಗೊತ್ತಿಲ್ಲ, ಖೋಖೋ ಅಂದ್ರೆ ಗೊತ್ತಿಲ್ಲ, ಚಿನ್ನಿದ ಅಂದ್ರೆ ಗೊತ್ತಿಲ್ಲ, ಕೇಳಿದ್ರೆ ಏನದು ಅಂತ
0: ಹೇಳ್ತಾರೆ.
2: ನಮ್ಮ ಒಂದು ಆಟಗಳೇ ಗೊತ್ತಿಲ್ಲ ಮಕ್ಕಳಿಗೆ ಅಂದ್ರೆ ಮುಂದೆ ಹೆಂಗಾಗ್ಬಹುದು.
0: ನಿಜ, ಆಯಾ ಆಟಗಳೆಲ್ಲ ಮರ್ತೋ ಬಿಡುತ್ತೆ, ಅವ್ರು ಪ್ರಚಲಿತಕ್ಕೆ ಬರೋದೇ ಇಲ್ಲ ಅಲ್ವಾ?
2: ಅಲ್ಲ, ಈಗ ಆಗ್ಲಿ ಹತ್ತಿದೆ ಅಂತ ಬೆಳಿಗ್ಗೆ ಪುಸ್ತಕ ಇಂಗ್ಲಿಗೆ ಪುಸ್ತಕ, ಅವರು 10 kg 15 kg ಪುಸ್ತಕ ಹಿಡ್ಕೊಂಡು ಅವ್ರ ಶಾಲೆಗೆ ಹೋಗಿ ಶಾಲೆಯಿಂದ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಇದಾಗಿರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ಇದು ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹಳೆ ಆಟಗಳು ನಮ್ಮ ಮನೆಯಲ್ಲೇ ಕಲಿಸ್ಕೊಳ್ಬಹುದು. ಈಗ ಮಾಡಿ ಹೋಗಿ ಇನ್ನೊಂದು ಅವ್ರಿಗೆ ಆ ಫೀಲ್ಡಿಗೆ ಹೋಗ್ಬೇಕು ಅನ್ನೋದಿಲ್ಲ, ಒಂದು 1/2 ಗಂಟೆ 1/2 ಗಂಟೆ ಮಕ್ಕಳಿಗೆ ಆ ಆಟನ ಒಂದು ಕಲಿಸ್ಕೊಟ್ರೆ ತುಂಬಾ ನಮ್ಮ ಹಳೆ ಆಟಗಳು ಮರುಕಳಿಸಂಗಾಗತ್ತೆ. ಧನ್ಯವಾದ.
0: ಆಮೇಲೆ ಆಟಗಳು ನೋಡಿ, ಹಿರಿಯರು ಮಾಡಿರೋ ಆಟಗಳಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ದೈಹಿಕವಾಗಿ ಕೂಡ ವ್ಯಾಯಾಮ ಆಗುತ್ತೆ ಮತ್ತು ಮಾನಸಿಕವಾಗಿ ಬುದ್ಧಿ ಚುರುಕಾಗುತ್ತೆ,
2: ಆರೋಗ್ಯಕ್ಕೆ ತುಂಬಾ ಇದು ಕೊಡುತ್ತೆ.
0: ಹೌದು, ಬುದ್ಧಿ ಚುರುಕಾಗುತ್ತೆ, ಆಮೇಲೆ ಇದರಿಂದ ಓದ್ಲಿಕ್ಕೆ ನಮ್ಗೆ ಏಕಾಗ್ರತೆ ಬರುತ್ತೆ.
2: ಹೌದು ಸರ್, ನಮ್ಮ ಹಳೆ ಆಟ ಏನಿದ್ದು ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಅಂಗಾಂಗಕ್ಕೂ ಅದು ಒಳ್ಳೆ ಒಂದು ಕಸರತ್ ಕೊಡುತ್ತೆ.
0: ಹೌದು,
2: ಅದೇ ಮೊಬೈಲ್ ಆ ಕಸರತ್ತನ್ನು ಹಾಳು ಮಾಡುತ್ತೆ. ಹಾಗಾಗಿ ಎಲ್ಲರೂ ತಿಳ್ಕೊಬೇಕಾಗಿದೆ, ಮೊಬೈಲ್ ಬಿಡಬೇಕು, ಮಕ್ಕಳಿಗೆ ಆಟ ಪಡಿಸ್ಬಿಟ್ಟು.
0: ಹೌದು, ನಿಜ. ಈಗಿನ ಮಕ್ಕಳಿಗೆ ಹೊರಗಡೆ
2: ಭಾರಿ ಒಳ್ಳೇದು,
0: ಈಗಿನ ಮಕ್ಕಳಿಗೆ ಹೊರಗಡೆ ಆಟ ಆಡೋದ್ರು ಅಂತ ಕುದಕ್ಕೆ ತಳೆದ್ರೂ ಹೋಗೋದಿಲ್ಲ. ಮೊದಲು
2: ಹೊರಗಡೆ ಹೋಗೋಕೆ ಅವಕಾಶ ಇಲ್ಲ ಅವರಿಗೆ, ಶಾಲೆಯಿಂದ ಬರ್ತಾರೆ ಪ್ರತಿಯೊಂದು ಕೊಡ್ರಿ ಓದ್ಕೊಡ್ರಿ ಅಂತ ಮಕ್ಕಳು. ಅದ್ ಏನಾಗಿದೆ ಅಂದ್ರೆ ಅವಕ್ಕೆ ಮಕ್ಕಳಿಗೆ ಆತನೇ ಬೇಡ ಆಗುತ್ತೆ, ಬಂದ್ರೆ ಬಂದ ತಕ್ಷಣ ಶಿಕ್ಷ ತಗೊಂಡು ಇಟ್ಕೊಳ್ಳಿ ಮಕ್ಕಳನ್ನ. ಈಗ ಏನಾಗಿದೆ ಅವ್ರು ಆಟ ಪಾಠ ಬೇಡ, ನೀವು ಮಾರ್ಕ್ಸ್ ತಗೊಳ್ಳಿ,
0: ಸ್ಕೋರ್ ಮಾಡ್ಬೇಕು,
2: ಮಾರ್ಕ್ಸ್ ತಗೊಳ್ಳಿ ಅಂತಾರೆ. ಹಾಗಾಗಿ ಅವ್ರಿಗೆಲ್ಲ ಮಾರ್ಕ್ಸ್ ಒತ್ತಡಗಳು ಮಕ್ಕಳಿಗೆ ಕೊಡ್ಲೇಬಾರದು ಸರ್ ನಾವು, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತದು ಅಲ್ವಾ. ನಾವು ಒತ್ತಡ ಕೊಟ್ಟಷ್ಟು ಅವ್ರಿಗೆ ಇನ್ನೂ ತರ್ತಾರ ಹೊರತು ಮೇಲೆ ಹೋಗೋದಿಲ್ಲ.
0: ನಿಜ ನಿಜ ನಿಜ ನಿಜ.
2: ಹಾಗಾಗಿ ನಾವು ಮಕ್ಕಳಿಗೆ ಆದಷ್ಟು ಒತ್ತಡಗಳನ್ನ ಎಲ್ಲದರಲ್ಲೂ ಕಮ್ಮಿ ಮಾಡಿ ಆಟ ಪಾಠದ ಕಡೆ ಗಮನ ಕೊಟ್ಟು ವಿರುಕು ಕೊಡ್ಬೇಕು, ಪಾಠದ ಕಡೆಯೂ ಕೊಡ್ಬೇಕು, ಯಾಕಂದ್ರೆ ಎಲ್ಲರೂ ಮುಖ್ಯನೇ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಆಟದ ಬಗ್ಗೆ ಒಲವು ತೋರಿಸೋದು ಭಾರಿ ಒಳ್ಳೇದು ಅಂತ ನನಗೆ
0: ಅನ್ನೋಂತ. ಖಂಡಿತ, ಒಳ್ಳೆ ಅಭಿಪ್ರಾಯ ಹಂಚಿಕೊಂಡಿದ್ರೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಶ್ರೋತೃಗಳೇ, ಶಂಕರ್ಗಡದಿಂದ ರಾಜ ಅವರು ಫೋನ್ ಕರೆ ಮಾಡಿ ನಮಗೆ ನಮ್ ಜೊತೆ ಹಂಚಿಕೊಂಡಿದ್ದಾರೆ ತಮ್ಮ ಅಭಿಪ್ರಾಯನ. ನೋಡೋಣ ಮುಂದಿನ ಕಾಲರ್ ಯಾರು ಅಂತ. ಹಲೋ, ಆಕಾಶವಾಣಿ ಭದ್ರಾವತಿ.
3: ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ.
0: ನಮಸ್ತೆ ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು ಇಲ್ಲಿಂದ?
3: ಜನ್ನಪುರ ಕೃಷ್ಣಪ್ಪ.
0: ಕೃಷ್ಣಪ್ಪ ಸರ್ ನಮಸ್ತೆ, ಹೇಳಿ. ಇವತ್ತಿನ
3: ಬರ್ತಾ ಇದೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ

0: ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತಾ, ಕೇಳ್ತಾ ಇದ್ದೆ. ಈಗ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಹೋಗ್ತಾರೆ, ಜಾಸ್ತಿ ಮನೆಗೆ ಬರ್ತಾವ, ಆಮ್ಲಜನಕ ತಗೊಳಲ್ಲ. ಮತ್ತೆ ಮನೆಯಲ್ಲಿ ಅವ್ರಿಗೆ ಕೆಲಸ ಜಾಸ್ತಿ, ಓದಲು ಬರಿ ಮನೇಲಿ ಇರಕ್ಕೂ ಹಿಂದಿನ ಆಟಗಳಲ್ಲಿ ಹೇಳ್ಕೊಡಲ್ಲ. ಈ ತರ ಇತ್ತು ಏನ್ ಎಂತ ಅಂತ ಹೇಳ್ಕೊಟ್ರೆ ಹೌದಾ
0: ನಮ್ಮ ಹೌದಾ
1: ಕೇಳ್ತಾರೆ. ಇನ್ನೊಂದು ಅಂದ್ರೆ ಕೊಟ್ಬಿಟ್ರೆ ಅವ್ರಿಗೆ ಏನು ಬೇಡ, ಅಪ್ಪ ಅಂದ್ರೆ ಯಾರು ಬೇಡ, ತಮ್ಮ ರೂಮಲ್ಲಿ ಯಾವ್ದೋ ಒಂದು ಗೇಮ್ ಆಡ್ಕೊಂಡ್ಬಿಡ್ತಾರೆ.
0: ಅದೇ ಅದೇ ಅಂದ್ರೆ ನಮಗೆ ಅನುಕೂಲ, ದೊಡ್ಡವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಕ್ಳ ಭವಿಷ್ಯನ ಹಾಳು ಮಾಡ್ತಾ ಇದೀವಿ ನಾವಲ್ವಾ ಹಿರಿಯರು.
1: ಹಿಂದೆ ಸುಮಾರು ಆಟಗಳೆಲ್ಲ ಇದೆ ಸರ್, ಕಣ್ಣು ಮುಚ್ಚಿ ಆಟಾಡೋದು, ಕಬ್ಬಡಿ ಆಡೋದು, ಖೋಖೋ ಆಡೋದು, ಆಮೇಲೆ ಹಿಂದೆ ಎಣ್ಣ ಬಾಯಲ್ ಚಮಚಿಕೊಂಡು ಓಡಿಸೋದು, ಆಮೇಲೆ ಗೋಣಿ ಚೀಲ ಹಾಕೊಂಡು ಓಡೋದು,
0: ಮರ್ಕೋತಿ ಆಟ
1: ಎಲ್ಲ ಇತ್ತು.
0: ಹೌದು,
1: ಅದು ಹುಡುಗರಿಗೆ ಏನು ಗೊತ್ತಿಲ್ಲ ಸರ್, ಈಗ ಅವ್ರ ಜನ ಸಂಪರ್ಕನೇ ಇಲ್ವಲ್ಲ ಸರ್.
0: ನಿಜ ನಿಜ ನಿಜ ನಿಜ. ಮಕ್ಳ ಜೊತೆ ಬೆರೆಯೋದೇ ಕಡಿಮೆ ಆಗಿದೆ.
1: ಮನೇಲಿ ಒಂದ್ ಸ್ವಲ್ಪ ಏರ್ಪಟ್ರೆ ಸ್ವಲ್ಪ ಗೊತ್ತಾಗತ್ತೆ ಅವ್ರಿಗೆ, ಹಿಂದೆ ಇತ್ತಲ್ಲ ಆಟ ಆಡೋದು, ಕಣ್ಣು ಮುಚ್ಚಾಟ.
0: ಆಗ ಇದು ನಮ್ಮ ನಮ್ಮ ಹಿರಿಯರ ಕರ್ತವ್ಯ ಅನ್ಸುತ್ತೆ ಅಲ್ವಾ ಇದು?
1: ಅದೇ ಹಿರಿಯರು ಮನೆಗೆ ಜವರ್ ಇದ್ದಂಗಲ್ಲ ಸರ್, ಎಲ್ಲ ಈ ತರ ಹಿಂಗಂತ ಕುತ್ಕೊಂಡು ಸರ್ ಹತ್ರ ಹೊತ್ತು ಹೇಳೋದು, ಕತೆ ಹೇಳ್ಕೊಡೋರು
0: ಕೊಡ್ಬೇಕಾದ್ರೆ
1: ಹತ್ರ ಹೊತ್ತು ತಾತ ಕತೆ ಹೇಳೋದು, ಅಮ್ಮ ಕತೆ ಹೇಳಮ್ಮ ಏನಾರ.
0: ಹೌದು, ನೀತಿ ಕಥೆಗಳನ್ನ ಹೇಳೋರು, ನೀತಿ ಕಥೆಗಳನ್ನ ಹೇಳೋರು,
1: ಏನೊಂದು ಹೇಳ್ತಾ ಇದ್ರು ಚೆನ್ನಾಗಿರೋ ಕೇಳಕ್ಕೆಲ್ಲ.
0: ನಿಜ,
1: ಮತ್ತೆ ಮನಸ್ಸಿಗೆ ಒಂಥರ ಉಲ್ಲಾಸ ಆಗೋದು.
0: ಹೌದು,
1: ಅವ್ರಿಗೇನು ಇದ್ರಿಂದ ಯಾವ್ದು ಅಭ್ಯಾಸ ಇರ್ಲಿಲ್ಲ. ಹಂಗಾಗಿ ಹುಡುಗರಿಗೆ ಯಾವ ಆಟ ಅಂದ್ರೆ ಏನ್ ಗೊತ್ತಾಗಲ್ಲ, ವಿದ್ಯಾ ವಿದ್ಯಾಭ್ಯಾಸ ಮೊಬೈಲ್.
0: ಹೌದು,
1: ಅದ್ ಬಿಟ್ರೆ ಕ್ರಿಕೆಟ್ ಒಂದು ನೋಡ್ತಾರೆ ನೋಡಿ, ಬ್ಯಾಟ್ ಹಿಡ್ಕೊಂಡು ಮೈದಾನ
0: ಪಾಡ್ಬಿಡ್ತಾರೆ.
1: ಸುಮಾರು ಆಟಗಳು ನಾವೆಲ್ಲ ಆಡ್ತಾ ಇದ್ದ, ಸೊಪ್ಪೆ ಆಟ ಆಟ ಅಂತ ಆಡ್ತಾರೆ, ಸುಪ್ಪೆಡ್ಡೆ ಆಟ ಆಡ್ತಾ ಇದ್ರು, ಬಾಲ್ ಆಡ್ತಾ ಇದ್ರು, ಆಮೇಲೆ ನಗೋರಿ ಆಟ ಆಡ್ತಾ ಇದ್ರು, ಇವೆಲ್ಲ ಆಟ ಆಡ್ತಾರೆ ಸುಮಾರುಗಳೆಲ್ಲ. ಎಲ್ಲ ಚೆನ್ನಾಗಿತ್ತು, ಹುಡುಗರ ಜನಗಳು ಅಭ್ಯಾಸ ಮಾಡ್ಕೊಂಡು ಹುಡುಗರ ಜೊತೆ ಬೆರೀತಾ ಇದ್ರು. ಈಗ ಹುಡುಗರಿಗೆ ನಮ್ಮ ಚಿಕ್ಕಪ್ಪಿರಾರು ದೊಡ್ಡಪ್ಪಿರಾರು
0: ಅದು ಗೊತ್ತೇ ಇಲ್ಲ
1: ಬಿಡಿ,
0: ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ.
1: ಅವ್ರು ಜನಸಂಪರ್ಕ ಇದ್ದಲ್ಲ ಹುಡುಗರಿಗೆ.
0: ಅದೇ ಅದೇ ಅದೇ ಅದೇ,
1: ಎಲ್ಲರ ಮದುವೆ ಮುಂದೆ ಹೋದ್ರೆ ಅವ್ರೇ ಮಾಡ್ತಾರೆ, ಊಟ ಸಾಂಬಾರ್ಕಿ ಮುಗಲ್ ಕೊಡ್ತಾರೆ. ನೋಡಿದಾನೆ ಅಷ್ಟೇ ಶತ್ರುಗಳಲ್ಲಿ ಮುಗಲ್ ನೋಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ.
0: ಹೌದು, ನಿಜ ನಿಜ.
1: ಈ ತರ ಈಗ ಹುಡುಗರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಟ್ರೆ ಕಲ್ತಾರ ಸರ್ ಈಗ ಕೆಲವರು.
0: ಧನ್ಯವಾದಗಳು ಸರ್, ಕರೆ ಮಾಡಿ. ತಮ್ಮ ಅಮೂಲ್ಯವಾದ ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ಹಂಚಿಕೊಂಡಿದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕರೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ. ಕರೆ ಕಟ್ ಆಯ್ತು ನೋಡಿ. ಹಳೆ ಆಟಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ರು. ಈಗ ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ ಸರ್, ಗುರುಪುರದಿಂದ ಶಂಭುಲಿಂಗ.
0: ಶಂಭುಲಿಂಗ ಸರ್ ನಮಸ್ತೆ.
2: ನಮಸ್ಕಾರ ಸರ್,
0: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ವಿಷಯ ಗೊತ್ತಾಯ್ತಾ ಇವತ್ತಿನ ಚರ್ಚೆ ವಿಚಾರ?
2: ಈ ಒಂದು ಸರ್ ಗೊತ್ತಾಗಲಿಲ್ಲ.
0: ಏನಂತಂದ್ರೆ, ನಮ್ಮ ಇಂದಿನ ಮಕ್ಕಳಿಗೆ ನಮ್ಮ ಹಳೆ ಆಟಗಳೇನಿದ್ವಲ್ಲ, ನೀವೆಲ್ಲ ಆಟಾಡಿದ ಹಳೆ ಆಟಗಳನ್ನ ಪರಿಚಯ ಮಾಡೋದು ಒಳ್ಳೇದಾ ಬೇಡುವ ಅಂತ?
2: ಒಳ್ಳೇದು ಸರ್, ಮಕ್ಳಿಗೆ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ಈಗೆಲ್ಲ ಮೊಬೈಲ್ ಆಟ ಬಿಟ್ಟಿದೆ. ಈಗ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆಟಾಡ್ಬೇಕಾದ್ರೆ ಮರ್ಕೋತಿ ಆಟ, ಗೋಲಿ ಆಟ, ಆಮೇಲೆ ಬಸ್ ಆಟ, ಆಮೇಲೆ ರೈಲ್ ಆಟ ಆಡಾಡ್ತಿದ್ವಿ, ಆಮೇಲೆ ಕೋಲ್ ಆಟ ಆಡ್ತಿದ್ವಿ. ಕೋಲ್ ಅಂದ್ರೆ ಒಂದ್ ಹುಡುಗನ್ ನಿಲ್ಸಿ ಆ ಕಡೆ ಕಡೆ ಕೋಲ್ ಕೊಟ್ಟು ಅದನ್ನ ಎಗರಿಸಿದ್ವಿ, ಆ ಎಗರಿಸಿದ ಮೇಲೆ ಕಲ್ಲಿರೋ
0: ಕೋಲ್ ಇಟ್ಕೋಬೇಕಿತ್ತು,
2: ಇಟ್ಕೋಬೇಕಾಯ್ತು. ಅದ್ ಬಿಟ್ರು ಅಂದ್ರೆ ಅವ್ನು ಕಳ್ಳ, ಅವ್ನು ಓಡಿಸ್ಕೊಂಡು ಬರೋದು,
0: ಆಮೇಲೆ ಕುಂಡ್ಕೊಂಡು ಬರ್ಬೇಕಿತ್ತು.
2: ಗೋಲಿಗಳನ್ನ ಆಡ್ತಾ ಇದ್ದೀನಿ, ಗೋಲಿಗಳನ್ನ ನಾನಾ ತರ ಗೋಲಿ ಆಟ ಆಡ್ತಾ ಇತ್ತು. ಆಮೇಲೆ ನಾವು ಇದು ಬರ್ತಾ ಸರ್, ಕೊಳಬೆ ಹೂ ಬರತ್ತಲ್ಲ ಗಂಟೆ ಹೂ ಅಂತ, ಆ ಗಂಟೆ ಮೇಲೆ ಕಾಯಿ ಬರ್ತಾ ಇತ್ತು. ಆ ಕಾಯಲ್ಲಿ ಒಂದ್ ಹೆಚ್ಚು ಕಮ್ಮಿ ಒಂದ್ ಕೆಳಗಡೆ ಒಂದ್ ಆರ್ ಕಾಯಿ, ಮೇಲ್ಗಡೆ ನಾಲ್ಕು ಕಡೆ ಮೂರು ಎಡ್ಕೊಂಡು ತೇರ್ ಮಾಡ್ತಾ ಇದ್ವಿ ಸರ್. ಅದ್ರನ್ನ ಎಳ್ನೀರ್ ಕಡ್ಡಿ, ಎಳ್ನೀರ್ ಕಡ್ಡಿ ಹಾಕ್ಬಿಟ್ಟು ಅದಕ್ಕೆ ಹೋಲ್ ಮಾಡಿ ಅದಕ್ಕೆ ಮಣ್ಣಿಂದ ಇದು ಮಾಡ್ತೀವಿ ಸರ್, ಬಂದೋಬಸ್ತ್ ಮಾಡ್ತಾ ಇದ್ದ ಬೀಳಿಲಂಗೆ. ಮಧ್ಯ ಒಂದು ಒಳಗಡೆ ಚಪ್ಪರ್ ಮಾಡ್ದಂಗ್ ಮಾಡಿ ಅದನ್ನ ಕಮ್ಮಿ ಕೊಟ್ಟು ಹಿಂಗ್ ಎಳ್ಕೊಂಡು ಹೋಗ್ತಾ ಇದ್ವಿ ಸರ್. ಒಂದು ತೇರ್ ದೇವ್ರ ತರ
0: ಕೇಳಲಿಕ್ಕೆ ಎಂತ ಮಜಾ ಅನ್ಸುತ್ತಲ್ಲ,
2: ಚೆನ್ನಾಗಿತ್ತು ಸರ್, ಆಟ ಆಡೋದಂತ ಖುಷಿ ಆಗ ಸರ್. ಇನ್ನು ಸರ್ ಇದು ಜೋದಂಡ್ ಬರ್ತಾರ ಬೈಲಸೀಮೆರ ಆ ಕಡೆ, ನಾವು ಅಂದ್ರೆ ಜೋದಂಟ ಅಂದ್ರೆ ಹನ್ನೊಂದು ಕಡ್ಡಿ ಮಾಡ್ತೀವಿ, ಹನ್ನೊಂದು ಕಡ್ಡಿ ಹತ್ತು ಕಡ್ಡಿ ಚಿಕ್ಕದು, ಒಂದ್ ಸ್ವಲ್ಪ ದೊಡ್ಡದು ಹನ್ನೊಂದನೇ ಕಡ್ಡಿ ಸರ್. ಅದನ್ನ ವಸ್ತು ಹಿಂಗ್ ಕೂಡಿಸ್ಬಿಟ್ಟು ಹಿಂಗ್ ಬಿಡ್ತಾ ಇದ್ವಿ ಸರ್. ಆ ಬಿಟ್ಟ ದೊಡ್ಡ ಕಡ್ಡಿ ಎತ್ಕೊಂಡ್ ಮೆಲ್ಲಕ್ ಎತ್ಕೊಂಡು ಅದ್ ದೊಡ್ಡ ಕಡ್ಡಿಯಿಂದ ಸಣ್ಣ ಕಡ್ಡಿ ಹಾರ್ತೀವಿ ಸರ್. ಅದು ಶೇಕ್ ಆಗ ಶೇಕ್ ಆಯ್ತು ಅಂದ್ರೆ
0: ಕರೆಕ್ಟ್ ಕರೆಕ್ಟ್ ಕಡ್ಡಿ ಆಟ, ಕಡ್ಡಿ ಆಟ,
2: ಕಡ್ಡಿ ಆಟ. ಆಮೇಲೆ ಅದೊಂದ್ ಸರಿ ಕಲ್ ಮುಚ್ಚಿ ಆಟ ಆಡೋದು, ಬಳೆ ಮುಚ್ಚಿ ಆಟ ಆಡೋದು, ಆಮೇಲೆ ಹಿಂಗ್ ಆಟ ಆಡೋದು ಎಲ್ಲ ಇದೆ ಸರ್. ಯಾವ್ದು ಮರ್ಕೋತಿ ಆಟ ಆಡ್ತಾ ಇದ್ವಿ, ಆಮೇಲೆ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಿ, ಆಮೇಲೆ ಲಗೋರಿ ಆಟ ಆಡ್ತಾ
0: ಇದ್ವಿ. ಚಿಕ್ಕವರಿದ್ದಾಗ ಭಾರಿ ಆಟ ಆಡಿದಿರ ನೀವು.

0: ಆಡಿದ್ವಿ ಸರ್ ಇಲ್ಲ ಸತ್ಯ. ಆಮೇಲೆ ಪೇಲಕಾಯಿ ತಂದ್ಬಿಟ್ಟು ಅದ್ ಬುಗ್ರೆ ಆಡ್ತಾ ಇದ್ವಿ. ಪೇಲಕಾಯಲ್ಲಿ ಕಡ್ಡಿ ಮಳೆ ಸಿಗಿಸ್ಬಿಟ್ಟು ಅದಕ್ಕೆ ಕಟ್ಟಿಗೆ ಬುಗ್ರೆ ಬರ್ತಾ ಅದೇ ತರನೇ. ಆಮೇಲೆ ಕಟ್ಟಿಗೆ ಬುಗ್ರೆಯಲ್ಲಿ ಚೆಕ್ಕೆ ತೆಗಿಬೇಕು ಸರ್. ಈಗಿನ ಬುಗ್ರೆ ಇಲ್ಲ ಸರ್, ಎಲ್ಲ ಪ್ಲಾಸ್ಟಿಕ್ ಬುಗ್ರೆ. ಈಗ ಆಟ ಆಡೋದೆಲ್ಲ ಸರ್ ಹೇಳ್ಬೇಕಂದ್ರೆ ಆಮೇಲೆ ಕೈಯಲ್ಲಿ ತಿರುಗ್ತಾ ಇದ್ವಿ ಸರ್ ಅದನ್ನೆಲ್ಲ.
1: ನಿಜ ನಿಜ ನಿಜ.
0: ಕೈಯಲ್ಲಿ ತಿರುಗ ಕ್ರಿಕೆಟ್ ಆಡಾಡ್ತಿದ್ವಿ, ಕಬಡ್ಡಿ ಆಡ್ತಾ ಇದ್ವಿ.
1: ಅಂದ್ರೆ ಎಂತ ಕ್ರಿಯೇಟಿವಿಟಿ ಅಲ್ವಾ ಅವಾಗ.
0: ಹೌದು ಸರ್, ಏನೋ ಒಂಥರ ಮಜೆ ಇದ್ರೆ ಏನೋ ಅದು. ಅವಾಗ ಯೋಗ ಅಂದ್ರೆ ಅದೇ ಸರ್ ಹೇಳ್ಬೇಕು ಅಂದ್ರೆ. ಈಗ ಯೋಗ ಅಂದ್ರೆ ಹೆಂಗ್ ಗೊತ್ತಾ, ಸ್ವಲ್ಪ ಏನೋ ಯೋಗ ಮಾಡ್ಬಿಟ್ಟು ಮತ್ತೆ ಹಠಾತ್ ಮತ್ತೆ ತಿನ್ನೋದಕ್ಕೆ ಸ್ವಲ್ಪ ಅಲ್ಲಿ ಬೆಳಿಗ್ಗೆ ಯೋಗ ಯೋಗ ಹೆಂಗ್ ವಾಕಿಂಗ್ ಅಂತ ಹೋಗ್ತಾರೆ ನಾವು ನೋಡ್ತಿಲ್ಲ. ಹೋಗ್ಬಿಟ್ಟು ಹೋಟ್ಲಲ್ಲ ಇಡ್ಲಿ ವಡೆ ತಿಂದ್ರೆ ಏನ್ ಬಂದ್ ಸರ್ ಯಾಕಂದ್ರೆ ಅದು ಗ್ಯಾಪ್ ಇಲ್ಲ ಸರ್ ಹೇಳ್ಬೇಕು. ಕಿಚ್ಚಿಗೆ ಒಂದೊಂದರ ಗಂಟೆ ಗ್ಯಾಪ್ ಕೊಡ್ಬೇಕು. ಹೋಗಿ ಸ್ವಲ್ಪ ಒಂದ್ 5 ನಿಮಿಷ ಕುತ್ಕೊಂಡು ತಮ್ಮ ಸಮಾಧಾನ ಇಲ್ಲ ಅಂದ್ರೆ ಒಂದ್ ಶರ್ಬತ್ತನೋ ಇಲ್ಲ ಒಂದು ಎಳ್ನೀರು ಕುಡಿಬೇಕು. ಆಮೇಲೆ ಸ್ನಾನ ಮಾಡಿ ಏನ್ ತೊಂದ್ರೆ ಇಲ್ಲ. ಒಂದು ಸೀದಾ ಹೋಗಿ ಇಡ್ಲಿ ವಡೆ ತಿಂತಾರೆ, ಪೂರಿ ತಿಂತಾರೆ. ಅದ್ ಏನ್ ಸರ್ ಅದ್ರ ಮಾಡೋದ್ ಏನ್ ಮತ್ತೆ ಯೋಗ ಅಂತ ಏನ್ ಸುಮ್ನೆ ದುಡ್ಡು ಕಳ್ಸೋಣ ಕಷ್ಟ ಇದಲ್ಲ.
1: ಅದ್ರ ಬಗ್ಗೆ ಅವೇರ್ನೆಸ್ ಬೇಕು, ಅದ್ರ ಬಗ್ಗೆ ಒಂದು ಜ್ಞಾನ ಬೇಕು ಏನಂತ. ಆಮೇಲೆ ಅಂದ್ರೆ
0: ಈಗಿನ ತಂದೆ ತಾಯಿ ಏನ್ ಸರ್ ಗೊತ್ತಾರ, ಮಕ್ಳಿಗೆ ಹಠ ಮಾಡೋದ್ನೆ ಮೊದ್ಲು ಮೊಬೈಲ್ ಕೊಡ್ತಾರೆ. ಅವ್ರಿಗೆ ಬೈಬೇಕು ಸರ್, ನೀವ್ ಬೇಕಾದ್ರೆ ಕೊಟ್ಟು ಬೈದ್ರು ಪರವಾಗಿಲ್ಲ ಹೇಳ್ತೀನಿ. ಅವ್ರು ಏನ್ ಗೊತ್ತಾ, ಮಕ್ಳು ಹಠ ಮಾಡೋದ್ಲೆ ಮೊಬೈಲ್ ಕೊಟ್ಬಿಡ್ತಾರೆ. ಮಕ್ಳಿಗೆ ಏನ್ ತೊಂದ್ರೆ ಆಗತ್ತೆ, ಏನ್
1: ಆಗತ್ತೆ
0: ಮಾಡ್ತಾವಂತ ನೋಡಲ್ಲ ಸರ್. ಏನ್ ಮಾಡ್ತಾರೆ, ಅಮ್ಮ ಮೊಬೈಲ್ ಕೊಡಮ್ಮ, ಇಲ್ಲ ಊಟ ಮಾಡಲ್ಲಮ್ಮ. ಅದೇ ತರ ಇವ್ರೇನ್ ಮಾಡೋಕು, ನೀನು ಪಾಠ ಬರೆದ್ರೆ ಮೊಬೈಲ್ ಕೊಡ್ತೀನಿ, ಇಲ್ಲ ಇದ್ ಮಾಡಿದ್ರೆ ಊಟ ಮೊಬೈಲ್ ಕೊಡ್ತೀವಿ, ಹಠ ಮಾಡ್ಕೊ ಸ್ವಿಚ್ ಆಫ್ ಮಾಡಿ, ಇಲ್ಲ ನಂಬರ್ ಚೇಂಜ್ ಪಾಸ್ವರ್ಡ್ ಚೇಂಜ್ ಮಾಡ್ತಾರೆ. ಅಂದ್ರೆ ಕೇಳಿದ್ರೆ ಬರ್ತಾರೆ ಕಣ, ಹೌದಾ ಆಗ್ತಾರೆ ಕಣ, ಹಾಕೋ ಬರ್ತಾರೆ ಅನ್ಬೇಕು. ಇವ್ರು ಅದೇ ತರ ಕಂಡೀಷನ್ ಮಾಡಿದ್ರೆ ಮಕ್ಳು ಬೆಳವಣಿಗೆ ಬರುತ್ತೆ. ಆಮೇಲೆ ನಾನು ಕೇಳಿದ ಮಕ್ಳಿಗೆ ಬಾನಾಟ ಇದ್ದಾನೆ, ಮಕ್ಳಿಗೆ ಆಟ ಕೊಡ್ತೀನಿ ಸರ್ ಹೇಳ್ಬೇಕು. ನಮ್ಮ ಮನೆ ಹತ್ರ ಬಾನ ರಜೆ ಇರುತ್ತೆ, ಕೆಲವೊಂದೆಲ್ಲ ಆಟಗಳು ಹೇಗೆ ಕೊಡ್ತಿದ್ದೆ, ಕರೋನಾ ಬಂದಂತ ಕೆಲವು ಆಟ ಕೊಟ್ಟಿದ್ದೆ, ಕೆಲವರೆಲ್ಲ ಮನೆಗೆ ಹೇಳ್ಕೊಂಡು ಈಗ ಅಂಕಲ್ ಬಂದು ಹೇಗೆ ಕೊಡ್ರಿ ಅಂತ ನಾನು ಬಾನ ಕೆಲವು ಗೊತ್ತಿರೋ ಆಟ ಹೇಗೆ ಕೊಡ್ತಿರ್ತಾರೆ. ನಮಗೂ ಒಂಥರ ಟೈಮ್ ಪಾಸ್ ಆಗತ್ತೆ ಸರ್ ಹೇಳ್ಬೇಕು ಅಂದ್ರೆ. ಆಮೇಲೆ ಬ್ಯಾಡ್ಮಿಂಟನ್ ಆಟ ಹಿಂಗ ಆಡ್ತಾ ಇರ್ತೀವಿ ಸರ್ ಹೇಳ್ಬೇಕು ಅಂದ್ರೆ.
1: ಆಟ ಆಡೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಳ್ಳೆ
0: ಹೇಳ್ಬೇಕಂದ್ರೆ ಇದಲ್ಲ.
1: ಖಂಡಿತ ಧನ್ಯವಾದಗಳು ಸರ್, ಒಳ್ಳೆ ಅನುಭವನ ಹಂಚಿಕೊಂಡು ನಮ್ಮ ಜೊತೆಗೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಓಕೆ ಓಕೆ, ನೋಡಿ ಎಷ್ಟು ಒಳ್ಳೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಚಿಕ್ಕವರಿದ್ದಾಗ ಭಾರಿ ಆಟ ಆಡಿದ್ದಾರೆ. ಇಲ್ಲಿ ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ ಸರ್, ನೆನಪಿನ ಅಂಬಣ್ಣ.
1: ಅಂಬಣ್ಣ ಸರ್ ನಮಸ್ತೆ.
2: ನಮಸ್ಕಾರ ಸರ್,
1: ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಗೊತ್ತಾಯ್ತಲ್ಲ?
2: ಗೊತ್ತಿದ್ದೀನಿ ಸರ್.
1: ಹೇಳಿ ಸರ್, ನೀವು ಚಿಕ್ಕದಾಗ ಏನೇನು ಆಟ ಆಡಿದ್ರಿ?
2: ಹಿಂದೆ ಅಮೆರಿಕದಲ್ಲಿ ಮಕ್ಕಳಿಗೆ ಸಮಸ್ಯೆ, ಕಣ್ಣಿನ ಸಮಸ್ಯೆ ಕಾಣಿತು. ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಮಕ್ಕಳು ಹೊರಗೆ ಆಟ ಆಡದಲ್ಲ, ಬಿಸಿಲಿಗೆ ಹೋಗ್ತಾ ಇಲ್ಲ, ಅವ್ರಿಗೆ ಡಿ ವಿಟಮಿನ್ ಸಿಗ್ತಾ ಇಲ್ಲ ಅಂತಂದು ಅದು ಅಧ್ಯಯನದಿಂದ ಅದು ವರದಿ ಸಿಕ್ತು. ಆ ನಂತರ ಅಲ್ಲೆಲ್ಲ ಬದಲಾವಣೆ ಆಯ್ತು. ಯಾಕೆಂದ್ರೆ ಈಗ ಮಕ್ಕಳು ಮನೆ ಮಕ್ಕಳಿಗೆ ಬಸ್ ಬರೋದು, ಎಲ್ಲ ಬಸ್ ಬಸ್ ಹತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಶಾಲೆ ಒಳಗೆ ಫೀಲ್ಡ್ ಒಳಗೆ ಹೇಳ್ತಿದ್ರು, ಬಿಸಿಗೆ ಇದಾಗ್ತಿದ್ದಲ್ಲ. ಮತ್ತ ಅಲ್ಲಿ ಮನೆಯಿಂದ ಬಂದ್ರು ಮತ್ತೆ ಟ್ಯೂಷನ್ ಅಂತ ಕಳಿಸ್ತಿದ್ರು. ಅವರಿಗೆ ಎಲ್ಲೂ ಹೊರಗೆ ಅವ್ರಿಗೆ ಬಿಸಿಲಿಗೆ
1: ಅವಕಾಶ ಇಲ್ಲ, ನಿಜ
2: ಅವಕಾಶ ಇಲ್ಲ, ಆಟ ಆಡಕ್ಕೂ ಬಿಡ್ತಿದ್ದಿಲ್ಲ ಅವಾಗ ಅವರು. ಆಮೇಲೆ ಅಲ್ಲಿ ಹಿಂಗ ಅಧ್ಯಯನ ಮಾಡಿದ್ಮೇಲೆ ಅಲ್ಲೆಲ್ಲ ಈಗ ಬದಲಾವಣೆ ಆಗಿದೆ. ಆ ಒಂದು ಸಂಸ್ಕೃತಿ ಈಗ ನಮ್ಮ ಭಾರತದಲ್ಲಿ ಆಗ್ತಾ ಇದೆ ಈಗ.
1: ಇತ್ತೀಚೆಗೆ
2: ಜನಗಳಿಗೆ ಅರಿವು ಬರ್ಬೇಕು, ಯಾಕೆಂದ್ರೆ ದೈಹಿಕವಾಗಿ ಮಕ್ಕಳು ಇದ ಬಲ ಆಗ್ಬೇಕು, ಮಾನಸಿಕ ಬಲ ಹೋಗ್ಬೇಕಂದ್ರೆ ಈಗ ನಮ್ಮ ಆಟಗಳಿದಾವಲ್ಲ ಅವ ಆಡ್ಬೇಕು ಮಕ್ಕಳು. ಕನಿಷ್ಠ ಒಂದ್ ಅರ್ಧ ಗಂಟೆ ದಿವಸಕ್ಕೆ ಒಂದ್ ಅರ್ಧ ಗಂಟೆ ಆಟ ಆಡ್ಬೇಕು
1: ಮೈಂಡ್ ಫ್ರೆಶ್ ಆಗುತ್ತೆ
2: ಬಂದಾಗ ಅವರಿಗೆ.
1: ಹೊರಗಡೆ
2: ಒಂದ್ ಅರ್ಧ ಗಂಟೆ ಆಡಕ್ ಬಿಟ್ರೆ ಒಳ್ಳೇದು. ನಾವು ಚಿಕ್ಕರಿದ್ದಾಗ ಬುಗುರಿ ಆಟ ಆಡ್ತಿದ್ವಿ, ಗೋಲಿ ಆಟ, ಪಟ್ಟ ಆಟ, ಆಮೇಲೆ ಎಲ್ಲ ಕೆರೆ ಹಳ್ಳ ಅಲ್ಲೆಲ್ಲ ಈಜಾಡ್ತಾ ಇದ್ವಿ. ಹೋಗಿ
1: ಪಟ್ಟಾಟ ಅಂದ್ರೆ ಇದು
2: ಪಟ್ಟ ಬೆಂಕಿ ಪಟ್ಟಣ
1: ಅಲ್ಲಿ
2: ಇದಂತ ಚಿತ್ರ ಆಡ್ತಾರ ಅದನ್ನ ಕಟ್ ಮಾಡಿ ಪಟ್ಟಾಟ ಅಂತ ಆಟ ಆಡ್ತಾ ಇದ್ವಿ. ಜೇವಂಗ ಚೌಕಾಬಾರ ಅಂತಂದ್ ಬರದ ಅದು ಆನೆ ತರ ಆನೆ ಆಟ ಅಂತಂದ್ ಬರದ ಅದು ಅದು ಇದು ಚೇವಂಗ ತರನೇ ಅದವ
1: ಎಲ್ಲ ಕುತ್ಕೊಂಡು
2: ಆಟ ಆಡ್ತಿದ್ವಿ.
1: ಕೂತಾಟ ಆಟಾಡೋ ಮತ್ತೆ ಹೊರಗಡೆ ಆಟಾಡೋ ಬೇರೆ ಇದಾವೆ.
2: ಹೊರಗಡೆ ಆಟ
1: ಕುಂಟೆ ಬೆಲೆ ಇತ್ತು.
2: ಇದು ಕಲ್ತಕ್ಕನ ಆಟ.
1: ಹೌದು,
2: ಅವೆಲ್ಲ ಆಟ ಆಡ್ತಿದ್ವಿ.
1: ಧನ್ಯವಾದ ಸರ್ ಕರೆ ಮಾಡಿದಕ್ಕೆ.
2: ಸರ್ ಧನ್ಯವಾದ.
1: ನಮ್ಮ ಹಂಪಣ್ಣ ಅವರ ನೇಮತಿಯನ್ನು ಕರೆ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನೋಡೋಣ, ಮಕ್ಕಳಿಗೆ ಅದನ್ನೆಲ್ಲ ಕಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೋತೃಗಳು, ನಾವು ಹಿರಿಯರು ಪಾಲಕರಾಗಿ ನಾವು ಮಕ್ಕಳನ್ನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಸಂಜೆ ಹೊತ್ತು ಮಕ್ಕಳನ್ನ ಆಟಾಡಕ್ಕೆ ಬಿಟ್ಟರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತಾರೆ, ಮತ್ತು ಒಂದಷ್ಟು ಜನ ಮಕ್ಕಳ ಜೊತೆ ಬೆರೀತಾರೆ, ಅವಾಗ ಏಕಾಂಗಿತನ ಹೊರಟೋಗುತ್ತೆ. ಅನಂತರದಲ್ಲಿ ಈ ಮೊಬೈಲ್ ಗೀಳು ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತಲ್ವಾ ಶ್ರೋತೃಗಳೇ? ನೋಡೋಣ ಮುಂದಿನ ಕರೆಯಾರು ಅಂತ.

0: ಹಲೋ, ಆಕಾಶವಾಣಿ ಭದ್ರಾವತಿ.
1: ಹಲೋ ಸರ್, ನಮಸ್ತೆ. ನಮಸ್ತೆ ತಾರೀಕಿನಿಂದ ಹೊಸ ಜೋಗದಿಂದ
0: ಯಾರು ಸರ್ ಮಾತಾಡೋದು?
1: ಮೇಘಾನಂದ.
0: ಮೇಘಾನಂದ ಸರ್ ನಮಸ್ತೆ.
1: ನಮಸ್ತೆ ಸರ್, ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಗೊತ್ತಾಯ್ತಲ್ಲ ಇವತ್ತಿನ ಚರ್ಚೆ ವಿಷಯ?
1: ಹಾ ಸರ್, ಗೊತ್ತಾಯ್ತು.
0: ಹೇಳಿ, ನೀವು ಚಿಕ್ಕವರಿದ್ದಾಗ ಏನೇನು ಆಟ ಆಡಿದ್ರಿ, ಏನ್ ಮಾಡಿದ್ರಿ?
1: ಸರ್, ನಾವು ಚಿಕ್ಕವರಿದ್ದಾಗ ಮರಕೋತಿ ಆಟ ಸರ್, ಲಗೋರಿ ಆಟ ಸರ್, ಕುಂಟೆಪಿಲ್ಲಿ ಆಟ, ಚೌಕಬಾರ ಆಟ, ಆಮೇಲೆ ಚೀಲದಲ್ಲಿ ಕಾಲರಲ್ಲಿ ಚೀಲ ಹಾಕೊಂಡು ಚೀಲದಲ್ಲಿ ಓಡೋ ಕಪ್ಪೆ ತರ ಓಟೋ ಆತರ ಓಡು ಸರ್, ಇದೆಲ್ಲ ಆಟ ಆಡ್ಕೊಂಡಿದ್ವಿ. ಗೋಲಿ ಆಟ, ಬುಗುರಿ ಆಟ ಸರ್, ಇದನ್ನೆಲ್ಲ ಆಡ್ಕೊಂಡು ಸದೃಢವಾದ ಮೈ ಇವಾಗ ಶರೀರವನ್ನು ಬೆಳೆಸ್ಕೊಂಡು ನಾವ್ ಇವಾಗ ಬಹಳ ಚೆನ್ನಾಗಿದ್ದೀರ ಸರ್. ಆದ್ರೆ ನಮ್ಮ ಮಕ್ಕಳು ನಾವು ಅದನ್ನ ಹೇಳಿದನ್ ಕೇಳಲ್ಲ, ಕಾರಣ ನಾವು ಮೊಬೈಲ್ ಕಟ್ ಕಲ್ಸ್ಬಿಟ್ಟಿದ್ದೇವೆ ಸರ್. ಇವಾಗಲೇ
0: ಕಲ್ಸ್ಬಿಟ್ಟಿದ್ವಿ ನಾವೇ. ನಾವೇ ಅದಕ್ಕೆ ಮೂಲ ಕಾರಣ ಕರ್ತರು.
1: ನಾನೇ ಕಾರಣ ಅದಕ್ಕೆ. ಅದಕ್ಕೋಸ್ಕರ ಸರ್, ಇವಾಗ ಏನ್ ಮಾಡಕ್ಕಾಗಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ ಅಂದಂಗೆ. ನಾವು ನಮ್ ತಂದೆಯವರು ಸರ್ ನಮ್ಗೆ ಏನ್ ಮಾಡ್ತಿದ್ರು ಅಂದ್ರೆ, ಸಂಜೆ ಊಟ ಮಾಡ್ತವಾಗ ನಾವು 11 ಜನ ಮಕ್ಳು ಸರ್, ನಮ್ 11 ಜನ ಮಕ್ಳಿಗೂ ಕೂಡ ಸರ್ ನಾವೇ ಸರ್ ಒಂದ್ ಬ್ಯಾಚ್ ಗುಂಪಲ್ಲಿ ಸರ್. ಈಗ ಈ ಸುಮಾರು ಟೈಮಲ್ಲಿ ನಮ್ಮ ಅಪ್ಪಾಜಿಯವರು ಒಂದು ದೇವಸ್ಥಾನ ಇದೆ ಸರ್, ಒಂದು 100-200 ಅಡಿ ದೇವಸ್ಥಾನ ಇದೆ ನಮ್ಮ ಮನೆಯಿಂದ. ಓಡ್ ಹೋಗ್ಬೇಕು, ಓಡ್ ಬರ್ಬೇಕು ಸರ್, 4-5 ನಿಮಿಷ. ಆಮೇಲೆ ಸರ್ ಕೈಕಾಲ್ ಮಾಲ್ಕ ತಗೊಂಡು ದೇವರ ಧ್ಯಾನ ಮಾಡ್ಕೊಂಡು ದೇವರ ಅದು ಮಾಡ್ಕೊಂಡು ಮತ್ತೆ ಊಟ ಆದ್ಮೇಲೆ ವಾಕ್ ಲೆಫ್ಟ್ ರೈಟ್ ಆತರ ಒಂದ್ 5 ನಿಮಿಷ ಸರ್ ಅಪ್ಪಾಜಿ ಸರ್. ಇವಾಗ ಸರ್ ನಮ್ಮ ಮಕ್ಕಳು ನಾವು ಕಲ್ಸ್ಬಿಟ್ಟಿರ್ತಿ, ಏನು ಮಾಡಕ್ಕಾಗಲ್ಲ. ಅವರು ಸಿದ್ಲಿಕ್ಕೆ ಟೈಮ್ ಬೇಕು, ಅವರು ತಿದ್ಕೋಬೇಕಲ್ಲ ಸರ್ ಕಲ್ಸಿದ್ರು ಕೂಡ.
0: ಇಲ್ಲ, ನಾವು ಒಂದು ಪ್ರಯತ್ನ ಮಾಡ್ಬೇಕು ಈ ಮಕ್ಕಳನ್ನ ನಿಮ್ ಜೊತೆಗೆ ಹಾಕೊಂಡು, ನಿಮ್ ಮಕ್ಳ ನಿಮ್ ಜೊತೆಗೆ ಹಾಕೊಂಡು ಅಟ್ಲೀಸ್ಟ್ ಒಂದ್ ವಾರದಲ್ಲಿ ಒಂದು ಸಲ ಅದನ್ನ ಪ್ರಯತ್ನ ಮಾಡಿ.
1: ಹೌದೌದೌದು ಸರ್,
0: ಅಲ್ವಾ? ನೀವು ದಿನನಿತ್ಯ ಮಾಡೋದ್ ಬೇಡ. ಒಂದು ಭಾನುವಾರ ಕೂಸ್ಕೊಂಡು ನಿಮ್ಗೆ ಹಳೇದ್ ಯಾವ್ದೋ ಒಂದು ಒಳ್ಳೆ ಒಂದು ಆಟಗಳನ್ನ ಅವ್ರ ಜೊತೆ ಹೇಳ್ಕೊಡೋದು, ಅವ್ರ ಜೊತೆ ಆಟ ಆಡಿದಾಗ ಮಕ್ಳು ಅದನ್ನ ಪ್ರಯತ್ನ ಮಾಡ್ತಾರಲ್ವಾ?
1: ಫಾಲೋ ಅಪ್ ಮಾಡ್ತಾರೆ.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನೋಡೋಣ ಶ್ರೋತೆಗಳೇ, ಮುಂದಿನ ಕರೆ ಯಾರ್ದು ಅಂತ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ತೆ.
0: ನಮಸ್ತೆ ಸರ್, ಯಾರು ಮಾತಾಡೋದು, ಎಲ್ಲಿಂದ?
2: ಕೇಶವ್ ವೃತ್ತ ಭದ್ರಾವತಿಯಿಂದ.
0: ಕೇಶವ್ ಅವರು ಸರ್, ಹೇಳಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಗೊತ್ತಿದೆಯಲ್ಲ, ಚರ್ಚಾ ವಿಚಾರ
2: ಗೊತ್ತಾಯ್ತು,
0: ಮಾತಾಡಿಸ್ ತಮ್ಮ ಅನುಭವ ಹಂಚ್ಕೊಳ್ಳಿ.
2: ಸಣ್ಣದ ಕಥೆ ಹೇಳ್ತೀನಿ.
0: ಹೇಳಿ ಸರ್.
2: ಒಂದ್ ಸ್ಕೂಲ್ ಅಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಿರ್ತಾರೆ. ಮನೇಲಿ ಹೋಗಿ ಒಂದ್ ಮಗು ಕೇಳುತ್ತೆ, ನಾನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ಮಾಡೋಣ ಮಮ್ಮಿ ಅಂತ ಕೇಳುತ್ತೆ. ರನ್ನಿಂಗ್ ರೇಸ್ ಅಲ್ಲಿ ಏನು ಫಸ್ಟ್ ಬರ್ಬೇಕು, ಏನ್ ಮಾಡ್ಬೇಕು?
0: ಓಡ್ಬೇಕು,
2: ಜೋರಾಗಿ ಓಡ್ಬೇಕು.
0: ಹೌದು.
2: ಅವ್ರ ಮಮ್ಮಿ ಏನಂತ ಹೇಳ್ಬೇಕು? ಅವಾಗ ಏನ್ ಮಾಡ್ತಾರೆ, ನಿಧಾನ ಕೊಡು ಅಂತ ಹೇಳಿ ಕಳಿಸ್ತಾರೆ. ತಪ್ಪು ಯಾರ್ದು
0: ಅಂದ್ರೆ, ಹುಷಾರ ಗೋಡು ಅನ್ನೋದನ್ನ ನಿಧಾನ ಕೊಡು ಅಂತ ಹೇಳಿದ್ರು.
2: ಹುಷಾರ ಗೋಡು ರನ್ನಿಂಗ್ ರೇಸ್ ಅಲ್ಲಿ ಫಾಸ್ಟ್ ಆಗಿ ಓಡಿದ್ರೆ ಅಲ್ವಾ ಸರ್, 10 ಜನ ಇರ್ತಾರೆ.
0: ನಿಜ
2: ಅದ್ಯಂತ ನಾವ್ ಫಸ್ಟ್ ಬರ್ಬೇಕು ಅಂದ್ರೆ ಫಾಸ್ಟ್ ಆಗಿ ಓಡಿದ್ರೆ ಅಲ್ವಾ?
0: ಅದು ತಾಯಿ ಪ್ರೀತಿಯೇ, ಅದಂಗಿರುತ್ತೆ.
2: ಹಂಗಿರುತ್ತೆ,
0: ನಿಜ.
2: ನಮ್ಗೂ ಗೊತ್ತಾಗುತ್ತೆ ತಾಯಿ ಪ್ರೀತಿ.
0: ಈಗ ಹೇಳಿ, ನೀವು ಚಿಕ್ಕವರಿದ್ದಾಗ ಏನೇನು ಆಟಗಳು ಆಡಿದ್ರಿ ಸರ್?
2: ನಾವು ತುಂಬಾ ಆಟಗಳು ಇದೆ, ಕಬಡ್ಡಿ, ಖೋಖೋ, ಆಮೇಲೆ ಹುಲಿ ಕುರಿ ಅಂತ ಬರೋದು, ಅದು ಹುಲಿ ಕುರಿ ಅಂತ ಟ್ರೈಯಂಗಲ್ ಶೇಪ್ ಮತ್ತೆ ಅದ್ದ 4
0: ಗೊತ್ತಾಯ್ತು.
2: ಅದು ಚೆಸ್ ಗೆ ಒಂದ್ ಸ್ವಲ್ಪ ಸಮ ಆಗುತ್ತಲ್ವಾ?
0: ನಿಜ. ಕಾಯನ್ನ ಹೆಂಗ್ ಓಡಿಸ್ಬೇಕು ಅಂತ,
2: ಅದು ಹುಲಿನ ಕಟ್ಟಾಕ್ಬೇಕು.
0: ನಿಜ. ಒಂದು ಸಿಂಗಲ್ ಬಂದು ಈ ಕಡೆ ಗ್ಯಾಪ್ ಇದ್ರೆ ಅದನ್ನ ಹುಲಿ ತಿನ್ಕೊಂಡ್ಬಿಡುತ್ತೆ ಕುರಿನ.
2: ಹುಲಿ ತಿನ್ಕೊಳುತ್ತೆ.
0: ಕರೆಕ್ಟ್, ನಿಜ. ನೋಡಿ, ಅದರಿಂದ ಮೈಂಡ್ ಎಷ್ಟು ಶಾರ್ಪ್ ಆಗುತ್ತಲ್ವಾ, ಯಾವ್ದನ್ನು ಓಡಿಸ್ಬೇಕು, ಯಾವ ಕಾಯಿನ ಮುಂದ್ ಮಾಡ್ಬೇಕು ಅಂತಂದು,
2: ಯಾವ ಕಾಯಿ ಮುಂದ್ ಮಾಡ್ಬೇಕು, ಎಲ್ಲಿ,
0: ಎಷ್ಟು ಸರಳವಾದ ಆಟ ಅದು. ಪ್ರತಿಯೊಬ್ರು ಆಡ್ಬೋದು ಅವ್ರು, ಅದಕ್ಕೆ ಅದಕ್ಕೇನು ಜಾಸ್ತಿ ಏನು ಐಟಮ್ಸ್ ಏನ್ ಬೇಕಾಗಿಲ್ಲ, ಕಲ್ಲು ಒಂದು ಬಳಪ ಆಗ್ಬಿಟ್ರೆ ಸಾಕಾಗ್ಬಿಡುತ್ತೆ. ನೋಡಿ, ನಮ್ಮ ಹಳೆ ಹಿಂದಿನವ್ರು ಎಂತೆಂತ ಒಳ್ಳೊಳ್ಳೆ ಆಟಗಳನ್ನ ಬಿಟ್ಕೊಟ್ಟೋಗಿದ್ದಾರೆ ನಮಗೆ.
2: ಹೌದು. ಆಮೇಲೆ ತೂರ್ಚೆಂಡು. ತೂರ್ಚೆಂಡು ಅಷ್ಟು ಇರೋದದು, ನಮ್ಮ ಭೀಮಾ ಸೋಮ ಅಂತ ತೂರಿ ನೋಡಿ.
0: ನಿಜ, ನಿಜ. ಈಗ ನಿಮ್ಮ ಮಕ್ಳಿಗೆ ಅಥವಾ ನಿಮ್ಮ ಮೊಮ್ಮಕ್ಳಿಗೆ ಹೇಳ್ಕೊಡ್ತಿದ್ರ ಈ ತರ ಆಟಗಳು ಏನಾದ್ರು ಹೇಳ್ಕೊಟ್ಟಿದ್ರೆ? ನೀವು
2: ಮದ್ವೆನೇ ಆಗಿಲ್ಲ ಸರ್.
0: ಸರಿ ಸರಿ ಸರಿ ಸರಿ ಸರಿ, ಮದ್ವೆ ಆದ್ರೆ ಮಕ್ಳು ಆದ್ಮೇಲೆ
2: ನಮ್ಮ ಸುತ್ತಮುತ್ತಲ ಹುಡುಗರು ಇರ್ತಾರಲ್ಲ, ನಮ್ಮ ಅಣ್ಣಾರ ಮಕ್ಳು, ಅವ್ರ ಬಂದ್ ಕೇಳ್ದಾಗ ಅಂತ ಹೇಳ್ಕೊಡ್ತೀವಿ.
0: ಅಲ್ಲ, ಒಂದು ಸಂಡೇ ಪ್ರತಿ ಒಂದು ಭಾನುವಾರ?
2: ಇಲ್ಲ ಇಲ್ಲ, ಪ್ರತಿದಿನ ಕೇಳ್ತಾರ ಹೊಸ ಆಟಗಳನ್ನ.
0: ಆಯ್ತು.
2: ಅವರಿಗೆ ವಾರಕ್ಕೆ ದಿವಸಕ್ಕೆ 2

0: ಅವ್ರು ಬಿಟ್ಟೆ ಬಿಡ್ತೀವಿ ಆತಡಕ್ಕೆ.
1: ಹ್ಮ್ ಒಳ್ಳೇದು, ತುಂಬಾ ಒಳ್ಳೇದು. ಹ್ಮ್
0: ನಮ್ದು ಗ್ರೌಂಡ್ ಇದೆ ಹಂಗಾಗಿ ಈಗಿನ ಸ್ವಲ್ಪ ಗ್ರೌಂಡ್ ಇಲ್ಲ.
1: ಹ್ಮ್ ಹ್ಮ್
0: ಅಲ್ಲ, ಈಗ ಕೆಲವು ಕಡೆ ಲೇಔಟ್ ಆಗ್ತದೆ, ರೋಡ್ಗಳು ಹಾಕ್ತಾರೆ, ಜಾಗನೂ ಸ್ವಲ್ಪ ಕೊರತೆ ಇರುತ್ತೆ. ಅದೇ ಜಾಗ ಇರೋ ಕಡೆ ಕರ್ಕೊಂಡೋಗಿ ಮಕ್ಕಳನ್ನ ಆಟ ಆಡಿಸಿದ್ರೆ ಬಹಳ ಒಳ್ಳೇದು.
1: ತುಂಬಾ ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ದೀವಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು
1: ಸರ್. ಓಕೆ, ಮುಂದಿನ ಕರೆ ಹೋಗುವ ಮುನ್ನ ಬಂದೇ ಬಿಡ್ತು ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್,
1: ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ?
2: ಭದ್ರಾವತಿ ನರೇಂದ್ರ ಗೋರ್ಪಡೆ.
1: ಗೋರ್ಪಡೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ವಿಷಯ ಗೊತ್ತಾಯ್ತು.
1: ಹಾ ಸರ್, ಹೇಳಿ, ತಮ್ಮ ಅನುಭವ ಹಂಚಿಕೊಳ್ಳಿ.
2: ಈಗ ಏನಂತಂದ್ರೆ, ಆಗಿನ ಕಾಲ, ಈಗ ಬದಲಾವಣೆ ಪ್ರಕೃತಿ ನಿಯಮ ಅಂತ ಹೇಳ್ತೀವಿ.
1: ನಿಜ,
2: ಆಗಿನ ಕಾಲದ್ದು ಆಟಗಳು ಈಗ ಕಲಿಸ್ಬೇಕು ಅಂತಂದ್ರೆ ಅದೇ ತಪ್ಪಾಗಿರೋದು. ಏನಂತಂದ್ರೆ, ಈಗ ಒಂದು ವಾರದಲ್ಲಿ ನೋಡಿ, ಭಾರತ ಕ್ರಿಕೆಟ್ ನಲ್ಲಿ ಸ್ವಲ್ಪ ಹೆಸರುವಾಸಿ ಆಗಿರೋದು, ಎರಡು ಕಡೆ ಮ್ಯಾಚ್ ಸೋತು ಬಿಟ್ಟಿದೆ. T20 ನಲ್ಲಿ ಪುಟ್ಟ ರಾಷ್ಟ್ರ ಐರ್ಲೆಂಡ್. ಭಾರತದ ಜನಸಂಖ್ಯೆ ಮತ್ತು ವಿಸ್ತೀರ್ಣಕ್ಕೆ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ
1: ಏನು ಅಲ್ಲ,
2: ಏನೇನು ಅಲ್ಲ.
1: ಹೌದು,
2: ಅದು ಸೋತಿ ಅದ. ಮತ್ತು ವಿಶ್ವಕಪ್ ನಲ್ಲಿ ನೋಡಿ, ಕ್ವಾಲಿಫೈ ಆಗಿಲ್ಲ ಸೆಮಿಫೈನಲ್ಗೆ.
1: ನಮ್ಮ ಮಹಿಳಾ ತಂಡ
2: ಆಗಿದೆ ಅದು,
1: ಮಹಿಳಾ ತಂಡ.
2: ಆಮೇಲೆ ಫಿಫಾ ಏನಿದೆ, ವರ್ಲ್ಡ್ ಕಪ್ ಫುಟ್ಬಾಲ್ ಗೆ ಕ್ವಾಲಿಫೈ
1: ಆಗಿಲ್ಲ.
2: ಅದರಲ್ಲಿ ನಮ್ಮ ಭದ್ರಾವತಿ ತಾಲೂಕಷ್ಟು ಚಿಕ್ಕದಾಗಿರುವಂತ ಒಂದು ಸುಮಾರು ಒಂದು 4-5 ಲಕ್ಷ ಜನಸಂಖ್ಯೆ ಇರುವಂತ ಒಂದು ಪುತ್ರ ರಾಷ್ಟ್ರ ಕ್ವಾಲಿಫೈ ಆಗಿದೆ.
1: ನಿಜ,
2: ನಮ್ದು 144 ಕೋಟಿ ಇಟ್ಕೊಂಡಿದ್ವಿ, ಕ್ವಾಲಿಫೈ ಆಗಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಓಬಿರಾಯಿನ್ ಕಾಲದ ಆಟಗಳನ್ನ ಕಲಿಸ್ತಾ ಕೂತ್ಕೊಂಡ್ರೆ, ಈ ನಾವು ಈಗ ಜಾಗತಿಕ ಮಟ್ಟದ ಆಟಗಳು ಏನಿದಾವೆ ಅಂತ ಆಟಗಳಿಗೆ ಕಾಂಪೀಟ್ ಮಾಡಬೇಕಾದ್ರೆ, ನಾವು ಈಗ ಏನಿದೆ ಪ್ರಚಲಿತವಾದ ಆಟಗಳು, ದೊಡ್ಡ ದೊಡ್ಡ ಆಟಗಳು, ಅದನ್ನ ಅಂದ್ರೆ ಸಣ್ಣದ್ರಿಂದ ಫುಟ್ಬಾಲ್, ಕ್ರಿಕೆಟ್, ಹಾಕಿ, ವಾಲಿಬಾಲ್, ಇದಕ್ಕೆ ಟ್ರೈನ್ ಅಪ್ ಮಾಡಬೇಕು. ಏನಿದು ಒಳಾಂಗಣ ಕ್ರೀಡೆಗಳು, ಏನಿದು ಮನೆ ಒಳಗಡೆ ಏನಾದ್ರೂ ಟೈಮ್ ಇದ್ದಾಗ ಟ್ರೈನ್ ಕೊಟ್ಕೋಬೇಕಷ್ಟೇ ಹೊರತು ಹೆಚ್ಚು ಒತ್ತು ಕೊಡಬೇಕು. ನಾವು ಸ್ವಿಮ್ಮಿಂಗ್ ಏನಿದೆ, ಸ್ವಿಮ್ಮಿಂಗ್ ನಲ್ಲಿ ನಾವು ಜಪಾನ್ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಏನೇನು ಇಲ್ಲ. ಒಂದು ಇಲ್ಲಿವರೆಗೂ ಒಂದು ಗೋಲ್ಡ್ ಹೊಡೆದಿಲ್ಲ ನಾವು. ಅವ್ರು ಜಪಾನ್ ಅವರಾದ್ರೆ ಪ್ರತಿ ಒಲಿಂಪಿಕ್ಸ್ ನಲ್ಲಿ ಬಾಚ್ತಾರ ಅವರು. ಅದಕ್ಕೆ ನಾನೇನು ಅಂದ್ರೆ ಅಡ್ವೈಸ್ ಕೊಡ್ತಾ ಇರೋದು, ನಿಮ್ಮ ನಮ್ದು ಸಾಂಪ್ರದಾಯಿಕ ಕ್ರೀಡೆಗಳೇನಿದೆ, ಇಂತ ಹೆಚ್ಚಾಗಿ ನಮ್ಮ ದೇಶದ ಹೆಸರನ್ನ
1: ಬೆಳಗುವಂತ
2: ಈಗಿನ ದೊಡ್ಡ ದೊಡ್ಡ ಆಟಗಳೇನಿದೆ
1: ಅದ ಕಡೆ ಗಮನಿಸಬೇಕು ಅಂತ ತಾವು ಹೇಳ್ತೀರಾ.
2: ಚಿಕ್ಕ ಮಕ್ಕಳಿಂದ ಅಂದ್ರೆ ಅವ್ರಿಗೆ ತರಬೇತಿ ಕೊಡಿಸಿ, ನನ್ನ ಒಂದು ಸಲಹೆ ಸರ್.
1: ಧನ್ಯವಾದಗಳು ಸರ್, ತುಂಬಾ ಒಳ್ಳೆ ಅನುಭವವನ್ನು ಹಂಚಿಕೊಂಡಿರೋ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
1: ನೋಡಿ ಶ್ರೋತೃಗಳೇ, ಒಬ್ಬರ ಅನುಭವ ಒಂಥರ ಇದೆ, ಇವರ ಯೋಚನಾ ಲಹರಿ ಹೇಗಿದೆ ನಮ್ಮ ಗೋರ್ಪಡೆಯವ್ರದ್ದು, ಅವ್ರೆಲ್ಲದರಲ್ಲೂ ಸತ್ಯ ಇದೆ ಅಲ್ವಾ? ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
1: ನಮಸ್ತೆ ಸರ್, ನಾನ್ ಚೆನ್ನಾಗಿದ್ದೀನಿ, ಯಾರು ಮಾತಾಡೋದು ಎಲ್ಲಿಂದ?
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
1: ಸರ್ ನಮಸ್ತೆ.
3: ನಮಸ್ಕಾರ ಸರ್.
1: ಕಾರ್ಯಕ್ರಮ ಸ್ವಾಗತ. ವಿಷಯ ಗೊತ್ತಾಯ್ತು ಅಲ್ವಾ ಇವತ್ತಿನ ಚರ್ಚಾ ವಿಷಯ?
3: ವಿಷಯ ಆಟದ ವಿಷಯ ಅಲ್ಲ ಸರ್.
1: ಅದೇ, ನಮ್ಮ ಬಾಲ್ಯದ ಆಟಗಳು ಇಂದಿನ ಮಕ್ಕಳಿಗೂ ಪರಿಚಯ ಮಾಡ್ಬೇಕು ಬೇಡವೇನದು?
3: ಇಲ್ಲ ಸರ್, ಮಾಡ್ಬೇಕು ಸರ್, ಯಾಕಂದ್ರೆ ನಮ್ಮ ಬಾಲ್ಯದ ಆಟಗಳು ಈಗಿನ ಕಾಲದ ಮಕ್ಕಳಿಗೆ ಏನು ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಆಟಗಳು ಯಾವ್ಯಾವ ಇದ್ವು, ಹೇಗೆಗೆ ಆಟ ಆಡ್ತಿದ್ವಿ, ಅವನ್ನೆಲ್ಲಾನು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು. ಯಾಕಂದ್ರೆ ಈಗಿನ ಮಕ್ಕಳು ಮೊಬೈಲೇ ಪ್ರಪಂಚ ಆಗ್ಬಿಟ್ಟಿದೆ. ಹಾಗಾಗಿ ಮೊಬೈಲ್ ಇಂದ ಸ್ವಲ್ಪ ಅವ್ರನ್ನ ದೂರ ಮಾಡ್ಬೇಕು ಅಂತಂದ್ರೆ ನಾವು ನಮ್ಮ ಕಾಲದ ಆಟಗಳ ಕಡೆ ಸ್ವಲ್ಪ ಎಳ್ಕೊಂಡು ಹೋಗ್ಬೇಕು ಅವ್ರನ್ನ.
1: ಖಂಡಿತ, ಸತ್ಯ ಅಲ್ಲ.
3: ಈಗ ನೋಡ್ರಿ, ಒಂದು ಕಬಡ್ಡಿ ಆಗಿರ್ಬೋದು, ಒಂದು ಲಗೋರಿ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಆಟಗಳ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅವರು ಸ್ವಲ್ಪ ನಾವು ಹೇಳಿದ್ದನ್ನ ಅವರು ತಿಳ್ಕೊಂಡು ಅವರು ಕೂಡ ಈ ಮೊಬೈಲ್ ಕಡೆ ಗಮನ ಕಡಿಮೆ ಮಾಡಿ ಆಟ ಕಡೆ ಗಮನ ಹರಿಸ್ಬೋದು. ಆಟ ಆಡೋದ್ರಿಂದ ಮಕ್ಕಳು ಕೂಡ ಹೆಲ್ತಿ ಆಗಿರ್ತಾರೆ.
1: ಹೌದು,
3: ಯಾಕೆಂದ್ರೆ ಕುಂತು ಮೊಬೈಲ್ ನೋಡಿ ನೋಡಿ ಅವ್ರ ಕಣ್ಣುಗಳೆಲ್ಲ ಹಾಳಾಗ ಬ್ರೈನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಆಗೋದ್ಕಿಂತ ನಮ್ಮ ಒಂದು ಕಾಲದ ಆಟಗಳು ಯಾವ್ಯಾವ ಇದ್ವು ಏನು ಅವ್ರಿಗೆ ಸ್ವಲ್ಪ ತಿಳಿ ಹೇಳ್ಬೇಕು, ನಾವು ತೋರ್ಸ್ಕೊಡ್ಬೇಕು. ಈ ತರ ಆಟ ಆಡ್ತಾ ಇದ್ವಿ, ನೀವು ಕೂಡ ಆಟ ಆಡ್ರಿ, ಎಲ್ಲ ಮಕ್ಕಳು ಸೇರ್ಕೊಂಡು. ಈಗ ಏನಾಗಿದೆ ಅಂದ್ರೆ ಅವ್ರವ್ರ ಮನೆ ಮಕ್ಕಳು ಅವ್ರವ್ರ ಮನೆ ಒಳಗ್ ಮಾತ್ರ ಇರ್ತಾರೆ, ಹೊರಗ್ ಬರೋದೇ ಇಲ್ಲ.
1: ಹೌದು, ನಿಜ.
3: ಹಾಗಾಗಿ ಸ್ವಲ್ಪ ನಾವು ಆಟ ಆಡ್ತಾ ಇದ್ದ ಆಟಗಳನ್ನ ಅವರಿಗೆ ಸ್ವಲ್ಪ ಹೇಳ್ಕೊಡ್ಬೇಕು.
1: ಖಂಡಿತ, ಸತ್ಯ. ಏನಂದ್ರೆ ಪ್ರತಿನಿತ್ಯ ಹೇಳ್ಕೊಡಕ್ ಆಗದಿದ್ರು ಕೂಡ,
3: ಹೌದು ಸರ್,
1: ವಾರಕ್ಕೊಂದ್ಸರಿ, ಒಂದು ಭಾನುವಾರ ಎಲ್ಲಾ ಮಕ್ಕಳ

0: ಅಕ್ಕಪಕ್ಕದ ಎಲ್ಲ ಮಕ್ಕಳನ್ನ ಸೇರಿಸಿಕೊಂಡು ನೀವು ಹಿರಿಯರು, ನಿಮ್ಗೆ ಗೊತ್ತಿರೋ ಒಂದಷ್ಟು ಗುಡ್ಡೆ ಹಾಕೊಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತಲ್ವಾ?
1: ಹೌದು, ಖಂಡಿತವಾಗ್ಲೂ ಸರ್. ನಾವು ಕೂಡ ಕರ್ಕೊಂಡು ಹೋಗ್ಬೇಕು, ಒಂದ್ ಬೈಲಿ ಕರ್ಕೊಂಡು
0: ಹೋದ್ರೆ
1: ಅವ್ರಿಗೆ ನಾವು ಈ ತರ ಆಟ ಆಡ್ತಾ ಇದ್ವಿ, ನೀವು ಆಟ ಆಡ್ರಿ, ಈಗ ನೀವು ಆಟ ಆಡ್ರಿ ನೋಡೋಣ ಏನಂತಂದ್ ಅವ್ರನ್ನ ಹಚ್ಚಬೇಕು.
0: ಹೌದು,
1: ಆದ್ರೆ ಅವಾಗ ಅವ್ರ ಮಕ್ಕಳು ನಾವು ಹೇಳಿದ್ದನ್ನು ಸ್ವಲ್ಪ ಕಲಿತಾರೆ, ಮೊಬೈಲ್ ಕಡೆ ಗಮನವನ್ನು ಕಡಿಮೆ ಮಾಡ್ತಾರೆ.
0: ಹೌದು, ನಾವು ಪ್ರಯತ್ನ ಮಾಡ್ಬೇಕಲ್ವಾ?
1: ನಾವು ಪ್ರಯತ್ನ ಮಾಡ್ಬೇಕು ಸರ್, ನಾವು ಪೋಷಕರಾದವ್ರು ನಾವು ಪ್ರಯತ್ನ ಮಾಡ್ಬೇಕು. ಮಕ್ಕಳಿಗೆ ಹೇಳಿದ್ರೆ ಕೇಳಲ್ಲ, ನಾವು ಕರ್ಕೊಂಡು ಹೋಗಿ ಹೇಳ್ಬೇಕು, ತಿಳಿ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ.
0: ಖಂಡಿತ ಸತ್ಯ ಸರ್, ತುಂಬಾ ಒಳ್ಳೆ ಅಭಿಪ್ರಾಯ ಮನ್ಸ್ಕೊಂಡಿದ್ದೀರಾ, ಧನ್ಯವಾದಗಳು. ಕರೆ ಮಾಡಿ
1: ಒಳ್ಳೆ ವಿಷಯ ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ನಮಸ್ಕಾರ.
0: ಆಯ್ತು ಸರ್, ಧನ್ಯವಾದಗಳು ತಮಗೂ ಕೂಡ. ಶ್ರೋತೃಗಳೇ, ಮುಂದಿನ ಕರೆಗೆ ಹೋಗೋಣ, ಯಾರು ಅಂತ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್, ನಮಸ್ತೆ.
0: ಸರ್ ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ?
2: ನಾನು ಮಂಜುನಾಥ್ ಅಂತ, ಲಕ್ಷ್ಮಿ ಸಿರಿ ಜನ್ನಪ್ಪ.
0: ಮಂಜುನಾಥ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್, ನಮಸ್ತೆ.
0: ವಿಷಯ ಗೊತ್ತಿದೆಯಲ್ಲ, ಹೇಳ್ಬೇಕಾ ಮತ್ತೇನಾದ್ರು?
2: ಗೊತ್ತಿದೆ ಗೊತ್ತಿದೆ ಸರ್.
0: ತಮ್ಮ ಅನುಭವನ ಹಂಚ್ಕೊಳ್ಳಿ ಸರ್.
2: ನಾವು ಅದೇ ಸಣ್ಣಕ್ಕೆ ಆಟ ಆಡ್ತಿದ್ವಿ, ಬುಗ್ರಿ ಆಟ, ಗೋಲಿ ಆಟ, ಹಳೆ ಟೈರ್ ಓಡಿಸ್ಕೊಂಡು ಹೋಗೋದು, ಹಳೆ ಟೈರ್ ಓಡಿಸ್ಕೊಂಡು ಹೋಗೋದು ನೋಡಿ, ಎಷ್ಟು ಎಕ್ಸಸೈಸ್ ಆಟ ಅದು.
0: ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತಲ್ವಾ ಈಗ?
2: ಹೌದು ಹೌದು,
0: ಆಟಗಳು ನೆನೆಸ್ಕೊಂಡ್ರೆ ಹಂಗ ಮಾಡ್ತಿದ್ವಲ್ಲ, ಹಿಂಗೆಲ್ಲ ಆಟ ಆಡ್ತಿದ್ವಲ್ಲ.
2: ಹೌದು,
0: ಆ ಖುಷಿಯ ಮಜಾ ಸಿಗಲ್ಲ ಈಗ.
2: ಹೌದು, ಸುಮಾರು ಕಿಲೋಮೀಟರ್ ತನಕ ಓಡ್ಕೊಂಡು ಹೋಗ್ತಾ ಇದ್ವಿ ಅವಾಗ, ಹುಡುಗರೆಲ್ಲ ಜೊತೆ ಆಡ್ಕೊಂಡು
0: ಚಾಲೆಂಜಿಂಗ್ ಎಲ್ಲ
2: ಓಡಿಸ್ತಾರೆ, ಮುಂದೆ ಅಂತಕೊಂಡು ಸಣ್ಣ ಟೈರ್ ತಗೊಂಡು ಆಟ ಆಡ್ಕೊಂಡು ಹೋಗ್ತಿದ್ವಿ. ಅದೆಲ್ಲ ಈಗೆಲ್ಲ ಮಕ್ಕಳಿಗೆ ಈಗ ಅದೆಲ್ಲ ಮರ್ತೋದಂಗ ಆಗಿದೆ. ಈಗ ನಾವು ಅದನ್ನ ಹೇಳ್ಕೊಡ್ಬೇಕು ದೊಡ್ಡವರಾದವರು.
0: ಅದೇ ಅದ್ ಮಾಡ್ಬೇಕು.
2: ಹೌದು,
0: ಮಕ್ಕಳು ಸ್ವಲ್ಪ ಹೊರಗಡೆ ಫೀಲ್ಡ್ ಅಲ್ಲಿ ಸ್ವಲ್ಪ ದುಡಿಯಂಗ್ ಆಗ್ಬೇಕು ಅಂದ್ರೆ, ಚೆನ್ನಾಗಿ ಕೆಲಸ ಕಷ್ಟಪಡಂಗ್ ಆಗ್ಬೇಕು, ಓಡಂಗ್ ಆಗ್ಬೇಕು. ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರಲ್ವಾ, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ.
2: ಫ್ರೆಶ್
0: ಆಗುತ್ತೆ, ಆಮೇಲೆ ಇದು ಚೆನ್ನಾಗಿ ಓದ್ತಾರೆ, ಅವಾಗ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ.
2: ನೋಡಿ ನೋಡಿ ಅವ್ರ ಪೂರ್ತಿ ದೃಷ್ಟಿ ಮೊಬೈಲ್ ಮೇಲೆ ಹೋಗ್ಬಿಡ್ತೀವಿ,
0: ಬರೀ ರೀಲ್ಸ್ ನೋಡೋದು, ಅದು ನೋಡೋದು, ಇದನ್ನ ಆಳಮೂಳ ನೋಡಿ ಅವ್ರ ಕ್ರಿಯೇಟಿವಿಟಿನೂ ಹೊರಟೋಗಿದೆ ಸರ್ ಈಗ. ಅವ್ರನ್ನ ಅದನ್ನ ಹೊರಗಡೆ ತರ್ಬೇಕು, ನಾವು ತರ್ಬೇಕು ಅಂತಂದ್ರೆ ನಾವು ತಿಳಿದಂತವ್ರು ಹಿರಿಯರು ವಾರಕ್ಕೊಂದ್ಸರಿ ಒಂದ್ ಸಂಡೇ ಒಂದ್ ಫಿಕ್ಸ್ ಮಾಡ್ಕೊಂಡು ಒಂದಷ್ಟು ಮಕ್ಕಳನ್ನ ಗುಡ್ಡೆ ಹಾಕೊಂಡು ಏನೋ ಅವರೆಲ್ಲ ಒಂದು ಹೊಸತನವನ್ನು ಕಲಿಸ್ಬೇಕು. ಅವಾಗ ಇದನ್ನ ಕಲಿತಾರೆ ಮಕ್ಕಳು. ಮಕ್ಳು ತಪ್ಪಲ್ಲ, ನಮ್ದು ತಪ್ಪು, ಹಿರಿಯರ ನಮ್ ತಪ್ಪು.
2: ಸರ್ ಹಿಂದೆ ನೋಡಿ, ಹಿಂದೆ ಇಲ್ಲ ಸರ್, ನಮ್ಗೆ ತಂದೆ ತಾಯಿ ಪುರ್ಸೊತ್ತ ಇಲ್ಲ ಅಂದ್ರು ಅಜ್ಜ ಅಜ್ಜರಿ ಮಕ್ಳಿಗೆ ಕರ್ಕೊಂಡು ಹೋಗೋರು ಹೊರಗಡೆ ಆಟ ಆಡ್ಸಕ್ಕೆ.
0: ನಿಜ ನಿಜ,
2: ಅಜ್ಜ ಅಜ್ಜಿಂದ್ರದ್ದು ಕರ್ಕೊಂಡು ಹೋಗೋದು, ಆಟ ಆಡ್ಸೋದು, ಕತೆ ಹೇಳೋದು, ಅವಾಗೆಲ್ಲ ಮೊಬೈಲ್ಗಳೆಲ್ಲ ಇಲ್ಲ, ಬರೀ ಅಜ್ಜ ಅಜ್ಜಿಂದ್ರಿಂದಲೇ ಮಕ್ಳು ಬೆಳೆಯೋರು.
0: ನಿಜ, ಅವಾಗ ಬರೀ ಆಟ ಟೈಮ್ ಕೊಟ್ಟು ಸಾಕು, ನಾವೇ ಆಟ ಆಡ್ತಿದ್ವಿ. ಅವ್ ಕಳಿಸೋದೇನು ಬೇಕಾಗಿರ್ಲಿಲ್ಲ, ನಾವೇ ಆಟ ಆಡ್ಕೊಂಡು ಆಮೇಲೆ ಬಂದು ಹೊಡೆದ ತಿಂತ ಇದ್ವಿ, ಏನ್ ಇಷ್ಟೊಂದು ಆಟ ಆಡಕ್ ಹೋಗಿದ್ದೆ, ಎಲ್ಲಿಗೆ ಹೋಗಿದೆ ಅಂತಂದು. ಈಗಿನ ಮಕ್ಳಿಗೆ ಹೊರಗೆ ಆಟ ಆಡಕ್ ಹೋಗಿದ್ರೆ ತಳ್ಬೇಕು ಇಟ್ಕೊಂಡು, ಅವ್ರ ಮೊಬೈಲ್ ಬಿಟ್ಟು
2: ಹೋಗೋದಿಲ್ಲ, ತಳ್ಳಿದ್ರು ಹೋಗೋದಿಲ್ಲ. ಆಮೇಲೆ ನಾವು ಬೇರೆ ಏನ್ ಮಾಡ್ತೀವಿ, ಅಯ್ಯೋ ಅವ್ರ ಜೊತೆ ಕೇಳ್ಬೇಡ, ಇವ್ರ ಜೊತೆ
0: ಕೇಳ್ಬೇಡ,
2: ಅಲ್ಲೋ ಬೇಡ ಇಲ್ಲೋ ಬೇಡ ಅಂತ ನಾವು ಬೇರೆ
0: ರಿಸ್ಟ್ರಿಕ್ಷನ್ಸ್ ಹಾಕ್ತಿವಿ,
2: ಕಂಡೀಷನ್ ಹಾಕ್ತಿವಿ. ಎಲ್ಲಾರು ಹೋದ್ರೆ ಎಲ್ಲೋಗಿದ್ದೆ, ಎಷ್ಟೊತ್ತೇ ಮಾಡ್ತಿದ್ದೆ, ಇವೆಲ್ಲ ಕೇಳ್ತಿವಿ
0: ಕೇಳ್ತಿವಿ.
2: ಅದರಿಂದೆಲ್ಲ ಸ್ವಲ್ಪ ದೂರ ಆಗ್ಬೇಕು ಅಂತಂದ್ರೆ ಇವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ನಾವು ಆಟಾಡಿಸ್ಬೇಕಾಗುತ್ತೆ.
0: ಖಂಡಿತ, ಆ ಕೆಲಸ ಮಾಡಿ ಸರ್ ಅಂತ ಹೇಳ್ತೇವೆ.
2: ಧನ್ಯವಾದ ಸರ್,
0: ಕರೆ ಮಾಡಿ, ಧನ್ಯವಾದ
2: ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ.
0: ಸರ್ ಧನ್ಯವಾದಗಳು. ಶ್ರೋತೃಗಳ ಮುಂದಿನ ಕರೆಗೆ ಹೋಗೋಣ, ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಗುಡ್ ಈವ್ನಿಂಗ್ ಸರ್.
0: ಗುಡ್ ಈವ್ನಿಂಗ್, ಯಾರು ಮಾತಾಡೋದು ಇಲ್ಲಿಂದ?
3: ಮಯೂರ್ ಕೋಟಿ ಜನಪುರ ಭದ್ರ.
0: ನಮ್ಮ ಟೈಲರ್ ಕೋಟಿ ಸರ್.
3: ಹೌದು
0: ಸರ್. ಚೆನ್ನಾಗಿದ್ದೀರಾ?
3: ನೀವು ಆರಾಮಿದ್ದೀರಾ
0: ಸರ್? ಕಾಫಿ ಆಯ್ತು. ಇಂದಿನ ವಿಚಾರ ವಿಷಯ ಗೊತ್ತಾಯ್ತಲ್ಲ ಸರ್?
3: ಸರಿ ಗೊತ್ತಾಯ್ತು. ಇವತ್ತಿನ ಮಕ್ಕಳು ಸರ್ ಬಹಳ ಹದಿನೈದು ಬಿಟ್ಟಿದ್ದಾರೆ, ಅವರಿಗೆ ನಾವು ಇವತ್ತಿಂದು ಮಾತುಗಳು ನಮಗೆ ಕೇಳೋದೇ ಇಲ್ಲ. ಯಾಕೆಂದ್ರೆ ಇವತ್ತು ಪ್ರಪಂಚನ ಹಂಗೆ ಹೋಗ್ಬಿಟ್ಟಿದೆ ಮುಂದೆ, ಹಂಗಾಗಿ ಅವ್ರ ಕೆಲವು ಆಟಗಳು ಅನ್ನೋ ವಿಚಾರಗಳೇ ಗೊತ್ತಿಲ್ಲ.
0: ಗೊತ್ತಿಲ್ಲ,
3: ಯಾಕೆಂದ್ರೆ ಬರೀ ಮೊಬೈಲ್ ಅಲ್ಲಿ ಇರ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ಇರ್ತಾರೆ, ಕಂಪ್ಯೂಟರ್ ಅಲ್ಲಿ ಇರ್ತಾರೆ, ಬರೀ ಇದೇ ದುನಿಯಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕುತ್ಕೊಂಡ್ಬಿಟ್ರೆ ದಿನನೇ ಕಳಿಯೋದು ಗೊತ್ತಾಗಲ್ಲ ಅವರಿಗೆ. ಇನ್ನ ಅವರಿಗೆ ಒಳ್ಳೆ ಮಾನಸಿಕ ದೈಹಿಕ ಸದೃಢಗಳು ಯಾವ್ದು ಗೊತ್ತೇ ಆಗೋದಿಲ್ಲ.
0: ಗೊತ್ತಾಗಲ್ಲ.
3: ನಾವು ಇವಾಗ ನಾವು ಮಕ್ಕಳಿದ್ದಾಗ ಈ ಗೋಲಿ ಅಂತೆ, ಈ ಗೋಲಿಲಿ ದೊಡ್ಡಿ ಆಟ, ಚೂರು ಮಂಚಿ ಆಟ, ಆಮೇಲೆ ಲಗೋರಿ, ಚಕ್ಕಾಟ, ಕಲ್ಲಾಟ, ಸರ್ ಆಟದ ಹೆಸರುಗಳು ತುಂಬಾ ಇದಾವೆ ಸರ್, ಹೇಳಕ್ ಆಗಲ್ಲ.
0: ಅಂದ್ರೆ ಎಲ್ಲ ಚೀಪ್
3: ಆಟ ಆಡಿದ್ವಿ,
0: ಎಲ್ಲ ಚೀಪ್ ಅಂಡ್ ಬೆಸ್ಟ್ ಆಟಗಳು.
3: ಹೌದು ಸರ್, ಅದು ಯಾವ ಇದೇ ಇಲ್ಲ ಸರ್, ಬಹಳ
0: ದುಡ್ಡು ಖರ್ಚಿಲ್ಲ.
3: ಮತ್ತೆ ನಾವು ಮನೆಗೂ ಹೋಗ್ತಾ ಇರ್ಲಿಲ್ಲ,

0: ಖಂಡಿತ ಅಂದ್ರೆ ನಾವೇ ಪುಣ್ಯವಂತರು
1: ಆದಷ್ಟು ಅವರಿಗೆ ಸ್ವಲ್ಪ ತಿಳಿ ಹೇಳಿ ಒಂದು ಅರ್ಧ ಗಂಟೆ ನಾರ ದಿನಕ್ಕೆ
0: ನಿಜ ಮಾಡ್ಬೇಕು
1: ಆಟಗಳು ಹಿಂಗಿದೆ ಅಂತ ನಾವು ತೋರಿಸ್ಬೇಕು.
0: ಹೌದು, ವಾರಕ್ಕೊಂದ್ಸರಿ ಆ ಕೆಲಸ ಮಾಡ್ಬೇಕು ನಾವಲ್ವಾ.
1: ಹೌದು ಸರ್, ಆದ್ರೂ ಮಕ್ಕಳನ್ನು ಹಂಗೆ ಕೇಳ್ಬೇಕು.
0: ಇಲ್ಲ ಮಕ್ಕಳು ಏನ್ ಗೊತ್ತಾ, ನಾವ್ ಇಲ್ಲ ನಾವು ತಿದ್ಬೇಕು, ಮಕ್ಕಳು ಆಗಿರ್ತಾರೆ. ತಿದ್ಬೇಕು ನಾವು
1: ಮಕ್ಕಳಿಂದಾನೇ ತಿದ್ಕೊಂತ ಬರ್ಬೇಕು. ಇದು ಒಂದು ಆತನ ಅನ್ನೋದು ಅವ್ರಿಗೆ
0: ಗೊತ್ತಾಗ್ಬೇಕು.
1: ಅವರು ನಮ್ ತರ ನಾಲ್ಕ್ ಜನಕ್ಕೆ ಹೇಳ್ಬೇಕು ಮುಂದೆ. ಅದು
0: ಹೌದು,
1: ಅವ್ರು ಆಡ್ಬೇಕು. ಅವಾಗ ಅವ್ರಿಗೆ ಆಕ್ಟಿವ್ ಆಗಿ ಎಲ್ಲಾ ವಿಚಾರದಲ್ಲೂ
0: ಚೆನ್ನಾಗಿರ್ತಾರೆ.
1: ಇದಿರ್ತಾರೆ.
0: ಧನ್ಯವಾದ ಸರ್, ಕರೆ ಮಾಡಿದ್ರೆ ಧನ್ಯವಾದ. ಧನ್ಯವಾದಗಳು. ಓಕೆ, ನಮ್ಮ ಮಯೂರ್ಕುಟ್ಟಿ ಅವರ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ಕರೆಗೆ ಹೋಗೋಣ. ಯಾವ್ದು ಕರೆ ಕರೆಯಿಂದ ಯಾವುದು ಬಂದಿಲ್ಲ ಶ್ರೋತೃಗಳು. ಈಗ ಒಂದು ಹಾಡನ್ನ ಕೇಳಿಸ್ತೇನೆ, ಸಂಭ್ರಮಾಚಿತರ ಗೀತೆಯನ್ನು ಕೇಳ್ಕೊಬೋಣ. ಚಿನ್ಮಯ್, ಅತ್ರೇಯ ಮತ್ತು ಸುಪ್ರಿಯ ರಘುನಂದನ್ ಅವರ ಧ್ವನಿಗಳಲ್ಲಿ.

0: హలో ఆకాశవాణి భద్రావతి.
1: నమస్తే సార్.
0: నమస్తే, మాట్లాడు సార్. ఎల్లిందా? హార్నళి శేషాచల. సార్, కార్యక్రమకి స్వాగత.
1: సార్,
0: విషయ బుధాయి తెల ఇవతను చర్చ మాడతీర విషయ. తమ అనుభవం హంచుకోండి సార్.
1: ఎల్ల సార్ మాట్లాడి, ఈగ అవరు ఆ టాపిక్ హంచుకుంటా సార్. ఈగ నాన్ ఫ్రెండ్స్ హెల్తీని
0: హేళి.
1: నమ్మ ఏరియాల సార్, నమ్మ ఆనండి ఏరియాదಲ್ಲಿ ನಾವ ವಾಸ ಮಾಡೋದ್ರಲ್ಲಿ ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ಮ ಅವಳ ಮೇಷ್ಟ್ರು ಸರ್. ಅವಾಗ ನಾವ್ ಚಿಕ್ಕ ಇದ್ದಾಗ ಕೆಳಿಂದ ಬಂದ್ ಕೂಡಲೇ ಆಟ ಆಡ್ಕೊಂಡೆ ಪಾಠ ಪಾಠ ಸರ್. ಪಾಠದಲ್ಲಿ ನೋಡಿ ತಿಳಿ ಮಾಡಿ ಕಲಿ ಅದನ್ನ ಸರ್ ಅವಾಗೆ ಸಜೆಸ್ಟ್ ಮಾಡ್ತಾ ಇದ್ರು. ನಾವು ಜೊತೆಗೆಲ್ಲ ಕುತ್ಕೊಂಡ್ ಬಿಟ್ಟು ಎಲ್ಲ ಇದು ಎಷ್ಟೇ ವಯಸ್ಸಾಯಿಲ್ಲ ಜೊತೆ ಕುತ್ಕೊಂಡು ಕುತ್ಕೊಂಡು ಮಾತಾಡ್ತೀವಿ ಸರ್ ಜೊತೆಗೆ ಅವ್ರ ಜೊತೆಗೆ. ಆಮೇಲೆ ನಾಟಿನ ಸರ್ ಜನರಲ್ ನಾಲೆಡ್ಜು ಮೆಮರಿ ಪವರು ಇವನ್ನೆಲ್ಲ ಮಾಡಿ ಸರ್ ಒಂದ್ ಕತೆ ಹೇಳ ಸರ್. ಕತೆ ಹೇಳೋರು ಆ ಕತೆ ಹೇಳಿದ್ರೆ ನಮ್ಮ ಕರೆಕ್ಟ್ ಬರೀಬೇಕು ಏನ್ ಕತೆ ಹೇಳಿದ್ರು ಅಂತ. ಯಾಕಂದ್ರೆ ಎಷ್ಟು ಪದ ಯಾರು ಬರೆದಿರ್ತಾರೆ ಜಾಸ್ತಿ ಕತೆ ಹೇಳ್ದಂಗೆ ಬರೆದಿರ್ತಾರೆ ಅವರಿಗೆಲ್ಲ ಅವಾಗ ಪ್ರೈಸ್ ಅವ್ರು ಪಡ್ತಿದ್ರು ಸರ್. ಅವಾಗ
0: ಬಾಲ್ಯದ ಆಟಗಳು ಯಾವ ಆಡಿದ್ರು
1: ಸರ್?
0: ಬಾಲ್ಯದ ಆಟಗಳು ಚಿಕ್ಕವರಿದ್ದಾಗ ಏನೇನು ಆಟಗಳು ಆಡಿದ್ರು
1: ಸರ್? ಲಗೋರಿ, ಆಮೇಲೆ ಸರ್ ಸ್ಲೋ ಸೈಕಲ್ ರೇಸ್, ಕಬಡ್ಡಿ, ಚೌಕಾಬಾರ, ಚಣ್ಣಮಣಿ ಎಲ್ಲ ಸುಮಾರು ಗುಲ್ಟೋರಿ ಅಂತ ಲಗೋರಿ ಎಲ್ಲ ಆಡ್ತಾ ಸರ್. ಚೆನ್ನಾಗಿತ್ತು ಸರ್ ಅವಾಗೆಲ್ಲ.
0: ಸೊ ನಿಮ್ಮ ಅಭಿಪ್ರಾಯದಲ್ಲಿ ಇಂದಿನ ಮಕ್ಕಳಿಗೆ ಅದನ್ನ ಕಲಿಸೋ ಅವಶ್ಯಕತೆ ಇದೆಯಾ?
1: ಇದೆ ಸರ್, ಹೌದು ಇದೆಯಾ ಸರ್?
0: ಕಲಿಸ್ಬೇಕಲ್ವಾ?
1: ಕಲಿಸಬೇಕು. ಬರೀ ಮೊಬೈಲ್ ಇರ್ತಾರೆ ಈಗ, ಹಾಗಾಗಿ ಮತ್ತೆ ಕೊನೆ ಇನ್ನೊಂದ್ ಸರ್ ನಮ್ಮ ಇನ್ನೊಂದು ಹೇಳ್ತೀನಿ ಸರ್. ಈಗ
0: ಹೇಳಿ.
1: ಆಮೇಲೆ ಈಗ ಸೀಸನ್ ಗದ್ದೆಯಲ್ಲಿ ಬಿತ್ತನೆ ಮಾಡ್ತಾರ ಸರ್. ಅವಾಗ ಮಳೆ ಬಂದಾಗ ಬಿತ್ತದ್ದು ನಾಟಿ ಎಲ್ಲ ನಮ್ಮನ್ನ ಕರ್ಕೊಂಡು ಹೋಗ ಸರ್. ನೋಡ್ರಿ ರೈತ ಹೆಂಗ್ ಕಷ್ಟ ಪಡ್ತಾರೆ, ಹೆಂಗ್ ಮಾಡ್ತಾರೆ ಮುಂದಿನ ಕಲ್ಸ್ಕೊಟ್ರು ಸರ್ ಟೈಮ್ನಲ್ಲಿ.
0: ಒಳ್ಳೇದು, ಅವಾಗ ಏನಾಗ್ತದೆ ಮಕ್ಕಳಲ್ಲಿ
1: ನೋಡಿ ತಿಳಿ.
0: ಹಾ, ಮಕ್ಕಳಿಗೆ ಹೆಂಗ್ ಬೆಳೆಯುತ್ತೆ ಅಂತ ಗೊತ್ತಾಗುತ್ತಲ್ವಾ?
1: ಹೌದು,
0: ರೈತ ಹೆಂಗ್ ಕಷ್ಟ ಪಡ್ತಾನೆ, ಯಾವ ತರ ಬೆಳೆ ಬೆಳಿತಾನೆ ಅನ್ನೋದನ್ನ ಮಕ್ಕಳಿಗೆ ಒಂದು ಅರಿವಾಗುತ್ತೆ.
1: ಹೌದು ಸರ್. ಆಮೇಲೆ ಕಬ್ಬು ಬೆಳೆಯೋಣ ಕಬ್ಬು. ಆ ಪಕ್ಕದಲ್ಲಿ ಆಲಮಿನ ಇರ್ತಾರೆ. ಆಮೇಲೆ ಕಬ್ಬನ್ನ ಹಿಂಡಿ ಬಿಟ್ಟು ಬೆಲ್ಲ ಹೆಂಗ್ ಮಾಡ್ತಾರೆ ಎಲ್ಲ ಸರ್ ತೋರಿಸ್ತಾ ಇದ್ರು. ಆಮೇಲೆ ನಾವೆಲ್ಲ ಹೋದ್ರೆ ಸಣ್ಣ ಕಬ್ಬಿನ ಕೊರಿಗೆ ಬೆಲ್ಲ
0: ಅಂಟಿಸ್ಕೊಳ್ಳೋರು. ಚೆನ್ನಾಗಿರುತ್ತೆ
1: ಎಲ್ಲ ಮೆಮೊರಿ ಸರ್, ಒಳ್ಳೆ ಮೆಮೊರಿ ಸರ್. ಅವನ್ನೆಲ್ಲ ಗೋಲ್ಡನ್ ಎರ ಸರ್, ನಾವು ಚಿಕ್ಕ ಗೋಲ್ಡನ್ ಎರ
0: ಖಂಡಿತ ಸತ್ಯ. ಮತ್ತೆ ನಾವೇ ಪುಣ್ಯವಂತರ, ಅವಾಗೆಲ್ಲ ಆಟ ಆಡಿ ಎಲ್ಲ ಬೆಳೆದಿದೆ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತಮ್ಮ ಶ್ರೋತೃಗಳೇ, ಮುಂದಿನ ಗೀತೆ ಅಲ್ಲ ಮುಂದಿನ ಕರೆ ಅದು ನೋಡೋಣ. ಹಲೋ ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್, ನಮಸ್ತೆ.
0: ನಮಸ್ತೆ ಮೇಡಮ್, ಯಾರು ಮಾತಾಡೋದು ಇಲ್ಲಿಂದ?
2: ಸರ್ ಹೊಸ್ಮನೆ ಭದ್ರಾವತಿ, ಶೈಲಜಾ ಪರಶುರಾಮ್.
0: ಶೈಲಜಾ.

0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ ಸರ್.
0: ವಿಷಯ ಗೊತ್ತಾಯ್ತು ಇವತ್ತು, ಏನ್ ಯಾವ ವಿಚಾರ ಬಗ್ಗೆ?
1: ಗೊತ್ತಾಯ್ತು, ಸಣ್ಣ ಮಕ್ಳು ಇದ್ದಾಗ ಆಟ ಆಡೋದು.
0: ಆಟ ಆಡ್ತಿದ್ರೆ ಈಗಿನ ಮಕ್ಳಿಗೆ ಅದು ಬೇಕಾ ಬೇಡವಾ ಅಂತ?
1: ಅಯ್ಯೋ ಬೇಕು ಸರ್, ಖಂಡಿತವಾಗಿ ಬೇಕದು.
0: ಏನ್ ಆಡ್ತೀರಿ ಚಿಕ್ಕವರಿದ್ದೆ, ನೀವು ಯಾವ ತರ ಆಟ ಆಡ್ತಿದ್ರೆ?
1: ಸರ್ ನಾನು ಖೋಖೋ ಆಡಿದೀನಿ, ಗಿಲ್ಲಿ ದಾಂಡ ಆಡಿದೀನಿ, ಲಗೋರಿ ಆಟ ಆಡಿದೀನಿ, ಕಬಡ್ಡಿ ಆಡಿದೀನಿ. ಆಮೇಲೆ ನಮ್ ಹಿಂತ್ಲ ಕಡೆ ಹುಣ್ಸೆ ಮರ ಇತ್ತು, ಅದಕ್ ಜೋಕಾಲಿ ಕಟ್ಟಿದೀವಿ, ಜೋಕಾಲಿ ಆಟ. ಆಮೇಲೆ ಕಡ್ಡಿ ಆಟ ಅಂತಾರೆ ಸರ್, ಮಣ್ಣಲ್ಲಿ ಮುಚ್ಚಿಡಂತದ್ದು, ಆ ಕಡ್ಡಿ ಆಟ ಆಡಿದೀವಿ.
0: ಯಾವ ತರ ಕಡ್ಡಿ ಆಟ ಅಂದ್ರೆ ಯಾವ ತರ ಅದು
1: ಸರ್? ಕಣ್ಣು ಮುಚ್ಚುತ್ತಾರೆ, ಕಣ್ಣು ಮುಚ್ಚಿಬಿಟ್ಟು ಕಡ್ಡಿನ ಹೋಗಿ ಮಣ್ಣಲ್ಲಿ ಮುಚ್ಚಿಡ್ತಾರೆ.
0: ಹುಡ್ಬೇಕು
1: ಜಾಗ ಇಷ್ಟೇ ಅಂತ ಹೇಳೋದು, ಬೇರೆ ಜಾಗದಲ್ಲೆಲ್ಲ ಅಲ್ಲ, ಇಷ್ಟೇ ಜಾಗದಲ್ಲಿ ಹೋಗಿ ಮುಚ್ಚಿಡ್ಬೇಕು. ಅದು ಗಿಡದಲ್ಲಾದ್ರೂ ಆಗ್ಬೋದು, ಇಲ್ಲ ಕೆಳಗಡೆ ಮಣ್ಣು ತೋಡಿ ಮಣ್ಣಲ್ಲಾದ್ರೂ ಮುಚ್ಚಬಹುದು. ಕಣ್ಣು ಮುಚ್ಚಿ ಮುಚ್ಚಿಡೋದು, ಅದು ನಾಲ್ಕೈದು ಜನ ಸೇರ್ಕೊಂಡು ನಮ್ಮನ್ ಹಿಂದೆ ಹುಡ್ಕೊಂಡು ಹುಡ್ಕೊಂಡ್ ಬರ್ತೀವಿ.
0: ನೋಡಿ, ನೀವ್ ಇಷ್ಟೆಲ್ಲ ಒಳ್ಳೊಳ್ಳೆ ಆಟ ಆಡಿದೀರಾ, ನಿಮ್ ಮಕ್ಳಿಗೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ?
1: ಸರ್ ನಮ್ ಮಕ್ಳು ಒಂದ್ ಸ್ವಲ್ಪ ಗೋಲಿ ಆಟ ಆಡಿದ್ದಾರೆ, ಚಿನ್ನಿ ದಾಂಡ ಆಡಿದ್ದಾರೆ, ಅದ್ ಬಿಟ್ಟು ಇನ್ನ ಸ್ಕೂಲ್ ಅಲ್ಲಿ ಏನ್ ಆಟ ಇದೆಯಲ್ಲ ಅದೆಲ್ಲ ಆಡಿದ್ದಾರೆ. ಕ್ರೀಡೆ ಇರುತ್ತಲ್ಲ ಸರ್,
0: ಇತ್ತೀಚೆಗೆ ಮೊಬೈಲ್ ಆಟಗಳು ಜಾಸ್ತಿ ಮಾಡಿದ್ದಾರೆ.
1: ಇತ್ತೀಚಿನ ಮಾಡೋದ್ರಂತೂ ಮೊಬೈಲ್ ಇರ್ಲೇಬೇಕು
0: ನೋಡಿ, ಅದೊಂದೇ ಮೇನ್ ಕಂಪ್ಲೇಂಟ್, ಎಲ್ಲಾ ಪೋಷಕರ ಮೇನ್ ಕಂಪ್ಲೇಂಟ್ ಏನಂದ್ರೆ ಮೊಬೈಲ್.
1: ಮೊಬೈಲ್ ಅದು ಸ್ವಲ್ಪ ಮೊಬೈಲ್ ಕಂಟ್ರೋಲ್ ಮಾಡಿ. ಈಗಿನ ಏನ್ ಗೊತ್ತಾ ಸರ್, ಅವರು ವಾರ ಪೂರ್ತಿ ಡ್ಯೂಟಿ ಹೋಗಿರ್ತಾರೆ, ಈ ಕಡೆ ಇಬ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಏನ್ ಮಾಡ್ತಾರೆ, ಮಕ್ಳ ಕೈಯಲ್ಲಿ ಅದೊಂದ್ ಮೊಬೈಲ್
0: ಕೊಟ್ಬಿಟ್ಟು ಆರಾಮಾಗಿ ನೀವು ನೀವು ನೋಡ್ಕೊಂತೀರಿ, ನಾವ್ ನಮ್ ಪಡೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ.
1: ಮನೇಲಿ ದೊಡ್ಡವ್ರ ಇದ್ರೆ ಏನು ಆಗಲ್ಲ, ಅದು ದೊಡ್ಡವರಲ್ಲಿ ಇವ್ರು ಇಲ್ಲಿ ಇರ್ತಾರಲ್ಲ,
0: ಹಾಗಾಗಿ ಸಮಸ್ಯೆ
1: ದೊಡ್ಡವ್ರ ಇದ್ರೆ ಅದು ಟಚ್ ಮಾಡಕ್ ಕೊಡಲ್ಲ, ಅದು ಅವ್ರ ಜೊತೆ ಬೆರೆಸ್ಕೊಂತಾರೆ.
0: ಖಂಡಿತ ಸತ್ಯ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ರೆ ಧನ್ಯವಾದಗಳು. ತಿಂಡಿ ಏನ್ ಕೇಳಿದ್ರಿ ನೀವು
1: ಸರ್? ಈಗ ಆಟ ಇದ್ದು ಹೇಳಿದ್ದು ಖುಷಿ ಆಯ್ತು ಸರ್,
0: ತುಂಬಾ ಖುಷಿ ಆಯ್ತು, ಮತ್ತೆ ಒಳ್ಳೆ ವಿಚಾರ ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಸರಿ ಸರ್, ಥ್ಯಾಂಕ್ ಯು ಸರ್,
0: ಥ್ಯಾಂಕ್ ಯು ವೆರಿ ಮಚ್. ಶ್ರೋತೃಗಳು ಈಗ ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆ ಯಾರ್ದು ಬರ್ತಾ ಇದೆ? ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ.
0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಸರ್
2: ಮಾತಾಡೋದು?
0: ತಾಂಡವ ಮೂರ್ತಿಗಳು. ನಮಸ್ತೆ. ನಮಸ್ತೆ
2: ಸರ್,
0: ಇವತ್ತಿನ ವಿಚಾರ ಗೊತ್ತಾಯ್ತಾ?
2: ಟಾಪಿಕ್ ಕೊಟ್ಟಿದ್ದೀರಾ ಸದ್ಯ, ಅದು ಜಾರಿಗೆ ಬಂದ್ಬಿಟ್ರೆ ಬಹಳ ಖುಷಿ ಆಗುತ್ತೆ.
0: ಜಾರಿಗೆ ತರಬೇಕು ಪೋಷಕರು.
2: ಹೌದು,
0: ಮನೇಲಿ
2: ಇಲ್ಲಿ ಒಬ್ರು ಇಬ್ರು ಇಟ್ಕೊಂಡ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಏನ್ ಆಡ್ಸೋದು?
0: ವಾರಕ್ಕೊಂದ್ಸರಿ ಸಂಡೆ ಒಂದು ಭಾನುವಾರ
2: ಎಲ್ಲಾರನು ಒಟ್ಟುಗೂಡಿಸ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ.
0: ಅದನ್ನೇ ಮತ್ತೆ ಮಾಡ್ಬೇಕಲ್ವಾ?
2: ಯಾಕೆಂದ್ರೆ ಈಗ ನಮ್ಮನೇಲಿ ನಾವ್ 9 ಜನ, ಹಂಗೆ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತಿತ್ತ, ನಾವೇ ಸೇರಿ ಆಡಿದ್ರು ಅಥವಾ ಇನ್ಯಾರ ಸೇರಿದ್ರು ಒಳ್ಳೆ ಟೀಮ್ ಆಗ್ಬಿಡುದು, ಆಟಕ್ಕೆ ಒಳ್ಳೆ ಮೆರುಗಿತ್ತು.
0: ಈಗ ಹಂಗಾಗಲ್ವ, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ.
2: ಹೌದು,
0: ಒಂದೊಂದೇ ಮಕ್ಳು, ಒಂದೊಂದೇ
2: ಹೆಚ್ಚಿಗೆ ಮಾತಾಡಿದ್ರೆ ಒಂದೇ,
0: ಹಾಗಾಗಿ
2: 2-3 ಅಂದ್ರೆ ಅದು ಅಪರೂಪ. ಬಟ್
0: ತಾಂಡವೂರ್ತಿಗಳು ಚಿಕ್ಕವರದಾಗ ಏನೇನು ಆಟ ಆಡಿದ್ರು
2: ಇದ್ರು ಇಂಡೋರ್ ಗೇಮ್ಸ್, ಚೆಸ್, ಡ್ರಾಫ್ಟ್, ಕಾರ್ಡ್ಸ್ ಕೂಡ ಕೊಟ್ಟಿದ್ರು. ನಾವು ಬ್ರೈಲ್ ಅಲ್ಲಿ ಎಲ್ಲ ಗುರುತಿರೋದು, ಕಾರ್ಡ್ಸ್ ಆಡೋದು ನಮ್ ಇಂಟೆಲಿಜೆನ್ಸ್ ಎಲ್ಲ. ಆಮೇಲೆ ಕ್ರಿಕೆಟ್ ಎಲ್ಲ ಕೂಡ ನಾವು ಆಡ್ತಾ ಇದ್ವಿ. ಆಮೇಲೆ ಮಾಮೂಲಿ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಒಂದ್ 2-3 ಸರ್ತಿ ಇರೋದು, ವರ್ಷಕ್ಕೆ ಈವೆಂಟ್ಸ್ ಇಟ್ಟಿರೋರು ಎಲ್ಲ ಆಡ್ತಾ ಇದ್ವಿ. ಈ ಅವ್ರ ಸದ್ಯ ಬಿಟ್ರೆ ಸಾಕು ಅಂತ ಆಮೇಲೆ ಇದು ಜಂಗಲ್ ಜಿಮ್, ಮಿನಿ ಮಸಲ್ ಮ್ಯಾನ್ ಎಕ್ಸಸೈಸಸ್ ಎಲ್ಲ ಮಾಡಿದ್ರೆ ಒಳ್ಳೆ ಇದಾಗದು.
0: ಹೌದು, ಈಗಿನ ಮಕ್ಳಿಗೆ ನಾವು ಅದನ್ನ ಹೇಳ್ಕೊಡೋದು ಅವಶ್ಯಕತೆ ಇದೆ ಅಲ್ವಾ?
2: ತುಂಬಾ ಇದೆ ಸದ್ಯ. ಈಗ ನೀವು ಏನ್ ಹೇಳ್ಕೊಡ್ತೀರೋ ಬಿಡ್ತೀರಾ, ಈ ಮೊಬೈಲ್ ಬಿಡಿಸಿ ತಂತಾನಾಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
0: ಮೊಬೈಲ್ ಬಿಡಿಸ್ಬೇಕು ಅಂದ್ರೆ
2: ಟಿವಿ
0: ಇಲ್ಲ, ಮೊಬೈಲ್ ಬಿಡಿಸ್ಬೇಕು ಅದು ಆಲ್ಟರ್ನೇಟಿವ್ ಆಗಿ ಅವ್ರ ಮಕ್ಳು ಬೇರೆ ಏನ್ ಕೊಡ್ಬೇಕು, ಆ ಕೊಟ್ಟಾಗ ಆಟೋಮೆಟಿಕ್ ಬಿಟ್ಟೋಗುತ್ತೆ ಅಲ್ವಾ?
2: ಹೌದು ಹೌದು.
0: ನಾವ್ ಈ ಬೇರೆ ಕಡೆ ಈಗ ಮಕ್ಕಳನ್ನ ಆಟದ ಕಡೆ ಅವರ ಗಮನವನ್ನ ಹರಿಸಿದಾಗ ಆಟೋಮೆಟಿಕಲಿ ಆ ಮೊಬೈಲ್ ಬಗ್ಗೆ ಅವರ
2: ಈಗ ಪೋಷಕರು ಏನ್ ಮಾಡ್ತಾರೆ, ಅಲ್ಲಿ ಸ್ಕೂಲಿಂದ ಬರೋದೇ ತಡ, ಬ್ಯಾಗ್ ನೆಟ್ಟಿಗೆ ಇಡ್ತಾರೋ ಇಲ್ಲೋ, ಟ್ಯೂಷನ್ಗೆ ಹೋಗು ಟ್ಯೂಷನ್ಗೆ ಹೋಗು, ಇನ್ನ ಅಲ್ಲಿ ಬಂದ್ರೆ ಟೈಮ್ ಆಗೋಗಿರುತ್ತೆ, ಊಟ ಮಾಡು ಮಲ್ಕೋ, ಇಲ್ಲ ಹೋಮ್ವರ್ಕ್ ಮಾಡು ಮತ್ತೆ ನಾಳೆ ಬಯಸ್ಕತಿಯ, ಟೈಮ್ ಎಲ್ಲಿದೆ?
0: ಅದೇ ವಾರಕ್ಕೆ ಒಂದು ಸಲಕ್ಕೆ ಮೀಸಲಾಗಿ ಇಡ್ಬೇಕು ಅಲ್ವಾ?
2: ಹೌದೌದು, ಅದು ಏನು ಸಾಲಲ್ಲ ಇರ್ಲಿ, ಬಟ್ ಸ್ವಲ್ಪನಾದ್ರೂ ಚಟುವಟಿಕೆ ಇರುತ್ತೆ.
0: ಚಟುವಟಿಕೆ ಇರುತ್ತೆ. ಮಕ್ಳು
2: ಬಿಟ್ಬಿಟ್ರೆ ಅರ್ಧ

0: ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ,
1: ಪರಿಹಾರ ಆಗುತ್ತೆ. ಓಕೆ ತಾಂಡವ ಮೂರ್ತಿಗಳು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಓಕೆ ಸರ್. ಶ್ರೋತೃಗಳು, ತಾಂಡವ ಮೂರ್ತಿಗಳು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ನೋಡೋಣ ಮುಂದಿನ ಕರೆ ಯಾರು ಯಾರು ಬರ್ತಾ ಇದೆ ನೋಡೋಣಂತೆ. ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ ಸರ್. ಯಾರು ಮಾತಾಡೋದು ಇಲ್ಲಿಂದ? ಎಲ್ಲೇಗೌಡ ಅವರಿಗೆ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ಸರ್, ಈಗ ತಮ್ಮ ಎಲ್ಲೇಗೌಡ ಚಿಕ್ಕವರಿದ್ದಾಗ ಏನೇನು ಆಟ ಆಡಿದ್ರಿ, ಅದನ್ನ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಮೊಮ್ಮಕ್ಕಳಿಗೆ ಇಲ್ಲ.
2: ಹ್ಮ್,
1: ಆಯ್ತು. ಏನ್ ಆಟ ಆಡಿದ್ರಿ ನೀವು ಚಿಕ್ಕವರಿದ್ದಾಗೆಲ್ಲ? ಒಳ್ಳೆ ಆಟ ಆಡಿದಿರ. ಆದ್ರೆ ಆ ಆಟಗಳಲ್ಲಿ ಈಗಿನ ಮಕ್ಳಿಗೆ ಕಲಿಸೋ ಅವಶ್ಯಕತೆ ಇದೆಯಾ ಅಂತ?
2: ಈಗಿನ ಮಕ್ಳು ಕಲಿಯಲ್ಲ ಸರ್, ಮೊಬೈಲ್ ಬಂದ್ರೆ.
1: ಅಲ್ಲ, ಕಲಿಯಲ್ಲ ಅಂತ ನಾವು ಹಂಗ ಬಿಟ್ಬಿಟ್ರೆ ಆಗಲ್ವಲ್ಲ. ಅಲ್ಲ, ಕಲಿಸದೆ ಒಳ್ಳೇದಾ ಬೇಡವೋ?
2: ಕಲಿಸ್ಬೇಕಲ್ಸ,
1: ನಾವು ಪ್ರಯತ್ನ ಮಾಡ್ಬೇಕಲ್ವಾ?
2: ಪ್ರಯತ್ನ ಮಾಡಿದ್ರೆ ಕಲಿಯಲ್ಲ ಸರ್, ಈಗ ಮೊಬೈಲ್ ಎಲ್ಲ ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಅದನ್ನ ಅದ್ರ ಕಡೆ ಹೋಗಲ್ಲ.
1: ಓ, ಆಗಲ್ಲ, ಕಲ್ಸಕ್ ಆಗಲ್ಲ ಅಂತೀರಾ?
2: ಕಲಿ ಅವರಲ್ಲಿ ಇರ್ಬೇಕ.
1: ನಿಜ ನಿಜ ನಿಜ ನಿಜ, ಅವರಲ್ಲಿ ಇರ್ಬೇಕು, ಅವರಲ್ಲಿ ಇರ್ಬೇಕು. ಪ್ರಯತ್ನ ನಮ್ಮಲ್ಲೂ ಬರ್ಬೇಕಲ್ವಾ?
2: ನಮ್ಮಲ್ಲ ನಾವು ಹೇಳ್ಬೇಕು, ಅವ್ರು ಕಲಿಬ ಅಂತ ಆದ್ರೆ ಹೇಳ್ಬೇಕು.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಎಲ್ಲೇಗೌಡರು ಹೇಳ್ತಾರೆ ಅವ್ರು ಕಲಿಯೋದಿಲ್ಲ ಈಗಿನ ಮಕ್ಕಳು ಅಂತ ಹೇಳ್ತಾರೆ, ಅದು ಅವ್ರ ಅನಿಸಿಕೆ. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ಅಲ್ವಾ? ಪ್ರಯತ್ನ ಮಾಡಿದ್ರೆ ಯಾವುದು ಕೂಡ ಆಗೋದಿಲ್ಲ. ನೋಡೋಣ ಮುಂದಿನ ಕರೆಗೆ ಹೋಗೋಣ. ನಾ ಕೇವಲ 10 ನಿಮಿಷ ಸಮಯ ಇದೆ, ಅಷ್ಟರಲ್ಲಿ ಎಷ್ಟು ಕರೆ ಬರುತ್ತೆ ನೋಡೋಣ, ಅದಷ್ಟನ್ನು ಮಾತಾಡೋಣಂತೆ. ಕರೆ ಬರುವ ತನಕ ಒಂದು ಸಪ್ತಸಾಗರದಾಚೆ ಇಲ್ಲೋ ಚಿತ್ರಗೀತೆಯನ್ನು ಕೇಳ್ಕೊಬೋಣ, ಕಪಿಲ್ ನಾಯರ್ ಅವರ ದನಿಗಳಲ್ಲಿ.

0: ಶ್ರೋತೃಗಳು ಮತ್ತೊಂದು ಕರೆ ಬಂದಿದೆ, ನೋಡೋಣ ಯಾರ್ದು ಕರೆ ಅಂತ. ಹಲೋ ಆಕಾಶವಾಣಿ ಗಂಗಾವತಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಸರ್, ಯಾರು ಮಾತಾಡೋದು ಇಲ್ಲಿಂದ?
1: ಶ್ಯಾಮ್ ಸುರೇಶ್, ಹಾಲಪ್ಪ ಸರ್ಕಲ್.
0: ಹಾಲಪ್ಪ ಸರ್ಕಲ್, ಶ್ಯಾಮ್ ವಾಚ್ ವರ್ಕ್ಸ್.
1: ಹೌದು
0: ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಈಗ ಹೇಳಿ ಸರ್, ಇವತ್ತಿನ ವಿಚಾರ ಗೊತ್ತಾಯ್ತಲ್ಲ ಯಾವ್ದು ಅಂತ?
1: ವಿಷಯ ಆಟದ ಬಗ್ಗೆ ಗೊತ್ತಾಯ್ತು ಸರ್.
0: ಹಾ, ನಿಮ್ಮ ಬಾಲ್ಯದ ಆಟಗಳು ಇಂದಿನ ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ಬೇಕು ಬೇಡವ ಅನ್ನೋದು ವಿಚಾರ.
1: ಮಾಡ್ಕೊಡ್ಬೇಕು, ಆದ್ರೆ ಈಗಿನ ಮಕ್ಕಳಿಗೆ ಬರೀ ಸ್ಕೂಲು ನೀವು ಹೋಮ್ ವರ್ಕ್ ಅಲ್ಲೇ ಕಾಲ ಕಳೆದ್ಬಿಡ್ತಾರೆ. ಪಕ್ಷ ಶನಿವಾರ ಭಾನುವಾರ ನೋಡಿದ್ರೆ ನಮ್ದು ನೆನಪು ಸರ್. ಹೈ ಜಂಪ್, ಲಾಂಗ್ ಜಂಪ್, ಖೋಖೋ, ಹೈ ಸ್ಪೇಸ್, ಬ್ಯಾಡ್ಮಿಂಟನ್, ಕಬಡ್ಡಿ ಎಲ್ಲಾ ಅಂತಿದೆ ಸರ್.
0: ಭಾರಿ ಕಲಾವಿದಿರ್ತಾವ್.
1: ಅಲ್ಲ ಸರ್, ಆ ವಯಸ್ಸಲ್ಲಿ ನಮ್ಗೆ ಹೆಚ್ಚು ಸಾಧ್ಯವಾಗಿ ಆಟ ಆಡ್ತಿದ್ವಿ. ಅದು ಈ ಮಕ್ಕಳು ಅದು ಆದಷ್ಟು ಬೆಳವಣಿಗೆ ಚೆನ್ನಾಗಿರುತ್ತೆ.
0: ಹೌದು, ಮತ್ತೆ ದೈಹಿಕವಾಗಿ ಎಷ್ಟು ಕಷ್ಟ ಪಡ್ತೀವೋ ಮಾನಸಿಕವಾಗಿ ಅಷ್ಟು ಬೆಳವಣಿಗೆ ಆಗುತ್ತೆ.
1: ನೋಡಿ ಸರ್, ನಾನು ಅಪ್ಪು ನಾನು ಒಂದು 80 ಮುಗಿಸ ತನಕ ಹೈ ಜಂಪ್, ಲಾಂಗ್ ಜಂಪ್, ಬ್ಯಾಡ್ಮಿಂಟನ್ ಎಲ್ಲ ರನ್ನಿಂಗ್ ರೇಸ್ ಮಾಡ್ತಿದ್ನಲ್ಲ, ಆ ಕಾರಣದಿಂದ ನಾನು ಹೇಳ್ಕೊಳೋದಲ್ಲ. ಈಗ 66 ವರ್ಷ ನಡೀತಾ ಇದೆ, ಒಂದು ಬಿಪಿ ಶುಗರ್ ಯಾವ್ದು ಇಲ್ಲ ಸರ್.
0: ನೋಡಿ, ಅವಾಗಿನ ಪರಿಶ್ರಮ.
1: ಹ್ಮ್ ಸರ್, ಆರಾಮಾಗಿ ಸಿಸ್ಟಮೆಟಿಕ್ ಆಗಿ ನಡ್ಕೊಂಡಿದೀವಲ್ಲ, ಆಟಾಡ್ಕೊಂಡು ಈಗ ನಡ್ದಾಡ್ಕೊಂಡೇ ಓಡಾಡುದಿಲ್ಲ ಕಡೆ ನಾನು.
0: ಒಳ್ಳೇದು, ತುಂಬಾ ಒಳ್ಳೆ ಅಭ್ಯಾಸ ಅದು.
1: ಹ, ಒಂದು ಆಟ ಆಡ್ತಲ್ಲ, ಒಂದು ಬೈಕ್ ಮೇಲೆ ಹೋಗಲ್ಲ. ನನ್ನ ಅಭಿಪ್ರಾಯ ಕೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು.
0: ಓಕೆ ಶ್ರೋತೃಗಳೇ, ಕೆಲವೊಂದು ಸಂದೇಶ

0: ಸ್ವಲ್ಪ ಗಮನ ಹರಿಸ್ತೇನೆ ಸಂದೇಶದ ಕಡೆ. ಮೊದಲನೇ ಸಂದೇಶ, ಮಂಜಣ್ಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ರೆ, ಯಾರಿವರು? ವಿದ್ಯಾರಣ್ಯ ಮುರಳಿಧರ ಶಿವಮೊಗ್ಗದಿಂದ. ಇನ್ನು ಸಂಜೆ ನಮಸ್ತೆ, ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ಇನ್ನೊಂದು ಕರೆ ಬಂದಿದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
1: ಹಲೋ
0: ಮೇಡಮ್, ನಮಸ್ತೆ. ಯಾರು ಮಾತಾಡೋದು ಇಲ್ಲಿಂದ?
1: ಸರ್ ನಮಸ್ತೆ, ನಾನು ಚಂದ್ರಕನ್ನಗೊಂಡೆ.
0: ಚಂದ್ರಕ ಮೇಡಮ್ ನಮಸ್ತೆ.
1: ನಮಸ್ತೆ ಸರ್.
0: ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ, ಏನ್ ಯಾವ ವಿಚಾರ?
1: ಬಾಲ್ಯದ ಆಟಗಳ ಬಗ್ಗೆ ಮಾತಾಡ್ತಾ ತುಂಬಾ ಸುಂದರವಾದ ಮಧುರವಾದ ಕ್ಷಣಗಳ ಸರ್ ಅದು
0: ಅಲ್ವಾ?
1: ನಮ್ಮ ಬಾಲ್ಯಗಳು
0: ನಿಜ ನೆನ್ಸ್ಕೊಂಡಿದೆ ಅಂತಲ್ಲ ಈಗಲೂ.
1: ಹೌದು,
0: ರೋಮಾಂಚನ ಆಗುತ್ತೆ.
1: ರೋಮಾಂಚನ ಸರ್ ಅದು.
0: ಅವಾಗೆಲ್ಲ
1: ಏನು ಗೊತ್ತೇ ಇಲ್ಲಲ್ಲ ಸರ್, ಆಟ ಬಿಟ್ರೆ.
0: ಅಷ್ಟು ಇನ್ನೋಸೆಂಟ್ ಮೈಂಡ್
1: ಅವಾಗಿಂದನು. ಬರೀ ಮನೆ ಒಳಗಿಂದು ಒಳಗಿನ ಆಟ, ಹೊರಾಂಗಣ ಆಟಗಳು, ಬರೀ ಅದ್ರಲ್ಲೇ ಇರ್ತಿದ್ವಿ ನಾವು. ಶಾಲೆಗೆ ಹೋಗಕ್ಕೆ ಟೈಮ್ ಆಗಿರ್ತಿತ್ತು, 10 ಗಂಟೆ 9:00 ವರೆಗೆಲ್ಲ ಬೆಲ್ ಆದ್ರೂ ಕೂಡ, ಶಾಲೆಗೆ ಹೋಗ್ಬೇಕು ಅಂದ್ರೂ ಕೂಡ ಆಟ ಆಡೋದ್ರಲ್ಲೇ ಮಗ್ನರಿಗೆ ಹೊಡೆತ ತಿಂದು
0: ಹಾಕಿದ್ವಿ.
1: ಶಾಲೆಯಿಂದ ಬಂದ ತಕ್ಷಣ ಪಾಠ ಚೀಲ ಒಂದ್ ಸೈಡ್ ಎಸೆಯದೆ ಓಡ್ತಿರೋದೆ.
0: ಖಂಡಿತ
1: ಸರ್, ಎಷ್ಟು ಚೆನ್ನಾಗಿ ಆಡ್ತಿದ್ವಿ ಅಂದ್ರೆ ನಾವು ಬಳೆ ಗೌರಿ ಆಟಗಳು ಸರ್, ಕಲರ್ ಕಲರ್ ಕಲರ್ ಬಳೆಗಳು, ಎಲ್ಲ ಬಳೆಗಳನ್ನ 3 ಗುಂಡಿ ತೆಗೆದು ಅದನ್ನ ಮುಚ್ಚಿ ಅದನ್ನ ಅದು ಹುಡುಕ ಆಟ, ಮತ್ತೆ ಚೆನ್ನಿ ಮಿನಿ ಆಡ್ತಾ ಇದ್ವಿ, ಮತ್ತೆ ಚವಂಗ ಅಂತ ಆಡ್ತಿದ್ವಲ್ಲ ಸರ್, ಹುಣಸೆ ಬೀಜ ತೇಯದೆ ಒಂದ್ ಖುಷಿ. ಸ್ಕೂಲಿಂದ ಬರೋದು, ದೇವಸ್ಥಾನ ಕಟ್ಟೆಗೆ ಹೋಗೋದು, ಉಜ್ಜಿ ಉಜ್ಜಿ ಉಜ್ಜಿ ಉಜ್ಜಿ ಅವನ್ ಒಂದ್ ಸೈಡ್ ವೈಟ್ ಮಾಡ್ಕೊಳ್ಳೋದು. ಅವಡೆ ಇಲ್ಲಿ ಸರ್ ಅವಾಗ ನಮ್ಗೆಲ್ಲ ಅದ್ರ ಆಟಗಳು, ಮತ್ತೆ ಚಿನ್ನಿ ದಾಂಡ್ ಆಡೋದು, ಗೋಲಿ ಆಡೋದು. ನಾನಂತೂ ಸಖತ್ ಗೋಲಿ ಆಗ್ಬಿಟ್ಟಿದೀನಿ ಸರ್, ಫೇವರೇಟ್ ಆಟ ಅಂದ್ರೆ ಗೋಲಿ. ಮತ್ತೆ ಸರ್ ನಾವು ಇದು ಲಗೋರಿ ಆಡೋದು, ಆಮೇಲೆ ರತ್ತೋ ರತ್ತೋ ರಾಯನ ಮಗಳಿಂದ ಹುಡುಗಿಯರೆಲ್ಲ ಸೇರ್ಕೊಂಡು ಸರ್ಕಲ್ ಮಾಡಿ ಇಂತ ಆಟಗಳು. ಈಗಿನ ಮಕ್ಳಿಗೆ ಅದೇನು ಗೊತ್ತೇ ಇಲ್ಲ ಸರ್.
0: ಗೊತ್ತಿಲ್ಲ ಅಲ್ವಾ ಪಾಪ, ನಾವು ಹೇಳ್ಕೊಡ್ಬೇಕಲ್ವ ಮಕ್ಳಿಗೆ.
1: ಹಾ ಸರ್, ನಾವು ಅದಕ್ಕೆ ಮಕ್ಳಿಗೆ ಇವಾಗ ಹಳೆ ಆಟಗಳನ್ನ ಹೇಳ್ಕೊಡ್ಬೇಕು. ನಾವೀಗ ಮನೇಲಿ ಸರ್ ಉಪ್ಪು ಕೊಡು ಉಳ್ಳಿ ಕೊಡು ಅಂತ ಆಡ್ತಿದ್ವಿ, ಆಮೇಲೆ ಒಬ್ರು ಕೈ ಮೇಲೆ ಒಬ್ರು ಮುಷ್ಟಿ ಕಟ್ಟಿ ಇದೆ ಅಂತ
0: ಮೂಟೆ.
1: ನಾನು ಖಂಡಿತ ಇವಾಗ ಇದು ಶೇಂಗಾ ಮೂಟೆ, ಕಡ್ಲೆ ಮೂಟೆ ಲಾಕು ಬಂದ್ರೆ ಹೊಡಿಯೋದು
0: ಕರೆಕ್ಟ್,
1: ಕೈ ಎಲ್ಲ ಹೆತ್ಲ ಗೊತ್ತು ಸಂತಿ ಗೊತ್ತು ಇದೆಲ್ಲ ಸರ್ ಇವಾಗ ನಾನು ನನ್ನ ಮೊಮ್ಮಗೂ ಅಭ್ಯಾಸ
0: ಮಾಡಿಸ್ತಿದ್ದೀನಿ. ತುಂಬಾ ಒಳ್ಳೇದು
1: ನಿಜವಾಗ್ಲು ಸರ್, ಒಳಗಿನ ಆಟಗಳು ಆಮೇಲೆ ಹಳೇದೇ ಬರಬೇಕು ಎಲ್ಲ. ನೀವ್ ಹೇಳ್ದಂಗೆ ನಮ್ ಪ್ರತಿಯೊಬ್ರು ಮನೇಲಿ ಏನು ನಾವ್ ಇದೀವಲ್ಲ, ಅಜ್ಜಿ ಅಂದ್ರ ಪಾತ್ರ ಜಾಸ್ತಿ ಇರುತ್ತೆ. ಸುಮ್ನೆ ಟಿವಿ ನೋಡ್ತಾ ಕೂರ
0: ನೋಡ್ತಾ
1: ಮನೆ ಮುರುಕ ಧಾರಾವಾಹಿಗಳು ನೋಡೋ ಬದ್ಲು, ನನ್ನ ಅನಿಸಿಕೆ ಅದು ನೋಡೋ ಬದ್ಲು ನಾವು ನಮ್ಮ ಮೊಮ್ಮಕ್ಳು ಕೂರಿಸ್ಕೊಂಡು ಸರ್ ಹಿಂಗೆ ಕೈ ಚವಂಗ ಹಾಕಿ ಅಂದ ತಕ್ಷಣ ಏನು ಕಾಸ್ತಿ ಕಾಸ್ತಿ ಅಂತೇಳಿ ಹಿಂಗ್ ಹೊಡಿತಿದ್ವಲ್ಲ, ಬೆಣ್ಣೆ ಕಾಸು ತುಪ್ಪ ಕಾಸು, ಎಷ್ಟು ಖುಷಿ ಸರ್ ಅದೆಲ್ಲ.
0: ಮುಂದುವರ್ಸ್ಬೇಕಲ್ವಾ?
1: ಹೌದು, ಖಂಡಿತ ಮುಂದುವರ್ಸ್ಬೇಕಲ್ ಸರ್, ಅದು ನಮ್ಮಿಂದನೇ ಆಗ್ಬೇಕು.
0: ಶುರು ಮಾಡಿ
1: ಎಷ್ಟು ಖಂಡಿತ ಸರ್, ನಾವಂತೂ ಈಗ ನಮ್ಮ ಅಮ್ಮಗೋಗ್ ನಾವ್ ಅದನ್ನೇ ಮಾಡ್ತೀವಿ ಸರ್, ಅವ್ರು ಏನೇ ಆಟ ಆಡೋದು ಅವೆಲ್ಲ ತಂದು ಕೊಡ್ಬೇಕು, ಅದೆಲ್ಲ ಹಾಕಿ ಒಳಗಡೆನೆ ಕೂರ್ಸಿ ಆಡ್ತಾ ಅಂತವು. ಆಮೇಲೆ ಮಣ್ಣಲ್ಲಿ ಆಡ್ಬೇಡ್ರಿ, ಮಣ್ಣಲ್ಲಿ ಆಡ್ಬೇಡ್ರಿ, ಕಲ್ಲಲ್ಲಿ ಆಡ್ಬೇಡ್ರಿ, ಹೇಳ್ಬಾರ್ದು
0: ಮಕ್ಳಿಗೆ. ಆಡಿಸ್ಬೇಕು
1: ಸರ್, ಹಂಗಾಗಿ ಇವಾಗ ಎಲ್ಲದ್ರಲ್ಲೂ ನಮಗೆ ಬಾಡಿಲಿ ಎಲ್ಲ ವಿಟಮಿನ್ಸ್ ಕಡಿಮೆ ಆಗ್ತದೆ
0: ಮಕ್ಳಿಗೆ
1: ಅಲ್ವಾ. ನಾವೆಲ್ಲ ಎಷ್ಟ್ ಚೆನ್ನಾಗಿ ಸರ್, ಎಲ್ಲೆಲ್ಲಿ ಯಾರ ಮನೆ ಹತ್ರ ಮರಳು ಇರ್ಲಿ ಸರ್, ಹೋಗಿ ಗೂಟ್
0: ಕಟ್ತಿದ್ರೆ ಮರಳಲ್ಲಿ ಆಟ ಆಡೋದು
1: ಸರ್, ಉಲ್ಡಾಡೋದು ತಲೆಲೆಲ್ಲ ಮರಳು ಅಂದ್ರೆ ತಲೆಲೆಲ್ಲ ಮರಳು ಹೊಡ್ತಾ ಅಂದ್ರೆ ಹೊಡ್ತಾ, ನಿಮ್ಗೆ ಎಷ್ಟು ಸೋಪ್ ತರ್ಬೇಕು, ನಿಮ್ಗೆ ಹೆಂಗ್ ತಲೆಬೇಕು, ಏನ್ ಸರ್ ಖುಷಿ ಆಟಗಳು. ಆಮೇಲೆ ಗಂಡ್ ಮಕ್ಳು ಹೆಣ್ ಮಕ್ಳು ಅಂತ ಇರ್ಲಿಲ್ಲ,
0: ಎಲ್ಲರೂ
1: ಜೊತೆಗೆ ಆಟ ಆಡೋದು.
0: ಅವಾಗ ಗಂಡ ಬೀರ್ತಾರ, ಹುಡುಗರು ಎಲ್ಲರ ಜೊತೆ ಮಿಂಗಲ್ ಆಗಿ ಆಟ ಆಡದೆ ಆಟ ಆಡೋದು.
1: ಅಯ್ಯೋ ಏನ್ ಸರ್ ಖುಷಿ ಅಂದ್ರೆ ಖುಷಿ, ಹುಡುಗಿಯರು ನಾವ್ ಯಾರು ಹಂಗಿದ್ವಿ ಫ್ರೆಂಡ್ಸ್ ಎಲ್ಲ
0: ಅವಾಗಿನ ಭಾವನೆ ತುಂಬಾ ಇನ್ನೋಸೆಂಟ್,
1: ಯಾರಲ್ಲೂ ಹನುಮಾನ ಇರ್ಲಿಲ್ಲ, ಕಲ್ಮಶವಾದಂತ ಸ್ನೇಹ,
0: ಕೆಟ್ಟ ಭಾವನೆಗಳು ಬರ್ತಿರ್ಲಿಲ್ಲ,
1: ಬರ್ತಾನೆ ಇರ್ಲಿಲ್ಲ, ಒಬ್ರಿಗೊಬ್ರಿಗೂ ಕೆಟ್ಟ ಭಾವನೆ ಇಲ್ಲ. ಎಷ್ಟು ಖುಷಿಯಾಗಿರ್ತಿದ್ವಿ, ಒಬ್ರು ಮನೆ ಮೂರು ಶನಿವಾರ ಬಂತು ಅಂದ್ರೆ ಏನ್ ಸರ್ ಓಡ್ತಿದ್ವಿ ಹಳ್ಳ ಕೊಳಗಳಿಗೆ, ಅದೇ ಆಟ ಅವಾಗ. ಈಗ ಸರ್ 3 ಹೊತ್ತು ಮೊಬೈಲ್, ಮನೆಗ್ ಬರ್ಲಿ ಹುಡುಗರು ಕೂರ್ಲಿ ಇಟ್ಕೊಂಡು ನೋಡಿದ್ದ ನೋಡಿದ್ದು, ಚಿಕ್ಕ ಮಕ್ಳು ಊಟ ಮಾಡಲ್ಲ ಅಂತ ಏನೋ ರೀಲ್ಸ್ ಹಾಕೋದು ತೋರ್ಸೋದು, ಇದೆಲ್ಲ ಜಾಸ್ತಿ ಆಗಿ ಹಿಂದಿನ ಆಟಗಳು ಕಣ್ಮರೆ ಆಗ್ತಿದಾವೆ. ಈಗ ಮತ್ತೆ ನಮ್ಮ ಆಕಾಶವಾಣಿ ಮುಖಾಂತರ ಇದನ್ನ ಹೆಚ್ಚು ಹೆಚ್ಚು, ಮೊನ್ನೆ ಒಂದಿನ ಕಾರ್ಯಕ್ರಮ ಇತ್ತು ಸರ್ ಶಿವಕುಮಾರ್ ಸರ್ ನಡ್ಸ್ಕೊಟ್ರು, ಇವತ್ ನೀವು ನಡೆಸ್ತಿದ್ರ ತುಂಬಾ ಖುಷಿ ಆಯ್ತು ನಮಗೆ. ಇದು ರಿಪೀಟ್ ಆಗ್ಲಿ ಸರ್ ಈ ತರದ ಕಾರ್ಯಕ್ರಮಗಳು ಅಲ್ವಾ? ಖಂಡಿತ ಸರ್, ಇದಾದ್ರೆ ಜನರಲ್ ಅರಿವು ಮೂಡುತ್ತೆ. ನಾವು

0: ಅಂದ್ರೆ ಏನಿದೀವಲ್ಲ ನಮ್ಗೂ ಹುಮ್ಮಸ್ ಬರುತ್ತೆ. ನಾನಂತೂ ಖಂಡಿತ ನಂಬ್ತಿರಲ್ಲ, ನನ್ನ ಮೊಮ್ಮಗನಿಗೆ ಎಲ್ಲ ಹಳೇದೇ ಹೇಳ್ಕೊಡ್ತಾ ಇದೀನಿ.
1: ಮಾಡಿ ಅವನ ಜೊತೆಗೆ ಅಕ್ಕ ಪಕ್ಕದ ಬೇರೆ ಅವ್ನ ಫ್ರೆಂಡ್ಸ್ ಇದ್ರೆ ಸೇರಿಸ್ಕೊಂಡು ಬಾವನ್ನು ಒಂದು ಬಾಣ ಮಾಡಿ ಸರ್, ಏನಾದೊಂದು ಹೊಸದನ್ನ ಹೇಳ್ಕೊಡಿ
0: ಸರ್. ಎಷ್ಟು ಜನ ಕತೆ ಹೇಳುತ್ತೆ ಸರ್, ಅದು ಕತೆ ಹೇಳೋದೆಲ್ಲ ಅಜ್ಜಿಗಳು, ನಮಗೆಲ್ಲ ನಮ್ಮ ಅಜ್ಜಿಯವ್ರು ಕತೆ ಹೇಳಿ ಮಲಗಿಸಿದ್ರು. ಚಿಕ್ಕದು ಸರ್ ಇನ್ನು ನನ್ನ ಮೊಮ್ಮಗ ಪುಟ್ಟದಿದೆ,

0: ಭಾಗ್ಯ ಕೊಟ್ಟಿದ್ದೀರಾ.
1: ಥ್ಯಾಂಕ್ ಯು ಈ ಕಾರ್ಯಕ್ರಮದ ಭಾಗವಹಿಸಿ ತಮ್ಮ ಅನುಭವನ ಹಂಚಿಕೊಂಡ್ರಿ.
0: ಧನ್ಯವಾದಗಳು.
1: ಧನ್ಯವಾದಗಳು. ನಮಸ್ತೆ. ಶ್ರೋತೃಗಳು ತುಂಬಾ ಒಳ್ಳೆ ಅನುಭವ ಹಂಚಿಕೊಂಡಿದ್ದಾರೆ. ನೋಡೋಣ ಇನ್ನೊಂದೆರಡು ಸಂದೇಶ ಓದ್ತೇನೆ. ಗುಡ್ ಈವ್ನಿಂಗ್ ಅಂತ ಹೇಳಿದ್ರೆ ಸಲ್ಮಾ ಟೀಚರ್ ತರೀಕೆರೆಯಿಂದ. ಇನ್ನು ನಮಸ್ತೆ, ಸಂಜೆಯ ಬಾನಿನಲ್ಲಿ ಪ್ರಸಾರವಾದ ಸುಮಧುರವಾದ ಮಾಹಿತಿ ಹಾಡು ಅದ್ಭುತ, ಧನ್ಯವಾದಗಳು ಅಂತ ಹೇಳ್ತಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಧನ್ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಕರೆ ತಗೊಳ್ಳಕ್ಕೆ ಕೇವಲ 2 ನಿಮಿಷ ಇದೆ. ನೋಡೋಣ ಅಷ್ಟರಲ್ಲಿ ಸಾಧ್ಯವಾದ ಪ್ರಯತ್ನಿಸ್ತೇನೆ. ಹಲೋ ಆಕಾಶವಾಣಿ ಭದ್ರಾವತಿ.
2: ಗುಡ್ ಈವ್ನಿಂಗ್ ಸರ್.
1: ಗುಡ್ ಈವ್ನಿಂಗ್. ನಿಮಗೆ ಕೇವಲ 1:50 ಇದೆ, ಬೇಗ ಮಾತಾಡಿ. ಯಾರು ಮಾತಾಡಿದ್ರೆ? ಇಲ್ಲಿಂದ
2: ಕನ್ನಡ ರೇಖಾ ಗಣೇಶ್ ಹೆಚ್ಚಿ ಶಿವಮೊಗ್ಗದಿಂದ.
1: ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಗೊತ್ತಾಯ್ತಲ್ಲ?
2: ಹಾ ಸರ್ ಗೊತ್ತಾಯ್ತು, ಒಳ್ಳೆ ಆಪ್ಷನ್ ಕೊಟ್ಟಿದ್ದೀರಾ. ನಾನು ಕೂಡ ಈಗ ಮೇಡಮ್ ಹೇಳಿದ್ರಲ್ಲ ಹಾಗೆ ಸರ್, ನನ್ನ ಮೊಮ್ಮಕ್ಕಳಿಗೆ ಈ ಒಳಾಂಗಣ ಮತ್ತು ಹೊರಾಂಗಣ ಆಟನೇ ಆಡಿಸ್ತೀನಿ. ಈಗ ನಾನು ಊರೇ ಬಂದಿರೋದ್ರಿಂದ ಮೊಮ್ಮಕ್ಕಳು ಫೋನ್ ಮಾಡಿ ಮಾಡಿ ಕರೀತಾರೆ, ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಅಂತ ಆಸೆ ತುಂಬಾ ಮಾಡ್ತಾರೆ.
1: ಎಂತ ಪುಣ್ಯವಂತರಲ್ಲ ನೀವು.
2: ಹಾ ಸರ್, ಎಲ್ಲರೂ ಅಷ್ಟೇ, ನಾವು ಬೇಡ ಅಂತ ಹೇಳಿ ಅವ್ರು ಓದು ಹೋಗ್ಲಿ ಅಂತ ಈ ಮೊಬೈಲ್ ಕಡೆಯಿಂದ ಮಕ್ಕಳೆಲ್ಲ ತುಂಬಾ ಹಾಳಾಗ್ತಾ ಇದಾರೆ ಸರ್.
1: ನಿಜ ನಿಜ ನಿಜ ನಿಜ.
2: ಹಾ, ಈಗ ನಾವು ನಮ್ಮ ಮಕ್ಕಳ ಕಾಲದಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಟಿವಿ ಕೂಡ ನಾನು ನೋಡ್ತಿರ್ಲಿಲ್ಲ. ಮಕ್ಕಳಿಗೋಸ್ಕರನೇ ಓದಿಸ್ತಿದ್ದೆ, ಟ್ಯೂಷನ್ ಮಾಡ್ತಿದ್ದೆ, ಮಕ್ಕಳ ಜೊತೆ ಬೆರೆಸ್ತಿದ್ದೆ, ಹಾ ಎಲ್ಲಾ ಆಟ ಆಡಿಸ್ತಿದ್ವಿ. ಈಗಿನ ಮಕ್ಳುಗಳೇ ಅದೆಲ್ಲ ಇಲ್ಲ ಸರ್, ಕಾಣೆ ಆಗ್ಬಿಟ್ಟಿದೆ.
1: ಹೌದು ಮೇಡಮ್, ನೀವು ಅದನ್ನ ಬತ್ತಿ ತರ್ಬೇಕು ಮಕ್ಕಳಿಗೆ, ನಾವೆಲ್ಲ ಹೇಳ್ಕೊಡ್ಬೇಕಲ್ವಾ ಅದನ್ನೆಲ್ಲ.
2: ಹೌದು ಸರ್, ಅಲ್ಲಿ ಹೋದ್ರೆ ಅಕ್ಕಪಕ್ಕ ಮಕ್ಕಳು ಕೂಡ ನಮ್ಮನ್ನ ಆಸೆ ಮಾಡ್ತಾರೆ. ಅಜ್ಜಿ ಬಂದ್ರು, ಆಂಟಿ ಬಂದ್ರು, ಆಂಟಿ ಬನ್ನಿ ಅಂತ ನಮ್ ಜೊತೆ ಆಟ ಆಡ್ಲಿಕ್ಕೆ ಇಷ್ಟ ಪಡ್ತಾರೆ. ನನಗೆ ಖುಷಿ ಆಗುತ್ತೆ ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆ ಮಾಡಕ್ಕೆ ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ
2: ಕೂಡ ಸರ್. ಧನ್ಯವಾದಗಳು.
1: ಶ್ರೋತೃಗಳ, ಸಮಯದ ಅಭಾವ ಇದೆ, ಹಾಗಾಗಿ ಮುಂದಿನ ಕರೆ ಸ್ವೀಕರಿಸಕ್ ಆಗ್ತಿಲ್ಲ. ಇದುವರೆಗೂ ಫೋನ್ ಕಾರ್ಯಕ್ರಮವನ್ನ ಕೇಳಿದಿರಿ, ಜೊತೆಗೆ ನಮ್ಮ ಶ್ರೋತೃಗಳು ಭಾಗವಹಿಸಿ ತಮ್ಮ ಅಮೂಲ್ಯವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಶ್ರೋತೃಗಳು.

ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಭಾರತ ಸರ್ಕಾರದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ವೆಬ್ಸೈಟ್ www.sw.kr.nac.in ಮತ್ತು http://sp.postmatric.karnataka.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಶಿವಮೊಗ್ಗ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಇವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಬಿಎಚ್ ರಸ್ತೆ, ದೂರವಾಣಿ ಸಂಖ್ಯೆ 0818822420 ಸಂಪರ್ಕಿಸಲು ಕೋರಲಾಗಿದೆ.

ನವೋದಯ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ್ ನವೋದಯ ವಿದ್ಯಾಲಯದ 2026-27 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡಾವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2011 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಜೂನ್ 30 ಅರ್ಜಿಯನ್ನು ಎಲ್ಲಾ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಮೈಸೂರು ವಿಶ್ವವಿದ್ಯಾಲಯಕ್ಕೆ ಶಾಶ್ವತ ಸಂಯೋಜನೆಗೊಂಡಿರುವ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಸಿದ್ದಾರ್ಥನಗರ ಮೈಸೂರು ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಬಿಎ ಬಿವಿಎ ದೃಶ್ಯಕಲೆಯಲ್ಲಿ 4 ವರ್ಷದ 8 ಸೆಮಿಸ್ಟರ್ಗಳ ರಾಜ್ಯ ಶಿಕ್ಷಣ ಪದ್ದತಿಯ ದೃಶ್ಯ ಸ್ನಾತಕ ಪದವಿ ಪ್ರವೇಶಾತಿಗಾಗಿ ದ್ವಿತೀಯ ಪಿಯುಸಿ ಅಥವಾ ಸಮಾನಾಂತರ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪದವಿಯಲ್ಲಿ ಚಿತ್ರಕಲೆ, ಗ್ರಾಫಿಕ್ಸ್ ಕಲೆ, ಶಿಲ್ಪಕಲೆ, ಅನ್ವಯ ಕಲೆ, ಕಲಾ ಇತಿಹಾಸ ಮತ್ತು ಛಾಯಾಚಿತ್ರ ಹಾಗೂ ಛಾಯಾಚಿತ್ರ ಪತ್ರಿಕೋದ್ಯಮ ವಿಭಾಗಗಳಲ್ಲಿ ವಿಶೇಷ ಅಧ್ಯಯನದ ಸ್ನಾತಕೋತ್ತರ ಪದವಿಯಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಜಾಲತಾಣ https://uucms.karnataka.gov.in ಮೂಲಕ ದಿನಾಂಕ 4/7/2026 ದಂಡ ಶುಲ್ಕದೊಂದಿಗೆ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆ ಹಾಗೂ ವೈಯಕ್ತಿಕ ಸಂದರ್ಶನವನ್ನು ದಿನಾಂಕ 6/7/2026 ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಈ ಕಾರ್ಯಾಲಯದ ದೂರವಾಣಿ ಸಂಖ್ಯೆ 0821-2438-3311 ಸಂಪರ್ಕಿಸುವಂತೆ ಕಾಲೇಜಿನ ಡೀನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ ತಿಂಗಳ ಮೂರನೆಯ ವಾರದಿಂದ 31 ದಿನಗಳ ಕಾಲ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಉಚಿತವಾಗಿ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18 49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳನ್ನು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಆಸಕ್ತಿಗಳ ಅಭ್ಯರ್ಥಿಗಳು ದಿನಾಂಕ 6/7/2026 ಸೋಮವಾರ ಬೆಳಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಶ್ರೋತೃಗಳು, ಈಗ ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವುದು ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ, ಇನ್ನು ಮುಂದೆ ನಿಲಯದ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಕ್ಷಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಅನಂತರದಲ್ಲಿ ಕೃಷಿರಂಗದಲ್ಲಿ ಕೃಷಿ ಉಳಿಸಿ ಅಭಿಯಾನ 2026 ಹಾಗೂ ಮೆಕೆಡೋಮಿಯಾ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆ ಅಬ್ಬಲಗೆರೆ ಗ್ರಾಮದ ರೈತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಪಿ ರಾಮಾನುಜಂ ರವರಿಂದ ಕೊಳಲು ವಾದನ. ಇಂದು ರಾತ್ರಿ 10:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು.

ಶ್ರೋತೃಗಳು, ನಾಳೆ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ FS ಕಲ್ಲಪ್ಪನ ಮಠ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳಬಾ ಬೆಳಕೆ ಕಥನಗಳು.

ಇದರಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ದಂತಕತೆ ಕುರಿತು ಸಂಚಿಕೆ. ಇನ್ನು 6:40 ನೇಗಿಲ ಮಿಡಿತ. ಇದರಲ್ಲಿ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಬಳಕೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾಕ್ಟರ್ ಸುಜಾತ ಹೆಚ್ ಟಿ, ಇವರ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕಾಲೇಜು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ. 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ. ಇದರಲ್ಲಿ ಅಡತಡ ವಾಸಿಕ ಈ ಕುರಿತು ಡಾಕ್ಟರ್ ಎಂಜೆ ಪ್ರಭು ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ. ಇದರಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎಸ್ಆರ್ ಭಟ್. 7:20 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಪಿತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ.

ಕೇಳಿದ್ರೆ ನಾಳೆ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಚೈತ್ರವನ ಚಿತ್ರಲಹರಿ, 11:30 ಸೇವಾ ಮಾಹಿತಿ, ಆನಂತರ ಭಾವಗೀತೆಗಳು, 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆ ಮಲ್ಲಮ್ಮ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದಗಳು, 12:05 ವನಿತಾ ವಿಹಾರ ನಾಟಕ ಫೋನಾಯಣ ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ, ಆರೋಗ್ಯ ಮತ್ತು ಕೃಷಿ ವೈದ್ಯೆ ಆಡಿ ದಾಕ್ಷಾಯಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ, ಇದರಲ್ಲಿ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಕುರಿತು ಮಾಹಿತಿ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, ನಾಳೆ ಸಂಜೆ 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ ಇವರು ಬೇಸಾಯ ಶಾಸ್ತ್ರಜ್ಞರು, ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾ SM ಸುಧಾಕರ್.

ಶ್ರೋತೃಗಳು, ನಾಳೆ ಸಂಜೆ 7:20 ಲಂಡನ್ನ ಓವೆಲ್ನಲ್ಲಿ ನಡೆಯುತ್ತಿರುವ ಮೊದಲ ಸೆಮಿಫೈನಲ್ನ ಐಸಿಸಿ T20 ಮಹಿಳಾ ವಿಶ್ವಕಪ್ 2026 ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಸಾರವಾಗುವುದು. ಇತರ ಎಲ್ಲಾ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗುವುದು. ನಾಳೆ ಸಂಜೆ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ

ಭಾವಚಿತ್ರ ಗೀತೆಗಳು, 9:15 ಭಾವಗೀತೆಗಳು, 9:30 ಕುಮುಟದ ಕೃಷ್ಣ ಟಿ ಭಟ್ ಮತ್ತು ತಂಡದವರಿಂದ ಯಕ್ಷಗಾನ ಮೃಗದವದೆ. ನಾಳೆ ರಾತ್ರಿ 10:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗುವುದು. ಶ್ರೋತೃಗಳೇ, ಇದುವರೆಗೂ ಈ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಶ್ರೋತೃಗಳ ಈಗ ಸಮಯ 6:19. 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾತಾವರಣ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ ಎರಡು ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 41,22,869 ಮತದಾರರಿದ್ದು ಆ ಪೈಕಿ 38,22

0: 1290 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246.9 ಕೋಟಿ ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಭದ್ರಾವತಿ, ಸಮಯ 6:35. ಕೇಳಿದರೆ ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ. ಇದರಲ್ಲಿ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಬಳಕೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾ ಸುಜಾತ ಎಚ್ ಟಿ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕಾಲೇಜು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕಿ ಸಾಗರ ತಾಲೂಕು ಶಿವಮೊಗ್ಗ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸತ್ರದಲ್ಲಿ ಅಡತಡ ವಾಸಿಕ, ಈ ಕುರಿತು ಡಾಕ್ಟರ್ ಎಂಜೆ ಪ್ರಭು ಅವರಿಂದ ಮಾಹಿತಿ. 7:15 ಬದುಕು ಚಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ಆರ್ ಭಟ್.

ಕೆಳಗಿನ ನಾಳೆ ಬೆಳಿಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾ ಹರ್ಷಿತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಇನ್ನು 12:05 ವನಿತಾ ವಿಹಾರದಲ್ಲಿ ನಾಟಕ ಸೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಆಡಿ ದಾಕ್ಷಾಯಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಶ್ರೋತೃಗಳು ಈಗ ಸಮಯ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಸೂರ್ಯ ಲವ್ ಸೂರ್ಯ ಮ್ಯಾಚ್ ಶುರುವಾಯಿತು. ಇಬ್ರು

0: ತಿಂದರು ಇಟಾಲಿಯನ್ ಕ್ವಿಸಿನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವನನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೇನ್ಬೋ 101.3 MHz ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಈ ಸುದ್ದಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದು ಏನೋ?
2: ರೈತ ಬೆಳೆದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್

0: ತಮ್ಮನ ತಮ್ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬೀಲ್ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ದಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ದಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು 1 ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ

0: ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
1: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಒಂದು ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4th April ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ನಿಮಿಷ ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ನಮಗೆ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000,000,000,000 ರೂಪಾಯಿ ಹಣವಿದೆ. ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮುಖದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:55. 50 ನಿಮಿಷಗಳು 31 ಸೆಕೆಂಡುಗಳು.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

0: ಶ್ರೋತೃಗಳು, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಾಕ್ಷಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನಮ್ಮ ಜೊತೆ ಶಂಕರಘಟ್ಟದ ಪಾಲಾಕ್ಷಪ್ಪನವರು ಇದ್ದಾರೆ. ಇವರು ಪ್ರಗತಿಪರ ರೈತರು, ಪ್ರಮುಖವಾಗಿ ಅಡಿಕೆ ಆಮೇಲೆ ಮಾವು ತೆಂಗು ಭತ್ತ ಈ ಒಂದು ಬೆಳೆಗಳನ್ನ ಬೆಳೀತಾರೆ. ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಹೇಳಿ ಪಾಲಾಕ್ಷಪ್ಪನವರೇ, ಕೃಷಿ ಆರಂಭ ಮಾಡಿದಿರಿ ಯಾವ ಒಂದು ವರ್ಷದಿಂದ? ನಮ್ಮ ಒಂದು ಪೂರ್ವಜರು ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನ ಮುಂದುವರಿಸಿಕೊಂಡು ಬಂದಿರೋ ಇಲ್ಲ ತಾವು ಜಮೀನು ಖರೀದಿ ಮಾಡಿಬಿಟ್ಟು ಕೃಷಿ ಆರಂಭ ಮಾಡಿದೀರಾ?
2: ಈ ಪಾಲಾಕ್ಷಪ್ಪ ಅಂತ ಹೇಳ್ಬಿಟ್ಟು ನಾನು ಶಂಕರಗಡದವರು. ಇಲ್ಲಿ ನನಗೆ ಇವಾಗ 85 ವರ್ಷ ಮುಗಿತಾ ಇದೆ. ಈ ಕೃಷಿ ಬಗ್ಗೆ ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು. ನಾನು ಸಿವಿಲ್ ಇಂಜಿನಿಯರ್ ಓದ್ಬಿಟ್ಟು ಮಹಾರಾಷ್ಟ್ರದಲ್ಲಿ 2 ವರ್ಷ ಇದ್ಬಿಟ್ಟು ಆಮೇಲೆ ಅನಾನುಕೂಲದಿಂದ ನಾನು VSL ಬಂದು 33 ವರ್ಷ ಸರ್ವಿಸ್ ಆಗಿದೆ. ಈಗ ಮನೆಯಲ್ಲೇ ಇದ್ದೀನಿ ಕೃಷಿ ಮಾಡಿಕೊಂಡು. ಈ ಕೃಷಿ ಬಗ್ಗೆ ಏನಪ್ಪ ಅಂತಂದ್ರೆ, ನಾನು 15 ವರ್ಷ ವಯಸ್ಸಾಗಿದ್ದಾಗಲೇ ನಮ್ಮ ತಂದೆಯವ್ರ ಜೊತೆಗೆ ಬೇಸಾಯ ಹೊಡೆಯೋದು, ಕುಂಟೆ ಹೊಡೆಯೋದು, ಒಕ್ಕಲು ಮಾಡೋದು, ಪ್ರತಿಯೊಂದು ಅವರಿಂದ ನಾನು ಕೆಲಸ ಕಲ್ತ್ಕೊಂಡೆ. ಆಮೇಲೆ ಏನ್ ಮಾಡಿದೆ ಅಂತಂದ್ರೆ, ಇವಾಗ ಅವ್ರ ಜೊತೆಗೆ ಕಲ್ತ್ಕೊಂಡ್ಬಿಟ್ಟು ನಾನು ಫ್ಯಾಕ್ಟರಿಯಲ್ಲಿ 8 ಗಂಟೆ ಡ್ಯೂಟಿ ಮಾಡಿದ್ರೆ ಮನೆಯಲ್ಲಿ 8 ಗಂಟೆ ಜಮೀನನ್ನ ಉತ್ತು ಅದರಲ್ಲಿ ಬೆಳೆದು ಅದರಲ್ಲಿ ಮಾರಾಟ ಮಾಡಿ ನಮ್ಮಲ್ಲಿ ಒಂದು 25 ಜನ ಸಾಮಾನ್ಯವಾಗಿ ನನಗೆ ನಂಬಿಕೊಂಡವರು ಇದ್ರು. ಇಲ್ಲಿ ಅವ್ರ ಜೀವನನೂ ಸಾಗಿಸ್ತಿದ್ದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಹಿಂಗೆ ಆಗ್ತಾ ಆಗ್ತಾ ಈ ಭತ್ತದಲ್ಲಿ ಏನಾಯ್ತು ಅಂತಂದ್ರೆ, ಈಗ ಕೃಷಿ ಮಾಡೋರು ಇಲ್ಲ ಇಲ್ಲ ಅಂತಾರೆ. ಈಗ ನಾವು ರೈತರಲ್ಲಿ ಏನಾಗಿದೆ ಅಂತಂದ್ರೆ, ಯಾರು ಮನೆಯಲ್ಲಿ ಕೃಷಿ ಮಾಡೋರೇ ಇಲ್ದಂಗೆ ಆಗ್ಬಿಟ್ಟಿದೆ. ಮಿಷಿನರಿಗೆ ಎಲ್ಲ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಮಿಷಿನರಿ ಮಾಡಿದ್ರೆ ಏನೂ ಉಳಿತಾಯ ಆಗೋದಿಲ್ಲ. ನಾವು ಕೃಷಿ ಮಾಡೋದ್ರಿಂದ ಮನೆಯವರೆಲ್ಲ ಸ್ವಲ್ಪ ಉಳಿತಾಯ ಇತ್ತು ದುಡ್ಡು. ಆಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗೇನು ಕೃಷಿ ಅಂತಂದ್ರೆ ಟ್ರ್ಯಾಕ್ಟರಿಂಗ್ ಅಂದ್ರೆ ಬರುತ್ತೆ, ದುಡ್ಡೆಲ್ಲ ಪೂರ್ತಿ ಅವರಿಗೆ ಕೊಡಬೇಕು. ಈ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ, ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ, ನಾವು ಹಿಂದೆ ಕೃಷಿ ಮಾಡೋದ್ರಿಂದ ಆರೋಗ್ಯ ಅಂತಂದ್ರೆ ಭಾಗ್ಯ ಬಿಡಿ, ಅದು ಅದನ್ನಂತೂ ಹೇಳಕ್ ಸಾಧ್ಯವೇ ಇಲ್ಲ. ಈಗ ನೋಡಿ ನಾನು ಇವಾಗ ಆರೋಗ್ಯ ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ, 85 ವರ್ಷ ಎಲ್ಲಿ ಬೇಕಾದ್ರೂ ಓಡಾಡಬಲ್ಲೆ, ಬಾಂಬೆ ಹೋಗಬಲ್ಲೆ, ಫಾರಿನ್ ಬೇಕಾದ್ರೂ ಹೋಗಬಲ್ಲೆ, ಆ ತರ ಆರೋಗ್ಯ ಇದೆ ನನಗೆ. ಈಗ ನನಗೆ ಕೆಲಸ ಮಾಡಲ್ಲ ಆರೋಗ್ಯ ಇಲ್ಲ, ಕೆಲಸ ಮಾಡಿದ್ರೆ ಆರೋಗ್ಯ ಬರುತ್ತೆ. ಇದು ಮಾತ್ರ ನಿಜವಾದ ವರ್ಡ್, ಅಂಡರ್ಲೈನ್ ಮಾಡೋ ಅಂತ ವರ್ಡಿದ್ದು. ಆರೋಗ್ಯ ಬೇಕಾದ್ರೆ ಕೆಲಸ ಮಾಡ್ಬೇಕು. ಈಗಿನ ಮಕ್ಳು ಏನ್ ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸಾಯಂಕಾಲ ರೈತರುಗಳಲ್ಲಿ ವಾಕಿಂಗ್ ಮಾಡಕ್ ಶುರುವಾಗಿದ್ದಾರೆ. ಇವಾಗ ನನಗೆ ಒಂಥರ ಬೇಜಾರಾಗುತ್ತೆ, ಏನಪ್ಪ ಇದು, ಮನೇಲಿ ಅಷ್ಟೇ ಕೆಲಸ ಇದ್ದು ಪಾತ್ರೆ ಒಳಗೆ ಇಟ್ಕೊಂತಾರೆ. ಎಲ್ಲ ಮಿಷಿನರಿ ಬಂದಿದೆ ಇವಾಗ, ಯಾರು ಮೈ ಬಗ್ಗೆ ಕೆಲಸ ಮಾಡಲ್ಲ, ಬೆವರು ಇಡ್ತಲ್ಲ.
1: ಅದು ನಿಜವಾದ ರೈತ
2: ಇಳಿಸಿದ್ರೆ ನಿಜವಾಗ್ಲೂ ನಮಗೆ ಆರೋಗ್ಯ 100% ಚೆನ್ನಾಗಿರುತ್ತೆ. ಈಗ ನಮ್ಮ ಮಿತ್ಲಿ ಕಡೆನೆ ಬನ್ನಿ ತೋರಿಸ್ತೀನಿ ಏನೇನ್ ಮಾಡಿದೀನಿ ಅಂತ. ಒಂದ್ ನಿಮಿಷ ನೋಡ್ಕೊಂಬರಂತ್ರಿ ಬರ್ರಿ, ತರಕಾರಿ ಎಷ್ಟು ಚೆನ್ನಾಗಿ ಬೆಳೆದಿನಿ, ಹಿತ್ಲನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದೀನಿ, ಅದನ್ನ ತಾವು ನೋಡಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲು ಇವ್ರು ಏನಾದ್ರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ದಿವಸಕ್ಕೊಂದ್ ರೌಂಡ್ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ರೌಂಡ್ ಹೊಡ್ಕೊಂಡ್ ಬರ್ತೇನೆ. ಅಷ್ಟೊತ್ತಿ ಮೈಯಲ್ಲಿ ನೀರಿಳಿತ, ಊಟ ಮಾಡ್ತೇನೆ, ಸ್ವಲ್ಪ ಹೊತ್ತು ಇಷ್ಟ ಅಂತೀನಿ. ಮತ್ತೆ ನಮ್ಮ ಹಳೆ ಸ್ನೇಹಿತರುಗಳಿದ್ದಾರೆ ನಾವು ಹೋದ್ರಲ್ಲಿ, ಅವ್ರ ಹತ್ರ ಒಂದ್ ದಿವಸ ಸಂಭಾಷಣೆ ಮಾಡ್ತೀವಿ, ಖುಷಿ ಖುಷಿಯಾಗಿರ್ತೀವಿ, ಟೀ ಕುಡಿತೀವಿ. ಬಿಡಿ ಲೈಫ್ ಅಂತಂದ್ರೆ, ನಮ್ಮ ಫ್ರೆಂಡ್ಸ್ ಗಳೆಲ್ಲ ಯಾರು ಇಲ್ಲ ಇವಾಗ, VSL ಇದ್ದರು 25 ಜನ ಇದ್ವಿ ನಮ್ಮ ಡಿಪಾರ್ಟ್ಮೆಂಟ್ ಗೆ, ಒಬ್ರು ಇಲ್ಲ, ನಾನು ಒಬ್ಬನೇ ಇರೋದು ಇವಾಗ. ಅದರಿಂದ ಹೆಮ್ಮೆ ಪಡ್ತಾ ಇದೀನಿ ನಾನು.
1: ನಿಮ್ಮ ಒಂದು ಈ ಆರೋಗ್ಯದ ಒಂದು ಗುಟ್ಟು ಸತ್ವಯುತ ಆಹಾರ, ಸಾವಯವ ಆಹಾರದ ಗುಟ್ಟು ಅಂತ ಹೇಳ್ತೀರಾ?
2: ನಿಜವಾಲ್ವ, ಸಗಣಿ ಗೊಬ್ಬರ ಹೊಡೆದು ಮಾಡ್ತಿದ್ವಿ ಇವಾಗ, 100 ಗಾಡಿ ಗೊಬ್ಬರ, 50 ದನಗಳು, ಹಾಲು, ಬೆಣ್ಣೆ, ತುಪ್ಪ, ಈ ಒಂದ್ ಹಸುಗಳು ಇಲ್ಲ, ಏನಿಲ್ಲ, ಬರೀ ಮನುಷ್ಯರು, ವೆಹಿಕಲ್ ಇದ ನೋಡ್ರಿ ಇವಾಗ, ದನ ಕರುಗಳು ಬಿಟ್ಟು ಬರೀ ಮೋಟರ್ ಬೈಕ್, ಕಾರ್ಗಳು. ಇವಾಗ ಬರೀ ದುಡ್ದಿದ್ದಲ್ಲ ಅದಕ್ಕೆ ಹಾಕೋದು, ಸುಮ್ಮನೆ ಬಂದ್ ಕುತ್ಕೊಳ್ಳೋದು ಬಿಳಿ ಬಟ್ಟೆ ಹಾಕೊಂಡು. ನಿಜವಾಗ್ಲೂ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡ್ಬೇಕು, ಆವಾಗ ಒಳ್ಳೆ ನಮಗೆ ಅನುಕೂಲ ಇದೆ. ಊಟ ಆರೋಗ್ಯ ಇಂಪಾರ್ಟೆಂಟ್ ಇವಾಗ.
1: ಈಗ ಅಡಿಕೆ ಒಂದು ನಿರ್ವಹಣೆಗೆ ಬಂದ್ರೆ, ಇದು ತಳಿ ಯಾವ್ದಂತ ಹೇಳ್ತೀರಾ?
2: ತಳಿ ನಾವು ತೀರ್ಥಳಿ ಅಂತ ತಂದ್ವಿ, ಅದು 2 ಎಕರೆ ಮಾಡಿದ್ವಿ, 2 ಎಕರೆ ಗಿಡ ಹೋಗ್ಬಿಡ್ತು.
1: ಈ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅಂತ ಹೇಳ್ತೀರಾ?
2: ಒನಕೆ ಮುಂಡಿ ರೋಗ ಅಂತ ಬಂತು.

0: ಪೂರ್ತಿ 2 ಎಕರೆನ ಹೋಯ್ತು ಇವಾಗ. ಮತ್ ಹೊಸ್ತಾ ಕಟ್ಟಿದ್ವಿ, ಯಾವ ಕಡೆ ಬಯಲ್ಸೀಮೆಯಿಂದ ತಂದು ಕೊಟ್ಟಿದೀವಿ, ಅದು ಫಸಲು ಬರೋದ್ರಲ್ಲಿ ಇದೆ, ಬರುತ್ತೆ, ಇನ್ನೊಂದು 2 ವರ್ಷಕ್ಕೆ ಬರುತ್ತೆ. ನಂತರ ತೀರ್ಥಹಳ್ಳಿ ಗಿಡಗಳು ಇಲ್ಲಿ ಹೆಚ್ಚು ಕಡಿಮೆ 90% ಒನಕೆ ಮುಂಡಿ ರೋಗ ಒಂದು ಹೋಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ.
1: ಅದಕ್ಕೆ ಏನು ನೀವು ತೋಟಗಾರಿಕೆ ಇಲಾಖೆ ಆಗ್ಲಿ ಕೃಷಿ ಇಲಾಖೆ ಅವ್ರನ್ನ ಸಂಪರ್ಕ ಮಾಡಿಲ್ವಾ?
0: ಸಂಪರ್ಕ ಮಾಡಿದ್ವಿ, ಅದು ಸತ್ತೋದಂಗೆ ಮನುಷ್ಯ ಜೀವ

0: ಅವೆಲ್ಲ ಸುಳ್ಳು. ನಮ್ಮ ಅನುಭವದ ಪ್ರಕಾರ ಸತ್ತೋದನೆ ಬದುಕಾಗಲ್ಲ, ಬದುಕಿಸೋದು ಬೇಡ ಅಂತೇಳಿ ನಾವೇ ಮಾಡಿದ್ವಿ, ಹೊಸ್ತ ಗಿಡ ಪ್ಲಾಂಟೇಶನ್ ಮಾಡಿದೀವಿ. ಈ ಚೆನ್ನಾಗಿರೋ ಗಿಡಗಳು ಕೊಟ್ಟು
1: ಇದ್ರ ಜೊತೆಗೆ ಈಗ ತೆಂಗು, ತೆಂಗು ಮಾವು, ಈ ತೆಂಗಿನ ಒಂದು ಬೆಳೆ ನಿರ್ವಹಣೆಗೆ ಬಂದ್ರೆ ಇದು ಏನು ಬದುಗಳಲ್ಲಿ ಹಾಕಿದ್ರು ಇಲ್ಲ?
0: ತೆಂಗೆ ಬೇರೆ ಒಂದು ಎಕರೆ ಇದೆ, ಅದರಲ್ಲಿ ಅದೇನ್ ಮಾಡ್ಬಿಟ್ವಿ, ತೆಂಗು ಅಂತ ತಪ್ಪು ಮಾಡಿದ್ವಿ ನಾವು. ಕೆರೆ ಮಣ್ಣು ಸಿಕ್ತು ಅಂತ ಎರಡಡಿ ಫಿಲಪ್ ಮಾಡ್ಬಿಟ್ವಿ ಮಣ್ಣನ್ನು ಒಂದೇ ಸರಿ. ಅದೇನಾಗ್ಬಿಡ್ತು ಅಂತಂದ್ರೆ ಗಪ್ಪ ಅಂತ ಬೇರುಗಳು ಬೆಳೆಯೋದಕ್ಕೆ ಒಂಥರ ಗಟ್ಟಿ ಆಗ್ಬಿಡ್ತು, ಫಸಲು ಸ್ವಲ್ಪ ಇಳುವರಿ ಕೊಡ್ತದೆ, ಗಿಡಗಳೆಲ್ಲ ಕೆಂಪು ಆಗಿದಾವೆ. ಈ ಇಂಪ್ರೂವ್ ಮಾಡ್ತಾ ಇದೀವಿ. ಆಮೇಲೆ ಮಾವಿನ ಗಿಡ ಇದ್ನಲ್ಲ, ಅಯ್ಯೋ ಮಾವಿನ ಗಿಡ ಬಿಡಿ, ಒಂದ್ ಹತ್ತು ಗಿಡ ಇದಾವೆ ನೋಡ್ಬೇಕು, ಹಣ್ಣು ಎಂತೆಂತ ಹಣ್ಣು ಸವಿತೀವಿ ಅಂತಂದ್ರೆ ನಿಜವಾಗ್ಲು ರೈತರು ಎಲ್ಲದನ್ನ ಬೆಳಕೊಂಡ್ರೆ ಮಾತ್ರ ಉದ್ದಾರ ಆಗೋದು. ಮಾವಿನ ಬೇಕಾದಷ್ಟು ತಿಂತ ಇದೀವಿ ನಾವು.
1: ಯಾವ್ದು ಇದು ತಳಿ ಹಾಕಿದ್ರಿ?
0: ತಳಿ ರಸ್ಬುರಿ ನೀಲಮ್ಮ, ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ತೊಪ್ಪೆ ತೆಂಗಿನಕಾಯಿ ತರ ಇದೆ, ಒಂದ್ ಹಣ್ಣು ತಿಂದ್ರೆ ಮುಗೀತು, ಆ ತರ ಒಂದ್ ತಳಿ ಇದೆ.
1: ಎಲ್ಲಿಂದ ಇವು ಸಸಿಗಳು ಎಲ್ಲಿಂದ ತಂದಿರಿ ಲಕ್ಷ್ಮಣರೇ?
0: ಎಲ್ಲ ನಮ್ ತಂದೆ ತಂದ ಆಗ್ತಾವ.
1: ಅವಾಗ ಅವಾಗ ಅಂದ್ರೆ
0: ಈಗಲೇ ಹೆಚ್ಚಿಕೊಂಡು 100 ವರ್ಷ ಅವಕ್ಕೆಲ್ಲ ಮೇಂಟೈನ್ ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ. ಎಲ್ಲ ಹೂ ಆಗಿದೆ, ಚೆನ್ನಾಗಿದೆ.
1: ಈ ಸಲ ಹೆಂಗೆ ಈಗ ಹೂ ಬಿಡುವ ಸೀಸನ್? ಈಗ
0: ಹತ್ತಿದೆ, ಚೆನ್ನಾಗಿದೆ,
1: ಎಲ್ಲ ಚೆನ್ನಾಗಿ.
0: ಒಳ್ಳೆ ತೇರು ಸಿಂಗರಿಸ್ದಂಗಿದೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಗಮ ಗಮ ಗಮ ಅಂತ ವಾಸನೆ, ಜೇನು ನೋಡುಗಳೆಲ್ಲ ಇರ್ತಾ ಇರ್ತವೆ. ನಾವು ಅವ್ರ ಜೊತೆಗೆ ಆನಂದ ಸವಿತಾ ಇದೀವಿ. ಸಾಯಂಕಾಲದ ತೋಟ ತೋಟದಲ್ಲಿ ಮಾವಿನ ತೋಟದಲ್ಲಿ ಕುತ್ಕೊಂಡು ಯಾವ್ದಿಷ್ಟು ಕೆಲಸ ಮಾಡ್ತೀವಿ, ಹೋದ್ರೆ ಸುಮ್ಮನೆ ಇರೋದಿಲ್ಲ. ನಾಲ್ಕು ಕಲ್ಲಾರೆ ಎತ್ತಾಕ್ತಿವಿ, ಮುಳ್ಳಿದ್ರೆ ಕಿತ್ತಾಕ್ತಿವಿ, ಯಾವಾಗಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದೇ ನಮ್ಮ ಆರೋಗ್ಯದ ಗುಟ್ಟಿ ಏನಂದ್ರೆ ನಮ್ಮ ವರ್ಕ್, ವರ್ಕ್ ಈಸ್ ವರ್ಕ್ಶಿಪ್ ಅಂತಾರಲ್ಲ ಆ ತರ. ಈವನ್ ಕಂಪನಿಯಲ್ಲೇ ನಾವು ಅದೇ ತರ 8 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ, ಇಲ್ಲೂ ಅದೇ ತರ ಮಾಡ್ತಾ
1: ಇದ್ವಿ. ಉಳಿಸ್ಕೊಂಡು ಮತ್ತೆ ಅದನ್ನ ಮರು ಜೀವ ಕೊಡ್ಬೇಕಂತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಅದು ಮರು ಜೀವ ಕೊಡೋದು ಅದು ನಮ್ ಕೈಲೆಲ್ಲ ಇಲ್ಲ.
1: ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ.
0: ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮನಸ್ ಮಾಡಿದ್ರೆ ಇದೇನ್ ದೊಡ್ಡದಲ್ಲ. ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಸೈಟ್ ಇನ್ ದಿ ಇಂಡಿಯಾ ಅಂತ ಚೆನ್ನಾಗಿದೆ. ಭದ್ರಾ ನದಿ ಇದೆ, ಕರೆಂಟ್ ಇದೆ, ಆಮೇಲೆ ಅದಿರು ಇದೆ, ಎಲ್ಲ ಇದೆ. ನಿಜವಲ್ವಾ? ಅದ್ ಯಾಕೆ ಬಿಟ್ಟಿಯಾರೋ ನಮ್ಮ ಎಂಪಿಗಳಿದಾರಲ್ಲ ಸಂಸದರು, ಅದ್ ಯಾಕೆ ಈಗ ಕುಮಾರಸ್ವಾಮಿಯವ್ರು ಮಾಡ್ತೀವಿ ಕೊಡ್ತೀವಿ ಅಂತಂದ್ರೆ ನಿಜವಾಗ್ಲು ಕೊಟ್ರೆ ಭಾರಿ ಸಂತೋಷ. ಇದು ಇದು ಭದ್ರಾವತಿ ಅನ್ನೋದು ಇಂಡಸ್ಟ್ರಿಯಲ್ ಏರಿಯಾ. ಎಂಪಿ ಒಂದು ಬೇಕಾದಷ್ಟು ರಾ ಮೆಟೀರಿಯಲ್ ಇದ್ರು ಅದನ್ನು ಕ್ಲೋಸ್ ಮಾಡಿದ್ರು. ಯುಎಸ್ಎಲ್ ಇದೆ, ಸ್ವಲ್ಪ ಇದೆ ಪ್ರೊಡಕ್ಷನ್ ತೆಗಿತಾ ಇದಾರೆ.
1: ಪ್ರೊಡಕ್ಷನ್ ಅಂತಂದ್ರೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿಲ್ಲ.
0: ಬ್ಲಾಸ್ಟ್ ಏನೋ ಹೊರಗಡೆಯಿಂದ ಇಂಗಾಟ್ ತೆಗಿಸಿ ಹೀಟ್ ಮಾಡಿ ಬೇಕಾದ ಮೆಟೀರಿಯಲ್ ಮಾಡ್ತಾ ಇದಾರೆ. ಆದ್ರೂ ಸಾಲದದು. ನಾವು 1970 15,000 ಜನ ಇದ್ವಿ, ಕಾಂಟ್ರಾಕ್ಟ್ ಲೇಬರ್ಸ್ ಒಂದ್ 2-3 ಸಾವಿರ. 17,000 ಜನ ಕಂಪನಿನ ಹೊರ ಬಂದ್ರೆ ನೋಡ್ಬೇಕದನ್ನ. ಜಾತ್ರೆ ಪ್ರತಿನಿತ್ಯ ಶಿಫ್ಟ್ ಆದ ತಕ್ಷಣ, ಆಮೇಲೆ ಕ್ಯಾಂಟೀನ್ ಊಟ, ಅಯ್ಯೋ 1 ರೂಪಾಯಿ 1.5 ರೂಪಾಯಿ ಒಂದು ಊಟ, ಕಾಫಿ 10 ಪೈಸೆಗೆ ಒಂದು. ನಾವೆಲ್ಲ ಅದ್ರಲ್ಲಿ ಜೀವನ ಮಾಡಿದೀವಿ, ಲಾಭನ ಲಕ್ಷ ಕೊಟ್ಟಿಲ್ಲ, ಅದೇ ನಾವೆಲ್ಲ ಜೀವನ ಮಾಡಿ ಸಂತೃಪ್ತವಾಗಿದ್ವಿ. ರಿಟೈರ್ಡ್ ಹೊರ ಬಂದ್ವಿ, ಅದ್ರ ಒಳಗಡೆ ನೋಡಿದ್ರೆ ಕಾಡು ಬೆಳೆದಿದೆ. ಇವಾಗ ನೋಡಕ್ಕೆ ನಮ್ ಕಣ್ಣಿಂದಲೇ ಆಗೋದಿಲ್ಲ ಆ ತರ ಇದೆ
1: ಸ್ಥಿತಿ ಆಯ್ತಲ್ಲ ಅಂತ.
0: ಹೌದು, ನಿಜವಾಗ್ಲು ಅದನ್ನ ಮಾಡ್ಬೇಕು. ಸೆಂಟ್ರಲ್ ಗವರ್ಮೆಂಟ್ ವಹಿಸಿದ್ರೆ ಮಾತ್ರ.
1: ಯಾಕಿದು ಹೀಗಾಯ್ತು ಅಂತ ಹೇಳ್ತೀರಾ?
0: ಯಾಕಿದು ಹೀಗಾಯ್ತು ಅಂತಂದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ಜನಗಳಿಗೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಬಂತಲ್ಲ ಅಂದ್ರೆ, ನಮ್ಗೊಂದು ಕಾನೂನು ಇದೆ ಅದರಲ್ಲಿ. ಒಬ್ಬ ಮನುಷ್ಯ 5 ಕೆಜಿ ಹೊರಬೇಕು ಅಂತ ಇದ್ದಾನೆ, 5 ಕೆಜಿ ಬಿಟ್ಟು 10 ಕೆಜಿ ಹೋದ ತಕ್ಷಣ ನಮಗೆ ಅವ್ರೇನ್ ಮಾಡ್ತಾರೆ, ನಾವು ಸೂಪರ್ವೈಸರ್ ಅವ್ರು ನಮಗೆ ಉಲ್ಟಾ ಹೊಡಿತಾರೆ, ಸ್ಟ್ಯಾಂಡಿಂಗ್ ಆರ್ಡರ್ ತೆಗಿತಾರೆ. ನಾವು ಮಾಡಲ್ರಿ 5 ಕೆಜಿ ಹೊರೋದು ಅಂತಾರೆ. ಅವಾಗ ಏನಾಗುತ್ತೆ, ಜನ ಜಾಸ್ತಿ ಬೇಕಾಗತ್ತೆ. ಪ್ರೈವೇಟ್ ನಲ್ಲಿ 3,000 ಇಟ್ಕೊಂಡು ಇದೇ ಫ್ಯಾಕ್ಟ್ರಿ ರನ್ ಮಾಡ್ತಾರೆ, ನಮ್ಮಲ್ಲಿ 15,000 ಇಟ್ಕೊಂಡ್ರು ಮಾಡಕ್ ಆಗೋದಿಲ್ಲ. ಅದರಿಂದ ಈ ತರ ಆಗಿದೆ ಅಂತೇಳಿ ಆಯ್ತು, ಜನದ ಕಡಿಮೆ ಮಾಡ್ಕಂತ ಬಂದ್ರು. ಆಮೇಲೆ ಏನಾಯ್ತು, ಐರನ್ ಅವ್ರ ಸಪ್ಲೈ ಬೇರೆ ಒಂದ್ ಸ್ವಲ್ಪ ಡ್ರಾಬ್ಯಾಕ್ ಆಯ್ತು. ಪರಿಸರದವರು ಕೆಮ್ಮಣ್ಗೊಂಡಿದ್ದ ಸ್ಟಾಪ್ ಮಾಡ್ಬಿಟ್ರು. ಅಲ್ಲಿ ಏನಿಲ್ಲ, ಒಂದ್ಸರಿ ತುಂಬಿಟ್ರೆ ಒಂದ್ ಲೋಡ್ ಬಂದ್ಬಿಟ್ರೆ ನಮ್ಮ ಕಂಪನಿ ಕಂಪ್ಲೀಟ್ ಐರನ್ ಅವ್ರ ಸಾಕಾಗೋದು. ಈ ಹೊರಗಡೆಯಿಂದ ಲಾರಿ ಒಳಗೆ ತರ್ಸಂದ್ರೆ ಎಷ್ಟು ಲಾರಿ ತರಿಸ್ಬೇಕು, ಅದೇನು ರಾ ಮೆಟೀರಿಯಲ್ ತರಿಸಿ ಸಾಕಾಗೋಯ್ತು. ಆಮೇಲೆ ಕಾಸ್ಟ್ ಬೇರೆ ಜಾಸ್ತಿ ಅದು ಹೊರಗಡೆಯಿಂದ ಬರೋದು, ಅದರಿಂದಲೂ ಸ್ವಲ್ಪ ಆಗಿದೆ. ಆಮೇಲೆ ಮೇಸ್ ಮ್ಯಾನೇಜ್ಮೆಂಟ್, ಮನೆ ಒಳಗೆ ನಾವಿದ್ದಂಗೆ ಸಂಸಾರ ಹೆಂಗ್ ನಡ್ಸ್ಕೊಂಡು ಹೋಗ್ತೀವೋ ಅದು ಅದೇ ತರ. ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ನಾವು ಕೆಲಸ ಮಾಡಬೇಕು, ಯಾಕೆಂದ್ರೆ ನಾವು ಕೆಲಸ ಮಾಡಿದ್ರೆ ನಮ್ದು ಅಂತ ಮಾಡಿದ್ರೆ ಆಗುತ್ತೆ. ಕಾನು ಬರೀ ಸ್ಟ್ಯಾಂಡಿಂಗ್ ಆರ್ಡರ್ ಸಪ್ಲೈ ಮಾಡ್ತಾರೆ, ಒಂದ್ ಕೆಲಸ ಹೇಳಿದ್ರೆ ಆ ಕೆಲಸ ಅಲ್ಲ ಈ ಕೆಲಸ, ಈ ಕೆಲಸ ಅಲ್ಲ ಆ ಕೆಲಸ. ಅದೇ ಪ್ರೈವೇಟ್ ನಲ್ಲಿ ಹೇಳಿದ್ರೆ ಮಾಡ್ಲೇಬೇಕು, ಫೋರ್ಸ್ ಟು ಡೂ, ಇಲ್ಲಿದ್ರೆ ಗೆಟ್ ಅವ್ರ ನಾಳೆ ನೋಟಿಸ್ ಕೊಟ್ಟು ಒಂದ್ ತಿಂಗಳ ಸಂಬಳ ಕೊಟ್ಟು ಕಳಿಸ್ತಾನೆ. ಅದು ಇಲ್ಲಿ ಡ್ರಾಬ್ಯಾಕ್, ಯಾಕೆಂದ್ರೆ ಗೌರ್ಮೆಂಟ್ ಅಂದ ತಕ್ಷಣ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ, ಅದೇ ಡ್ರಾಬ್ಯಾಕ್ ಆಗಿರೋದು. ಇನ್ನೇನಿಲ್ಲ, ಈಗ ಬಂಡವಾಳ ಹಾಕಿದ್ರೆ ಈಗ್ಲೂ ಮಾಡಬಹುದು ಅದನ್ನ ಕಂಪನಿನ.
1: ಆಯ್ತು, ಈಗ ಮತ್ತೆ ಕೃಷಿ ಕಡೆ ಬರೋಣ. ಮತ್ತೆ ಈ ಒಂದು ತಮ್ಮ ಕೃಷಿಯ ಒಂದು ಚಟುವಟಿಕೆಗಳಲ್ಲಿ ನೀವು ಕಂಡುಕೊಂಡಿರೋ ಹಾಗೆ ಮಾವಿನಲ್ಲಾಗ್ಲಿ, ಭತ್ತದಲ್ಲಾಗ್ಲಿ, ಅಡಿಕೆಯಲ್ಲಾಗ್ಲಿ, ತೆಂಗಿನ

0: ಆಗ್ಲಿ ಏನು ನಿಮಗೆ ಸಮಸ್ಯೆ ಕಂಡಿದೆ ಅಂದ್ರೆ, ಸಮಸ್ಯೆ ಅಂದ್ರೆ ರೋಗ ರುಜಿನಗಳಾಗ್ಲಿ, ಜೊತೆಗೆ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಲಿ, ಆಮೇಲೆ ಇದು ಯಾವ ರೀತಿ ತಾವು ನಿರ್ವಹಣೆ ಮಾಡಿದ್ರಿ?
1: ವಿಚಾರ ಒಂದು ಹೇಳ್ತೀನಿ. ಹಿಂದೆ ನಾವು ಜಮೀನು ಮಾಡ್ಬೇಕಾದ್ರೆ ಭತ್ತ ಒಂದು 300 ಚೀಲ ಬೆಳೀತಿದ್ವಿ. 300 ಚೀಲದಲ್ಲಿ ಸ್ಟಾಕ್ ಇಡ್ತಿದ್ವಿ. ಅದು ಒಂದು 6 ತಿಂಗಳು ಬಿಟ್ಟಮೇಲೆ ಒಳ್ಳೆ ರೇಟ್ ಸಿಗೋದು ಭತ್ತಕ್ಕೆ. ಈಗ ಆ ತರ ರೇಟ್ ಎಲ್ಲ ಮಾಡಿ ಕೂಲಿನೂ ಬರಲ್ಲ, ಅರ್ಧ ಎಕರೆ ಜಮೀನು ಮಾರ್ತಾ ಇದಾರೆ ಭತ್ತ ಮಾಡ್ತಾರೆ. ಈಗ ಅದಕ್ಕೋಸ್ಕರ ಭತ್ತ ಎಲ್ಲೆಲ್ಲೂ ಇಲ್ಲ. ಭತ್ತ ಇವಾಗ ನಮ್ಮ ಏರಿಯಾದಲ್ಲಿ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಹೆಚ್ಚಿಕೊಂಡ ಭತ್ತ ಎಲ್ಲೂ ಇಲ್ಲ. ಎಲ್ಲ ಶಿಕಾರಿಪುರ ಆ ಕಡೆಯಿಂದ ಭತ್ತ ಕೊಂಡ್ಕೊಂಡ್ ಬರ್ತಾ ಇದೀವಿ ನಾವು. ಇವಾಗ ಊಟದ ಭತ್ತ ಎಲ್ಲ ಅಡಿಕೆ ಮಾಡಿದ್ರೆ ಜನ ಸ್ವಲ್ಪ ಸುಧಾರಿಸಿದ್ದಾರೆ. ಎಸ್ಪೆಷಲಿ ಅಡಿಕೆ ಹಳೆ ಮಾಡಿದಾರಲ್ಲ, ನೌಕರರಿಗಿಂತ ಚೆನ್ನಾಗಿದ್ದಾರೆ. ಒಳ್ಳೆ ವನ ಕೋಟಿ ಮನೆ, 50 ಲಕ್ಷ ಕಾರು, ವಾರಕ್ಕೊಂದ್ಸರಿ ಹೆಂಡತಿ ಕರ್ಕೊಂಡು ಹೋಗೋದು ಬೆಂಗಳೂರಿಗೆ ಸಿಟಿ. ಟೌನ್ನವ್ರು ಏನ್ ಎಂಜಾಯ್ ಮಾಡ್ತಾರೆ ನಾನು ನೋಡ್ತಾ, ಅದಕ್ಕಿಂತ ಚೆನ್ನಾಗಿದೆ. ಈ ಮಾಡ್ರೆ ಇನ್ನು ಆಗಿಲ್ಲ. ಅಡಿಕೆ ತೋಟದಲ್ಲಿ ಮಾತ್ರ ಸೂಪರ್ ಆಗಿದ್ದಾರೆ. ಒಂದ್ 10 ಎಕರೆ ಇದ್ದರು, 2 ಎಕರೆ ಇದ್ರೆ ಜೀವನ ಮಾಡ್ತಾರೆ, 10 ಎಕರೆ ಇದ್ರೆ ಲೈಫ್ ಅನ್ನು. ಏನ್ ಸಾಫ್ಟ್ವೇರ್ ಇಂಜಿನಿಯರ್ ಗಳದಲ್ಲ ಅವ್ರ ಅಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಕೆಡುತ್ತೆ. ಅದು 50 ವರ್ಷಕ್ಕೆ ಅಲ್ಲೇ ತರನನ ಅಂತ ಹೋಗ್ತಾರೆ ದಾರಿ ಒಳಗೆ. ಇವ್ರ ಹಂಗಲ್ಲ, ಬೇರೆ ತರನನ ಹೇಳ್ಕೊಡ್ತಾರೆ. ಅಡಿಕೆ ಮಾತ್ರ ಅಷ್ಟು ಚೆನ್ನಾಗಿದ್ದಾರೆ.
0: ಈಗ ನಿರ್ವಹಣೆಗೆ ಬಂದ್ರೆ ಕುಟುಂಬದ ಸದಸ್ಯರು ಸೇರ್ಕೊಂಡಿದ್ದೀರಾ ಅಥವಾ ಮಷಿನರಿ ಮುಖಾಂತರ ನೀವು ಮಾಡ್ತೀರಾ?
1: ಇಲ್ಲ ಇಲ್ಲ, ಮಷಿನರಿ ಒಬ್ಬ ಜನನೂ ಬರಲ್ಲ, ನಾವು ಮಾಡಲ್ಲ, ಜನನೂ ಬರಲ್ಲ. ನಮ್ಮಲ್ಲಿ ಜನ ಇದ್ರು 4-5 ಜನ ಯಾರು ಮಾಡಿರಲಿಲ್ಲ. ಅವ ಬೇರೆ ಅವಾಗ ನಾವೇನಂತೀವಿ, ಜನನೇ ಸಿಗಲ್ಲಪ್ಪ ಅಂತೀವಿ. ನಮ್ ಕೆಲ್ಸ ನಾವು ಮಾಡ್ಬೇಕು, ವೃತ್ತಿ ಇದು, ಕೆಲ್ಸ ಕಲಿಬೇಕು. ಈಗ ನಮ್ ತಂದೆ ಬೇಸಾಯ ಮಾಡ್ತೀನಿ, ನಾನ್ ಕಲ್ತೇನೆ, ಬೇಸಾಯ ಸ್ವಲ್ಪ ಕಂಟಿನ್ಯೂ ಮಾಡಿದೆ. ಮಾಡಕ್ ಬಿಡ್ದೆ ಅವತ್ತೇ ಮಾಡ್ಬಿಡ್ತಿದ್ವಿ, ಜಮೀನೇ ಇಟ್ಕೊಳಕ್ ಆಗಲ್ಲ. ನಾವಿವಾಗ ನಾವೇನಾರೇ ಸ್ವಪ್ರಯತ್ನದಿಂದ ಇಂಟ್ರೆಸ್ಟ್ ಕೊಟ್ಟು ನಮ್ದಪ್ಪ ಅನ್ನೋದು ಮಾಡಿದ್ರೆ ಜಮೀನಿನ ರೇಟ್ ಅಂತೂ ಭಯಂಕರ ಬಿಡಿ. 1 ಎಕರೆ ತೋಟ 1 ಕೋಟಿ ಇದೆ. 1 ಎಕರೆ ಮಾರ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಒಂದ್ ಆಳು ಇಟ್ಕೊಂಡು ಜೀವನ ಮಾಡುವುದು, ಆ ತರ ರೇಟ್ ಆಗಿದೆ ಇವತ್ತು. ಹಿಂದಾಗ್ತಿದ್ದಿಲ್ಲ, 5,000-10,000 ಇರೋದು ಎತ್ತಲಗೂ ಆಗ್ತಿದ್ದಿಲ್ಲ. ಮಕ್ಕಳ ಮದುವೆಗೆಲ್ಲ ಹಿಂದ್ ಮಾರಿದೀವಿ. ಬಟ್ ಈ ಮಾತ್ರ ಒಂದೇ 1 ಎಕರೆ ಮಾಡ್ಬಿಟ್ರೆ ಗಂಡ ಹೆಂಡತಿ ರಾಜರಷ್ಟ ಬಾಡಿಗೆ ಮನೆಗಳ ಜೀವನ ಮಾಡಬಹುದು ನೋಡಿ. ಅದೊಂದು ಅಡ್ವಾಂಟೇಜ್ ಇದೆ ರೈತರಿಗೆ.
0: ಈಗ ಬರೀ ಅಡಿಕೆ ಅಡಿಕೆ ಅಡಿಕೆನೆ ಅಂತದಿರಲ್ಲ, ಅಲ್ಲ ನಮ್ಮ ರೈತರ ಜೀವನ ಸುಧಾರಣೆ ಆಗ್ಬೇಕು, ಅವರ ಒಂದು ಆದಾಯ ಇಮ್ಮಡಿ ಆಗ್ಬೇಕು. ಇದು ಕೇಂದ್ರ ಸರ್ಕಾರದವರು ಕೂಡ ಇತ್ತೀಚಿನ ಒಂದ್ ದಿನಗಳಲ್ಲಿ ಯೋಜನೆಗಳು ತಗೊಂಡ್ ಬಂದಿದ್ದಾರೆ. ಯಾಕಂತಂದ್ರೆ ರೈತರ ಒಂದು ಆದಾಯ ದ್ವಿಗುಣಗೊಳ್ಬೇಕು ಅಂತ ಸುಮಾರು ಎಲ್ಲಾ ಒಂದು ಆಯಾಮಗಳಿಂದ ಅವರು ಪ್ರಯತ್ನ ಮಾಡ್ತಾವ್ರೆ.
1: ಇಲ್ಲ ರೈತರಿಗೆ ಬರುತ್ತಲ್ಲ ಇನ್ಸೂರೆನ್ಸ್ ತಿಂತಾರೆ, ಸಿಸ್ಟಮ್ ಸರಿ ಇಲ್ಲ, ಅದು ಯಾವ್ದೋ ಏರಿಯಾ ವೈಸ್ ತಗೊಂತಾರೆ, ತಾಲೂಕ್ ವೈಸ್ ತಗೊಂತಾರೆ, ಹೋಬಳಿ, ಯಾರಿಗೂ ಸಿಗಲ್ಲ. ಇನ್ಸೂರೆನ್ಸ್ ಕಂಪನಿಗೆ ಲಾಭ ಹೇಳ್ತಾರೆ, ಪೇಪರ್ ನಲ್ಲಿ ನೋಡ್ತೀವಿ ನಾವು, ಇನ್ಸೂರೆನ್ಸ್ ಹಂಗ್ ಲಾಭ ಹಿಂಗ್ ಲಾಭ ಅಂತ. ಅದೇನು ಎಲ್ಲರಿಗೂ ಸಿಗ್ತಾ ಇಲ್ಲ ಅದು ಅಂತ ನನ್ನ ಅನಿಸಿಕೆ. ಎಲ್ಲೋ ಅದು ಬರೋದಿಲ್ಲ. ಅದೇ ಮೋದಿ ಮಾಡಿದಾರಲ್ಲ 2,000 ರೂಪಾಯಿ, ಪ್ರತಿಯೊಬ್ಬರಿಗೂ ಬರುತ್ತೆ ನೋಡಿ. 1 ರೂಪಾಯಿ ಯಾವನಿಗೂ ಕೊಡದಂಗೆ
0: ಖಾತೆಗೆ.
1: ಗುಡ್ ಸಜೆಷನ್ ಬಿಜವಾಲ್, ಅದೊಂದ್ ಮಾತ್ರ ಯಾರಿಗೂ ಏನು ಕೇಳಂಗಿಲ್ಲ, ಆರಾಮ ಬರ್ತಾ ಇರುತ್ತೆ 2,000. ನಮಗೂ ಬರ್ತಾ ಇದೆ 6,000 ನಮ್ಮ ಮನೆಯವರಿಗೆ. ಏನೇನು 1 ಪೈಸೆ ಯಾವನಿಗೆ ಲಂಚ ಕೊಡಂಗಿಲ್ಲ. ಆಮೇಲೆ ಇದೊಂದು ಆಗ್ಬಿಟ್ಟಿದ್ದಾರೆ ಇವಾಗ, ಏನು ಹೇಳಕ್ಕಾಗೋದಿಲ್ಲ. ಲಂಚ್ ಅಂತ ಹೇಳ್ಬಾರ್ದು, ನನಗೆ ಗೊತ್ತಿಲ್ಲ.
0: ಸರ್ವೇ ಸಾಮಾನ್ಯ ಈಗ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದು ಒಂದು ಸರ್ವೇ ಸಾಮಾನ್ಯ. ಭಾರತದಲ್ಲಿ ಮಾತ್ರ ಅಲ್ಲ, ಇದು ಜಗತ್ತಿನ ಒಂದು ಸಮಸ್ಯೆ ಇದು. ಈಗ ಲಂಚ್ ಅಂತಾನೆ ಹೇಳ್ತಾ ಇದ್ದೀರಲ್ವಾ?
1: ಈ ಏನು ಅಂತಂದ್ರೆ ಈ ಒಂದೇ ಒಂದು ವಿಚಾರ, ಈ ಲಂಚ ತಗಂತೀವಿ ಅಂತ ಹೇಳಿ ನಾನೇ ಅದಕ್ಕೆ ಶಿಕ್ಷೆ ಇಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್. ನಮ್ಗೇನಿಲ್ಲ ಕಂಪನಿ ಒಳಗೆ, ನಾವ್ ನೋಡಿ ಕುರಿ ಕೂಡದಂಗ್ ಕೂಡೋರು, ಕುರಿ ಬಿಟ್ಟ ಬರ್ತಿದ್ವಿ ಕೆಲಸ ಮಾಡ್ಕೊಂಡು. ಬಟ್ ಹೊರಗಡೆ ಪ್ರಪಂಚಕ್ಕೆ ಬರ್ತೀವಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಹೋಗ್ತೀವಲ್ಲ, ಏನು ಕೆಲಸ ಆಗೋದಿಲ್ವಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅಂತ ನಮಗೆ ನಮ್ಮ ಹತ್ರ ದುಡ್ಡಿಲ್ಲ ಕೇಳ್ತಾರೆ. ಒಂದು ಕೆಲಸ ಆಗೋದಿಲ್ಲ, ಹಾಗೆ ಆನ್ಲೈನರ್ ಆಗ್ಲಿ ಯಾವ ಲೈನರ್ ಆಗ್ಲಿ ಕೆಲಸ ಮಾತ್ರ ಆಗಲ್ಲ. ಆಮೇಲೆ ಇವರಿಗೆ ಏನಾದ್ರೆ ಲಂಚ ತಗೊಂತಾರೆ, ಶಿಕ್ಷೆ ಇಲ್ದಂಗ ಆಗಿದೆ ಅಂತ ನನ್ನ ಅನಿಸಿಕೆ. ಶಿಕ್ಷೆ ಕೊಟ್ಟರು ಯಾರೋ, ಈಗ ನನಗೇನಾದ್ರು ತಗೊಂಡೆ ಅಂತ ಶಿಕ್ಷೆ ಆದ್ರೆ ಬೇರೆಯವರಿಗೆಲ್ಲ ಹೆದರಿಕೆ ಆಗುತ್ತೆ. ಅದೊಂದು ಆಗ್ಬೇಕು ಅಂತ ನನ್ನ ಆಸೆ. ಶಿಕ್ಷೆ ಏನಾರ ಇರಬೇಕು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹೊಡೆದಿರ್ತಾರೆ, ಮತ್ತೆ ಹೊರಗಡೆ ಬಂದು ಮತ್ತೆ ಜೋರ ಕೆಲಸ ಮಾಡ್ತಾರಲ್ಲ.
0: ಈ ಪತ್ರಿಕೆಗಳಲ್ಲೆಲ್ಲ ನೋಡ್ತೀವಿ, ಮಾಧ್ಯಮಗಳಲ್ಲೆಲ್ಲ ನೋಡ್ತೀವಿ. ಏನಪ್ಪಾ ಅಂತಂದ್ರೆ ಅವರು ಮುಂದಿನ ಒಂದು 10 ಪೀಳಿಗೆ ಕುಂತು ತಿನ್ನೋ ಹಾಗೆ ಮಾಡಿರ್ತಾರೆ. ಪೇಪರ್ ಅಲ್ಲೆಲ್ಲ ಬರುತ್ತೆ, ಬಟ್ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ.
1: ಏನ್ ಆಕ್ಷನ್ ತಗೊಂಡಿರ, ಅವ್ರಿಗೆ ಶಿಕ್ಷೆ ಏನು ಅಂತ ಬರಲ್ಲ. ಶಿಕ್ಷೆ ಎದುರುಗಡೆನೆ ತೋರಿಸ್ಬೇಕು ನಾನು ಹೇಳೋದು. ಈ ಎಸ್ಪೆಷಲಿ ಏನು ಇಲ್ದಿರಂದ್ರೆ ನಾವೇ ಕಂಪನಿಯವರು ಕೆಲಸ ಮಾಡ್ತೀವಲ್ಲ ನಾವು ಆ ತರದಕ್ಕೆ ಎಂಟ್ರಿನೇ ಆಗಲ್ಲ ನಾವು. ನಮ್ ಕೆಲಸ ಏನು ಮಾಡ್ಕೊಂಡು ವಿಷಯ ಎಲ್ಲ ಆದ ತಕ್ಷಣ ಹೊರ ಬಂದು ಮನೆ ಕಡೆ ಏನಾರ ಮಾಡ್ಬೇಕನ್ನೋದು ಒಂದ್ ಇರತ್ ನಮಗೆ, ಅದಿಲ್ಲ ಅಂತಲ್ಲ. ಸಾಕಾಗಲ್ಲ ಸಂಬಳ ನಮ್ಗೆ ಇವಾಗ, ಮಕ್ಕಳ ಮದುವೆ, ಮನೆ ಕಟ್ಟೋದು, ಜಮೀನ್ ಮಾಡೋದು, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಜಮೀನಿಗೆ ಬರ್ತೀವಿ, ತೋಟಕ್ಕೆ ಬಂದ್ಬಿಡ್ತೀವಿ.
0: ಈಗ ತೋಟದ ಒಂದು ನಿರ್ವಹಣೆಗೆ

0: ಅಂದ್ರೆ ಮನೆಯ ಒಂದು ಕುಟುಂಬದವರು ನೀವು ಹೇಳಿದ್ರಿ ಈಗ ಮಷಿನರಿಯಿಂದ ಮಾಡಿಸ್ತಾ ಇದ್ದೀರಿ ಅಂತ. ಈಗ ಒಂದು ನಾನು ತಮ್ಮ ಒಂದು ಕುತೂಹಲಕ್ಕೆ ಕೇಳ್ತಾ ಇರೋದು, ವೈಯಕ್ತಿಕವಾಗಿ ಈಗ ಮಕ್ಕಳು ಅದೇ ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರ?
1: ಈ ಮಗ ಏನ್ ಬಿಡಿಸ್ಕೊಂಡು ಮಗ ಮಾಡ್ತಾ ಇದ್ದಾನೆ ಇವಾಗ, ಅದರಿಂದ ನನಗೆ ಭಾರಿ ಅನುಕೂಲ ಆಗಿದೆ. ಮಗನ ನೌಕರಿ ಹೋಗಿದ್ರೆ ಜಮೀನ್ ಮಾರದೆ ಅಷ್ಟು ಮಾತ್ರ.
0: ಎಲ್ಲಿ ತನಕ ಓದಿಸಿದ್ರಿ ಮಕ್ಕಳಿಗೆ?
1: ಡಿಪ್ಲೊಮಾ ಓದಿಯಾನೆ, ಅವನೇ ಜಮೀನ್ ಮಾಡ್ಕೊಂಡು
0: ಹೋಗ್ತಾನೆ,
1: ನನಗೆ ಪ್ರಾಬ್ಲಮ್ ಇಲ್ಲ.
0: ಅಂದ್ರೆ ನೀವೇನಾದ್ರೂ ಸ್ವಲ್ಪ ನಿಮ್ಗೆ ಬೇಜಾರಾದಾಗ ಮಾತ್ರ ನೀವು
1: ಹೋಗ್ತೀನಿ ಅಷ್ಟೇ.
0: ಸಂಪೂರ್ಣ ಉಸ್ತುವಾರಿಯನ್ನ ಮಗ ನೋಡ್ಕೊಳ್ತಾರೆ,
1: ನೋಡ್ಕೊಂತ ಮಗ ನೋಡ್ಕೊಂತ, ನನಗೇನು ತೊಂದರೆ ಇಲ್ಲ, ಆರಾಮಾಗಿದೆ.
0: ಒಟ್ಟಾರೆ ಈಗ ಖರ್ಚು ಎಲ್ಲ ಹೋಗ್ಬಿಟ್ಟು ಒಂದು ಲಾಭ ಅಂತ ಹೇಳ್ತೀವಿ ನಾವು, ಏನ್ ಅನಿಸ್ತದೆ ನಿಮ್ಗೆ ಕೃಷಿ ಬದುಕಿನಲ್ಲಿ?
1: ಮಾಡಿದ್ರೆ ಉಳಿಯುತ್ತೆ, ಉಳಿಯಲ್ಲ. ಇವಾಗ ಎಲ್ಲ ಸಿಕ್ಕಾಪಟ್ಟೆ ಖರ್ಚುಗಳು, ಇವಾಗ ಮದ್ವೆ ಮುಂಜೆ ಓಡಾಟ ಟೂರು ಅವು ಇವು ಇರ್ತವಲ್ಲ, ಅಲ್ಲಿ ಅಲ್ಲಿ ಮಾಡ್ತಾರೆ. ಉಳಿಸ್ಲಬಾರ್ದು ಅಂತ ನಾ ಹೇಳ್ತೀನಿ, ಮಾಡಿದ್ರೆ ಕೊನೆ ಇದೆಯಾ ಅದಕ್ಕೆ, ಇರೋದ್ರಲ್ಲಿ ಸುಖ ಪಡ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಇಟ್ಟರು ಹಂಗೆ ಹೋಗ್ಬಿಡ್ತಾರೆ, ಒಂದಿಷ್ಟು ಏನು ತಿನ್ನೋದಿಲ್ಲ, ಎಲ್ಲೂ ಹೋಗಲ್ಲ, ಖರ್ಚು ಮಾಡ್ಬೇಕು. ಈಗ ಫಾರಿನ್ ನೋಡಿ, ಅವ್ರು ಏನು ಇಡೋದೇ ಇಲ್ಲ ಯಾರಿಗೂ. ಮಕ್ಕಳು ಬಂದ್ರೆ ದುಡ್ಕೊಂಡ್ ತಿನ್ಲಿ,
0: ಅವರಿಗೆ ಒಂದು ಇದು ಕೌಶಲ್ಯತೆ ಕಲ್ಸಿಬಿಡ್ತಾರೆ,
1: ಕಲಿಸ್ಬಿಟ್ಬಿಡ್ತಾರೆ. ಕಲಿದ್ರೆ ಅವ್ರು ಮಾಡ್ಬೇಕು, ಅವರು
0: ಆಮೇಲೆ ವಿದ್ಯಾಭ್ಯಾಸ ಕೂಡ ಅವ್ರಿಗೆ ಇದು ಮಾಡಲ್ಲ. ಯಾವೊಂದು ಅವನಿಗೆ ಇಂಟ್ರೆಸ್ಟ್ ಇದೆ, ಸಪೋಸ್ ಈಗ ಒಬ್ಬನು ಯಾವನೋ ಲಾರಿಯ ಪಾರ್ಟ್ಸ್ ಮಾಡ್ತಾ ಇರ್ತಾನೆ, ಅದು ಅಂತವ್ರಿಗೆ ಬಿಟ್ಬಿಡ್ತಾರೆ.
1: ವಿದ್ಯಾಭ್ಯಾಸ ನಮ್ ಇಂಡಿಯಾದಷ್ಟು ಸ್ಟ್ಯಾಂಡರ್ಡ್ ಇಲ್ಲ ಅಂತ ನಮ್ಮ ರಿಲೇಷನ್ ಹೋಗಿದಾರಲ್ಲ, ಇಲ್ಲೇ ಸ್ಟ್ಯಾಂಡರ್ಡ್ ವಿದ್ಯಾಭ್ಯಾಸ ಇಲ್ಲಂತೆ. ಆಮೇಲೆ ಹೇಳಂಗೂ ಇಲ್ಲ, ಒಡೆಯಂಗೂ ಇಲ್ಲ, ಅಳಂಗೂ ಇಲ್ಲ. ಏನ್ ಮಾಡ್ಬೇಕು ಅಲ್ಲಿ ಹೋಗಿ, ಇಲ್ಲಾದ್ರೆ ನಾಕ್ ತಪ್ಪರಕ್ಕಿ ತೆಗ್ತು, ಎಲ್ಲಾರು ಕೆಟ್ಟ ಕೆಲಸ ಮಾಡಿದ್ರೆ ಅಲ್ಲಿ ಒಡೆಯಂಗಿಲ್ಲ, ಫೋನ್ ಬಂದ್ ಕರ್ಕೊಂಡು ಹೋಗ್ತಾರೆ ನನ್ ಮಗು. ಆತರ ಎಲ್ಲ ಇದೆ. ಈ ನಮ್ ರಿಲೇಷನ್ಸ್ ಎಲ್ಲ ಆಸ್ಟ್ರೇಲಿಯಾ ಇದ್ರೆ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ, ಮಕ್ಕಳಿಗೆ ಎಜುಕೇಶನ್ ಗೋಸ್ಕರ ಬಂದ್ರೆ ಬೆಂಗಳೂರಿನ ಸೆಟ್ಲ್ ಆಗಿದ್ದಾರೆ. ಮೊನ್ನೆ ಸಿಕ್ಕಿದ್ರು, ಇಲ್ಲೊಳ್ಳೆ ಚೆನ್ನಾಗಿ ಓದ್ತಾರೆ ಹುಡುಗರು, ಖುಷಿ ಅವ್ರ ಅಪ್ಪಗ ಇವಾಗ ಇಲ್ಲಿ ಬಂದ್ಬಿಟ್ಟಾರೆ.
0: ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ, ಅವ್ರು ಏನು ಜನ್ಮ ಕೊಟ್ಟಿದ್ದಷ್ಟೇನೆ ನಿಜ, ಹೊರತು ಮುಂದಿಲ್ಲ
1: ಲಿಂಕೆ ತುಂಬಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಫಾರಿನ್ ಆಗಿ ಏನಾಗುತ್ತೆ, ಒಂದ್
0: ಪ್ರೀತಿ ಪ್ರೇಮ ಕರುಣೆ ತಮ್ಮವರು ಅಂತ ಒಂದು ಇದು ಇರೋದಿಲ್ಲ ಅಲ್ಲಿ,
1: ಏನೇನು ಇರುತ್ತೆ ಅಲ್ಲಿ, ಅಲ್ಲದೆ ಬೇರೆ ಟೈಪ್ ಬಿಡಿ. ಇಲ್ಲಿ ನಮ್ ಇಡುತ್ತಲ್ಲೇ ಇರಲ್ಲ ಮಕ್ಕಳು ಅಂತಾರೆ,
0: ಸಂಸ್ಕೃತಿ ಬೇರು ಸಂಸ್ಕೃತಿ ಇದು. ಹೇಳಿ ಈಗ ಕೊನೆಯದಾಗಿ ಕೃಷಿ ಜೀವನದ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಯುವಕರಿಗೆ ಏನು ನಿಮ್ಮ ಒಂದು ಸಂದೇಶ?
1: ಕೃಷಿ ಜೀವನ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಎಲ್ಲರ ಹಳ್ಳಿಯಿಂದ ಡೆಲ್ಲಿವರೆಗೂ ಏನಾಗಿದೆ ಅಂದ್ರೆ, ಪ್ರತಿ ಮನೆಯಲ್ಲೂ ನಮ್ಮ ಗವರ್ಮೆಂಟ್ ಸ್ಕೂಲ್ ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದಾರೆ. ನೆಕ್ಸ್ಟ್ ಮುಂದೆ ಇದೆಯಲ್ಲ, ಇವು ಯಾವ ನಡೆಯಲ್ಲ, ಮತ್ತೆ ಒರಿಜಿನಲ್ ಜಮೀನಿಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ ನೋಡಿ. ಇದು ಮಾತ್ರ ಗ್ಯಾರಂಟಿ. ಏನು ಫಾರಿನ್ ಹೋದ್ರು, ಏನ್ ಓದಿದ್ರು, 2 ಲಕ್ಷ ರೂಪಾಯಿ ಬೆಂಗಳೂರ ಸಂಬಳ ತಗೊಂಡ್ರು ಮತ್ತೆ ರೈತನ ಕೆಲ್ಸಕ್ಕೆ ಬರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ, ಅದು ಫುಡ್ ಬೇಕೇ ಬೇಕಲ್ಲ ಪ್ರತಿಯೊಬ್ಬರಿಗೂ, ಅದಿಲ್ದಲೆ ಯಾರು ಏನ್ ತಲೆ ಉಪಯೋಗಿಸಕ್ಕಲ್ಲ. ಇಲ್ಲಿ ಹೊಟ್ಟಿ ಬಿದ್ರೆ ಮುಂದೆ ಕಾಲಿಡೋದು ಅಂತ ನನ್ನ ಅನಿಸಿಕೆ. ಆತರ ಅಂತ ಇದಕ್ಕೂ ಒಂದ್ ಚಾನ್ಸ್ ಬರುತ್ತೆ, ರೈತರ ಮಕ್ಕಳಿಗೂ ಒಂದ್ ಚಾನ್ಸ್ ಬರುತ್ತೆ, ಗ್ಯಾರಂಟಿ ಅದು.
0: ಮತ್ತೆ ಈಗ ನಿಮ್ಮ ಒಂದು ಮುಂದಿನ ಒಂದು ಯೋಜನೆಗಳು ಏನು? ಈಗ ಇದೇ ಬೆಳೆನ ಮುಂದುವರ್ಸ್ಕೊಂಡು ಹೋಗ್ತಿರೋ, ಇಲ್ಲ ಹೊಸ ಬೆಳೆ ಏನಾದ್ರೂ ಮತ್ತೆ?
1: ಮುಂದಿನ ಬೆಳೆಗಳು ಏನಿಲ್ಲ, ಸುಮ್ಮನೆ ಏನಾದ್ರೆ ಬಾಡಿಗೆ ಬರಂಗ್ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ ಇವಾಗ. ಇದರಿಂದ ಆಗಲ್ಲ, ಅಡಿಕೆ ರೇಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನು 5 ವರ್ಷ 40,000 ಇದು 10,000 ಆದ್ರೆ ಬಿಡ್ತಾರೆ, ಅದನ್ನ ಕಿತ್ತಾಕ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಈಗ
0: ಅಲ್ಲ ಅವಾಗ ಭತ್ತ ಬೆಳೆಯಕ್ ಆಗಲ್ಲ, ಅಡಿಕೆ ಕಿತ್ತು ನೀವು ಭತ್ತ. ಈಗ ಏನು ಅಡಿಕೆ ಭತ್ತ ಬೆಳೆ ಇದು ಮಾಡ್ಬಿಟ್ಟು ಅಡಿಕೆ ಮಾಡಿದೀರಾ, ಅಡಿಕೆ ಕಟ್ ಮಾಡಿ ಭತ್ತ ಬೆಳೆಯಕ್ ಆಗಲ್ಲ ಅವಾಗ.
1: ನನ್ನ ಅನಿಸಿಕೆ ಬಿಸಿನೆಸ್ ಸ್ವಲ್ಪ ಬಾಡಿಗೆ ಗಿಡಿಗೆ ಬರ ಮಾಡ್ಕೊಂಡ್ರೆ ಮಕ್ಕಳು ಸ್ವಲ್ಪ ಮುಂದ್ ಸುಖವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ನಾವು ನೋಡ್ತಾ ಇರ್ತೀವಲ್ಲ, ಅವ್ರದ್ದು ಕಷ್ಟ ಇರ್ಬೋದು, ಬೆಳಗಿಂದ ಸಾಯಂಕಾಲ ತನಕ ಬಾಗಲ್ ತಿಕ್ಕೊಂಡಿರ್ಬೇಕು, ಬಂದ್ರು ಬಂತ ಇಲ್ಲಿ ಇಲ್ಲ. ನಾವು ರೈತರಾದ್ರೆ ಒಂದ್ 2 ಗಂಟೆ ಒಂದ್ ಮನೆ ಬಂದ್ ಮಲಗಬಹುದು, ಹಂಗಿಲ್ಲ, ಬೆಳಗಿಂದ ಸಾಯಂಕಾಲದವರೆಗೆ ಕಾಯ್ಬೇಕು. ನಮ್ದು ರೈತರ ಹಂಗಲ್ಲ, ಈ ಹೋದ್ರು ನೀರ್ ಬಿಟ್ಟು ಬಂದ್ರು ಮಧ್ಯಾಹ್ನ ಆರಾಮ ಊಟ ಮಾಡಿ ಮಲಕೊಂಡ್ರು. ಇವ್ರದ್ದು ಸ್ವಂತ ಕೆಲಸ ಅಲ್ಲ ನಮ್ದು, ರೈತರ ಕೆಲಸ ಮಾಡೋದು ಮಾಡ್ಬೇಕಷ್ಟೇ, ಅವರಿಗೆ ಲಾಸ ಲುಕ್ಷಾನ ಮಾಡ್ಬೇಕು, ಆರೋಗ್ಯ ಚೆನ್ನಾಗಿರುತ್ತೆ.
0: ಕೃಷಿ ಇಲ್ಲ ಅಂತಂದ್ರೆ ಜಗತ್ತಿಲ್ಲ,
1: ಕೃಷಿ ಇಲ್ಲ ಅಂದ್ರೆ ಏನು ಇಲ್ಲ,
0: ಕೃಷಿ ಮುಗೀತು ಅಂದ್ರೆ ಜಗತ್ತು ಮುಗೀತು ಅಂತ ಅರ್ಥ.
1: ಇದ್ದೇ ಇರುತ್ತೆ ಈಗ 2,000 ರೂಪಾಯಿ ಭತ್ತ, ಇಲ್ಲಿ 1,000 ರೂಪಾಯಿ ಆಗ್ಲಿ ಬಿಡಲ್ಲ, ಬೆಳೀತಾರೆ ರೈತ, ಅಷ್ಟು ಮಾತ್ರ ಗ್ಯಾರಂಟಿ.
0: ಒಳ್ಳೇದು ಪಾಲಕ್ಷಪ್ಪನವರೇ, ತಮ್ಮ ಒಂದು ಕೃಷಿಯ ಅನುಭವ ಜೊತೆಗೆ ತಮ್ಮ ಒಂದು ಸೇವಾ ಒಂದು ಅನುಭವ ಕೂಡ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ
1: 8762234 05.
0: ಧನ್ಯವಾದ. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ನಮ್ಮ ಕೇಳುಗರಿಗೆ ತಮ್ಮ ಅನುಭವದ ಜೊತೆಗೆ ಕೃಷಿಯ ಜೀವನವನ್ನ ಸಂಪೂರ್ಣ ಒಂದು ಚಿತ್ರಣವನ್ನ ಸಂದರ್ಶನ ರೂಪದಲ್ಲಿ ನೀಡಿದಿರಾ. ಇನ್ನೊಂದು ಬಾರಿ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ.
1: ಆಕಾಶವಾಣಿಯವರಿಗೂ ನನ್ನ ಧನ್ಯವಾದ, ಯಾಕೆಂದ್ರೆ ನಮ್ಮೂರಿಗೆ ಬಂದು ನನ್ನಿಂದ ಇಷ್ಟೊಂದು ಮಾತನ್ನ ಬೇರೆಯವರಿಗೆ ತಿಳಿಸುತ್ತಾರೆ ಅಂತೇಳಿ ನನಗೆ ಭಾರಿ ಸಂತೋಷ ಆಯ್ತು. ಧನ್ಯವಾದಗಳು.
0: ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಕ್ಕೆ

0: ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600.
1: ಇದುವರೆಗೂ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಕ್ಷಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ಉಳಿಸಿ ಅಭಿಯಾನ 2026.
2: ರೈತ ಬಾಂಧವರಿಗೆ ನಮಸ್ಕಾರ. ಈಗ ಮೆಕಡೋಮಿಯಾ ಕೃಷಿ ಬಗ್ಗೆ ಯಾರಿಗಾರ ಗೊತ್ತಿದೆಯಾ? ಯಾರ ಮಾಡಿದೀರ? ಗಿಡ ಏನಾರ ನೆಟ್ಟಿದ್ದೀರಾ? ಕೇಳೇ ಇಲ್ಲ. ಈಗ ಮೆಕಡೋಮಿಯಾ ಅಂತ ಅದು ಆಸ್ಟ್ರೇಲಿಯಾ ನಟ್ಸ್ ಅಂತ ಹೇಳ್ತಾರೆ. ಅದೇನಂದ್ರೆ ಗೋಡಂಬಿ ತರ. ಗೋಡಂಬಿ ಏನ್ ಉಪಯೋಗ, ನಾವೇನ್ ತಿನ್ನಕ್ ಯೂಸ್ ಮಾಡ್ತೀವಿ ಆ ತರ ಉಪಯೋಗ ಮಾಡ್ತಾರೆ. ಅಲ್ಲ, ರೌಂಡ್ ಇರುತ್ತೆ, ಗೋಲಿ ಇದ್ದಂಗ, ದಪ್ಪ ಗೋಲಿ ಇದ್ದಂಗ ಇರುತ್ತೆ ಅದು. ಸೊ ಇದೇನಾಯ್ತು, ಈಗ 1960 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಆಮೇಲೆ ಲಾಲ್ಬಾಗ್ ಅಲ್ಲಿ ತಂದು ಗಿಡ ನೆಟ್ಟಿದ್ದಾರೆ. ಅದು ಅದಾದ್ಮೇಲೆ ಏನಾಗಿದೆ, ಅದು ಅಷ್ಟು ಪ್ರಚಲಿತ ಆಗಿಲ್ಲ. ಅದು ಅದಾದ್ಮೇಲೆ ಏನಾಯ್ತು, ಸುಮಾರು 18-19 ವರ್ಷದ ಕೆಳಗಡೆ ಡಾಕ್ಟರ್ ಮಂಜುನಾಥ್ ಅಂತ, ಆಮೇಲೆ ಮಹೇಶಿನಲ್ಲಿ ಒಬ್ರು ಪ್ರವೀಣ್ ಅಂತ, ಆಮೇಲೆ ಸಕಲೇಶ್ಪುರ, ಹಂಗೆಲ್ಲ ಕೆಲವಾರು ರೈತರು ಏನ್ ಮಾಡಿದ್ರು, ಅಮೆರಿಕಾಯಿಂದ ಆಸ್ಟ್ರೇಲಿಯಾದಿಂದ ಹೋದಾಗೆಲ್ಲ ಬೀಜ ಹಿಡ್ಕೊಂಡ್ ಬಂದೆಲ್ಲ ಗಿಡ ನೆಟ್ರು. ಸೊ ಅದರಿಂದ ಏನ್ ಪ್ರೂವ್ ಆಯ್ತು ಅಂದ್ರೆ, ಇಲ್ಲಿ ನಮ್ಮ ಪ್ರದೇಶದಲ್ಲಿ ಅದು ಬರುತ್ತೆ ಅನ್ನೋದು ಒಂದು ಪ್ರೂವ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ, ಇದ್ರದ್ದು ಇನ್ಕಮ್ ಚೆನ್ನಾಗಿದೆ. ಇದು ಏನಾಯ್ತು, ಕೆಲವು ನರ್ಸರಿ ಅವರೆಲ್ಲ ಡೆವಲಪ್ ಮಾಡ್ತಾ ಮಾಡ್ತಾ ಕೆಲವು ಯೂಟ್ಯೂಬರ್ಸ್ ಏನ್ ಹೇಳಿದ್ರು, ಒಂದ್ ಗಿಡಕ್ಕೊಂದು 100,000 ಉಳಿಯುತ್ತೆ, 1,00,000 ಉಳಿಯುತ್ತೆ, ಈ ತರ ಎಲ್ಲ ಹೈಪ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಸೊ ನಾನು ಏನ್ ಮಾಡಿದೆ ಇದ್ರ ಬಗ್ಗೆ, ನಾನು 2018 ನಾನು ಚಿಂಗ್ಮೈ ಅಂತ ಒಂದು ಪ್ಲೇಸ್ ಇದೆ ಥೈಲ್ಯಾಂಡ್ ಅಲ್ಲಿ, ಅಲ್ಲಿ ಬೆಳೆ ನೋಡಿದ್ದೆ. ಅದು ಕಾಫಿ ಮಧ್ಯಾಹ್ನ ಹಾಕಿದ್ರು, ಸಪರೇಟ್ ಆಗಿ ಮಾಡಿದ್ರು ಅದನ್ನು. ಸೊ ನನಗೆ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ ವಿಯೆಟ್ನಾಮ್ ಅಲ್ಲಿ 2019 ನಾನು ಹೋಗಿದ್ದೆ. ಅಲ್ಲಿ ದಲ್ಲಾತ್ ಅಂತ ಒಂದು ಪ್ಲೇಸ್ ಇದೆ, ಆ ದಲ್ಲಾತ್ ಅಂತ ಏರಿಯಾದಲ್ಲಿ ಹೋದಾಗ ಅಲ್ಲೂ ತುಂಬಾ ಇದನ್ನ ಬೆಳೆ ಬೆಳೀತಿದ್ರು. ಅದೆಲ್ಲ ತಿಂದ್ವಿ, ತುಂಬಾ ಖುಷಿ ಆಯ್ತು. ಬಟ್ ಆಮೇಲೆ ನಾವೇನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ. ನಾವು ಬೇರೆ ಬೇರೆ, ನಮ್ದು ಬಿಸ್ನೆಸ್, ನಮ್ದು ಅಗ್ರಿಕಲ್ಚರ್ ಬೇರೆ ಬೇರೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಇದು ಮಾಡಿದ್ವಿ. 2022 ಏನಾಯ್ತು, ಸ್ವಲ್ಪ ವೈರಲ್ ಆಗ್ಬಿಡ್ತಿದ್ದು ಒಂದು ವಿಡಿಯೋ ಬಂದ್ಬಿಟ್ಟು, ಇದ್ರ ಬಗ್ಗೆ ತುಂಬಾ ಪ್ರಚಾರ ಸಿಕ್ತು, ಮಾರ್ಕೆಟ್ ಡೆವಲಪ್ ಆಯ್ತು, ಸುಮಾರು ಜನ ತಗೊಂಡು ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ನಾನೇನ್ ಮಾಡಿದೆ, ಮತ್ತೆ ವಿಯೆಟ್ನಾಮು, ಇದುವರೆಗೂ 13 ಸಲ ಹೋಗಿದ್ದೀನಿ ವಿಯೆಟ್ನಾಮಿಗೆ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ. ಆಮೇಲೆ ಕೀನಿಯಾ, ಆಫ್ರಿಕನ್ ಕಂಟ್ರಿ 2 ಸಲ ಹೋಗಿದ್ದೀನಿ. ಆಮೇಲೆ ಥೈಲ್ಯಾಂಡ್ ಒಂದು 6-7 ಸಲ ಹೋಗಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ, ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಇದು ನಾವು ಯಾವ ತರ ವಾತಾವರಣ ಬೇಕು, ಆಮೇಲೆ ಯಾವ ತರ ಕಲ್ಟಿವೇಶನ್ ಮಾಡಬಹುದು ಇದನ್ನ, ಆಮೇಲೆ ನಮ್ಗೆ ಇನ್ಕಮ್ ಇದೆಯಾ, ಅವ್ರು ಹೇಳ್ತಾರೆ ಅಷ್ಟಿದೆಯಾ ಅಥವಾ ಇನ್ನ ಕಮ್ಮಿ ಇದೆಯಾ, ನಮಗೆ ಸೂಟಬಿಲಿಟಿ ಆಗುತ್ತಾ, ಮಾರ್ಕೆಟ್ ಯಾವ ತರ ಇದೆ ಅಂತ ಕೂಲಂಕುಷವಾಗಿ ನಾನು ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ಸ್ಟಡಿ ಮಾಡ್ಕೊಂಡ್ ಬಂದು ಅದ್ರ ಪ್ರೊಪಗೇಷನ್ ಮಾಡಿದ್ದೀನಿ. 2022 ಎಂಡಿಂದ ಪ್ರೊಪಗೇಷನ್ ಮಾಡಿದ್ದೀನಿ, ನಾನು ಗಿಡ ಹಾಕೊಂಡಿದ್ದೀನಿ, ಬೇರೆ ಬೇರೆ ಮಾಡಿರೋ ಜಾಗ ಎಲ್ಲ ನೋಡಿದ್ದೀನಿ. ಸರಿ ಸುಮಾರು ಏನಿಲ್ಲ ಅಂದ್ರೂ ನಾನು ಒಂದು 150 ಜನಕ್ಕಿಂತ ಜಾಸ್ತಿ ರೈತನ ಭೇಟಿ ಮಾಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣ ಈ ಪ್ರೊಸೆಸಿಂಗ್, ಮೆಕಡಮಿ ಬೆಳೆದ ತಕ್ಷಣ ನಾವು ಮಾಡೋಕ್ಕಾಗಲ್ಲ, ಅದನ್ನ ಪ್ರೊಸೆಸಿಂಗ್ ಮಾಡಬೇಕು. ಸಣ್ಣದು ದೊಡ್ಡದು ಪ್ರೊಸೆಸಿಂಗ್ ಇಂಡಸ್ಟ್ರಿ ಎಲ್ಲ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನೋಡಿ ನಮ್ಮಲ್ಲಿ ಬೆಳೆಯಕ್ಕೆ ಸೂಕ್ತ ಇದೆ, ಅದು ಇಲ್ಲಿ ಮಾಡಬಹುದು. ಆಮೇಲೆ ಇದು ಓಪನ್ ಫೀಲ್ಡ್ ಇರಬೇಕು. ಆಮೇಲೆ ಇದೇನಾಗುತ್ತೆ ಅಂದ್ರೆ, ನಿಮಗೆ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇನ್ಕಮ್ ದೃಷ್ಟಿಯಲ್ಲಿ ನಿಮ್ಗೆ ಇದುವರೆಗೂ ಹೇಳ್ಬೇಕಂದ್ರೆ, ನಾವು ನೋಡಿರೋ ಪ್ಲಾಂಟೇಷನ್ ಕ್ರಾಪ್ ಅಲ್ಲಿ ಎಲ್ಲದಕ್ಕಿಂತ ತುಂಬಾ ಜಾಸ್ತಿ ಇದೆ ಇನ್ಕಮ್. ಇದು ನಾನು ವಿಯೆಟ್ನಾಮ್ ಅಲ್ಲಿ ಸುಮಾರು ಜನ ರೈತರ ಹತ್ರ ಭೇಟಿ ಮಾಡಿ ಅವ್ರು ಏನ್ ಇನ್ಕಮ್ ತೆಗಿತಿದ್ದಾರೆ ಇದೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ತಂಪಾಗಿರೋ ಪ್ರದೇಶ ಬೇಕು. ಕೆಲವರೆಲ್ಲ ಏನ್ ಮಾಡಿದ್ದಾರೆ, ಆಂಧ್ರದಲ್ಲೂ ಹಾಕಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ, ಸ್ವಲ್ಪ ಹಾಕಿ ನೋಡಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ಬಂದ್ಬಿಟ್ಟು ಸಬ್ಟ್ರಾಪಿಕಲ್ ಪ್ಲಾಂಟ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಅಂತ ವಾತಾವರಣದಲ್ಲಿ ಜಾಸ್ತಿ ಬೆಳೀತಾರೆ. ಚಿಲ್ದ ಅಂತಲ್ಲ, ಸ್ವಲ್ಪ ಈ ಬೆಂಗಳೂರು, ಈ ಶಿವಮೊಗ್ಗದಲ್ಲೂ ಬೆಳಿಬಹುದು. ಈಗ ತುಂಬಾ ಏನಾಗುತ್ತೆ, 40°C ಗಿಂತ ನಿಮ್ಗೆ 3-4 ತಿಂಗಳು ಇರುತ್ತೆ. ಏನಾಗುತ್ತೆ, ಗುಲ್ಬರ್ಗ, ರಾಯಚೂರು, ನೀವು ಅಲ್ಲೆಲ್ಲ ಹೋಗಿರ್ಬೋದು. ಗುಲ್ಬರ್ಗದಲ್ಲಿ ನಾನು ತುಂಬಾ ಅಲ್ಲೆಲ್ಲ ಓಡಾಡಿದ್ದೀನಿ. ನಿಮಗೆ ಬೇವಿನ ಮರ ಒಂದ್ ಬಿಟ್ರೆ ಯಾವ್ದು ಚೆನ್ನಾಗ್ ಬರಲ್ಲ, ಅಲ್ಲಿ ಬೇವಿನ ಮರ ಮಾತ್ರ ಬರುತ್ತೆ ಅಷ್ಟೇ. ಸೊ ಅಂತ ಜಾಗದಲ್ಲಿ ನಾವೇನ್ ಹೇಳ್ತಿದ್ವಿ, ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರೈತರಿಗೆ. ಹಾಕಾದ್ರೆ ಒಂದು 5-10 ಗಿಡನ ಹಾಕ್ ನೋಡ್ರಿ, ಒಂದೇ ಸಲ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ ಅಂತ. ಆಮೇಲೆ ಆಂಧ್ರದಲ್ಲೂ ಕೆಲವರು ತುಂಬಾ ಜನ ಹಾಕ್ತಿದ್ದಾರೆ, ತುಂಬಾ ಹೀಟ್ ಇರೋ ಕಡೆ ಹಾಕ್ತಿದ್ದಾರೆ. ಬಟ್ ಯಾವ ತರ ಅಡಾಪ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಫುಲ್ ಸ್ಕೇಲ್ ಅಲ್ಲಿ ಹಾಕ್ಬೇಡ ಅಂತ ಹೇಳ್ತೀವಿ. ಶಿವಮೊಗ್ಗ, ಚಿಕ್ಕಮಂಗ್ಳೂರು, ದಾವಣಗೆರೆ, ಈ ಸುತ್ತಮ ಅಡಿಕೆಯಲ್ಲಿ ಬೆಳೀತಾರೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನೋಡಿದಂಗೆ. ಆಮೇಲೆ ಅದ್ರ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇದು ಬಂದ್ಬಿಟ್ಟು ಮಾರ್ಕೆಟ್ ರೇಟ್ 3,000 ಇಟ್ಕೊಂಡು 5,000 ತನಕ ಇದೆ. ಅದರಲ್ಲೆಲ್ಲ ಗ್ರೇಡ್ ಮೇಲೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತೆಲ್ಲ ಇರುತ್ತೆ. ಅದರಲ್ಲಿ ಕೆಜಿ ಸ್ಟೈಲ್ 0, ಸ್ಟೈಲ್ 1, ಸ್ಟೈಲ್ 1S ಅಂತ ಸುಮಾರು ಗ್ರೇಡ್.

ಇದೆ. ಗಡಂಬಿನದ ಒಂದು 50-60 ಜಾತಿ ಗ್ರೇಡ್ ಇದೆ, ಸಣ್ಣ ಸಣ್ಣ ಪುಡಿಗೂ ರೇಟ್ ಇದೆ, ಇದು ಅದೇ ತರ ಇದೆ. ಸೊ ಇದು ನೋಡಿದಾಗ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ ಒಂದು 6,000 ಹಿಡ್ಕೊಂಡು 10-12,000 ತನಕ ಒಂದು ಗಿಡಕ್ಕೆ ಇನ್ಕಮ್ ಇದೆ ಇದರಲ್ಲಿ, ನಾನು ನೋಡಿದ ಮಟ್ಟಿಗೆ. ಆಮೇಲೆ ಇದರಲ್ಲಿ ಇನ್ನೊಂದೇನು ವಿಚಾರ ಅಂದ್ರೆ ಇದು ಸೆಲೆಕ್ಷನ್ ಆಫ್ ವೆರೈಟಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮ ಏನಕ್ಕೆ ಅಡಾಪ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಏನಂದ್ರೆ ಗೋಡಂಬಿನಲ್ಲಿ ಹೆಂಗೆ ನಿಮ್ಗೆ ದೊಡ್ಡ ಸೈಜಿಗೆ ರೇಟ್ ಜಾಸ್ತಿ, ಸಣ್ಣ ಸೈಜ್ಗೆ ರೇಟ್ ಕಮ್ಮಿ. ಸೊ ಹಾಗಾಗಿ ನಾವು ಹಾಕ್ಬೇಕಾದ್ರೆ ದೊಡ್ಡ ಸೈಜ್ ಬರಬೇಕು. ಆಮೇಲೆ 100 kg ನೀವು ಆ ನಟ್ ತೆಗಿತೀರಾ ಅಂತ ತಿಳ್ಕೊಳ್ಳಿ. 100 kg ನಟ್ಟನ್ನು ಹಾರ್ವೆಸ್ಟ್ ಮಾಡಿ ಅದನ್ನ ಪ್ರೋಸೆಸ್ ಆದ್ಮೇಲೆ ನಿಮಗೆ ಒಳಗಡೆ ಅದು ತಿನ್ನಂತ ವಸ್ತು ಕರ್ನಲ್ ಪಪ್ ಅಂತಾರಲ್ಲ ಅದೆಷ್ಟು ಬರುತ್ತೆ. ಸೊ ಈ ತರ ವೆರೈಟಿ ಸೆಲೆಕ್ಷನ್ ಮಾಡಬೇಕು. ಸೊ ನಾವು 2 ವೆರೈಟಿನ ಐಡೆಂಟಿಫೈ ಮಾಡಿ ತಂದು ಹಾಕಿದ್ದೀನಿ ನಾನು. ಅದರಲ್ಲಿ JWK2 ಅಂತ ಒಂದು, QN1R ಅಂತ ಒಂದು. ಅದರಲ್ಲಿ JWK2 ಅನ್ನೋದು ಏನ್ ಹೇಳ್ತಾರೆ ಅಲ್ಲಿರ ಸೈಂಟಿಸ್ಟ್ ಎಲ್ಲ, ಸ್ವಲ್ಪ ಉಷ್ಣ ಸ್ವಲ್ಪ ಹೀಟ್ ತಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಂದಿದೀವಿ, ಇನ್ನೊಂದು ತಂದಿದೀವಿ. ಸೊ ಇಷ್ಟು ನಿಮಗೆ ಇನ್ಕಮ್ ಅಲ್ಲು ನಿಮಗೇನು ನಿಮ್ಗೆ ಅಡಕೆಗಿನ್ನ ಸ್ವಲ್ಪ ಜಾಸ್ತಿನೇ ಬರುತ್ತೆ. ತುಂಬಾ ಅವ್ರ ಹೇಳ ಕೋಟಿಗಟ್ಟಲೆ ಅಂತಲ್ಲ, ಒಂದು 6-6.5 lakh ತನಕ ನಿಮಗೆ ಮೆಕಡೋಮಿಯಾದಲ್ಲಿ ಇನ್ಕಮ್ ಬರೋಷ್ಟು ಕ್ಷಮತೆ ಇರೋಂತ ನಿಮ್ದೊಂದು ಕ್ರಾಪ್ ಇದು. ಆಮೇಲೆ ಇದ್ರ ಇನ್ನೊಂದೇನು ವಿಶೇಷತೆ ಅಂದ್ರೆ ಈ ಒಂದು 3-4 ನೀವೇನಾರ ಸಾಕಿದ್ರೆ ಇದು ಟ್ರೀ ವೆರೈಟಿ, ಇದು ಸೇಮ್ ಬೇವಿನ ಮರ ತರ ಇರುತ್ತೆ ನೋಡಕ್ಕೆ. ಆಮೇಲೆ ನೀರು ಕೊಡ್ಲಿಲ್ಲ ಅಂದ್ರೆ ಗಿಡ ಸಾಯಲ್ಲ. ಈ ಅಡಕೆಯಲ್ಲಿ ಏನಿದೆ ಪ್ರಾಬ್ಲಮ್, ನೀವು 1 ಏನಾರ ನೀರು ಹೋಯ್ತು ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಆಮೇಲೆ ಇದ್ರದ್ದು ಇನ್ನೊಂದೇನಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ಇಂಡಿಯಾದಲ್ಲೂ ಇಂಪೋರ್ಟ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ ಈಗ ಆಲ್ರೆಡಿ. ಸುಮಾರು ಜನ ಕೊಚ್ಚಿನಲ್ಲಿ ಒಬ್ಬರಿದ್ದಾರೆ, ಬಾಂಬೆನಲ್ಲಿ ಇದಾರೆ, ಆಮೇಲೆ ಬೆಂಗಳೂರಲ್ಲಿ ಇದಾರೆ ಇಂಪೋರ್ಟ್. ಇಲ್ಲಿ ಮಾರ್ಕೆಟ್ ಇದೆ ಸರ್, ಅದೇ ಸೇಲ್ ಆಗ್ತಿದೆ ಆಲ್ರೆಡಿ ಇಲ್ಲಿ. ಅಂದ್ರೆ ನಿಮಗೀಗ ತುಂಬಾ ದೊಡ್ಡ ನಟ್ ಶಾಪಲ್ಲಿ ಸಿಗ್ತಾ ಇದೆ. ಈಗ ಶಿವಮೊಗ್ಗದಲ್ಲಿ ಒಂದು ನಟ್ ಶಾಪಲ್ಲಿ ಸಿಗ್ತಾ ಇದೆ. ಸೊ ಏನಾದ್ರು ಮಾರ್ಕೆಟ್ ಡೆವಲಪ್ ಆಗುತ್ತೆ ಬಿಡಿ. ಮಾರ್ಕೆಟ್ ನಿಮಗೆ ಸಪ್ಲೈ ವಿಲ್ ಕ್ರಿಯೇಟ್ ಇಸ್ ಲೋ ಡಿಮ್ಯಾಂಡ್. ನಿಮಗೆ ಮುಂಚೆ ನೋಡಿ ಡ್ರಾಗನ್ ಫ್ರೂಟ್ ಯಾರು ತಿಂತಿರ್ಲಿಲ್ಲ, ನಾವು ನೋಡೇ ಫಸ್ಟ್ ನೋಡೇ ಅದು ಹೆಂಗಪ್ಪ ತಿಂತಾರೆ ಅಂತ ಹೆದರಿಕೆ ಆಗೋದು, ಆ ತರ ಇತ್ತು. ಸೊ ಆತರ ಮಾರ್ಕೆಟ್ ಡೆವಲಪ್ ಆಗುತ್ತೆ. ಆಮೇಲೆ ಇದೇನೋ ತಿನ್ನೋ ವಸ್ತು ಇದು. ನಿಮ್ಗೆ ಸೇಮ್ ಗೋಡಂಬಿ ಏನಿದೆ, ಗೋಡಂಬಿಗಿನ್ನ ಚೆನ್ನಾಗಿದೆ. ಈಗ ಫ್ಲೇವರ್ ಇರ್ಬೋದು, ಟೇಸ್ಟ್ ಇರ್ಬೋದು, ನಾನು ತುಂಬಾ ತಿಂದಿದ್ದೀನಲ್ಲ. ಸೊ ಹಾಗಾಗಿ ಇದು ನಿಮ್ಗೆ ನೀವು 10 ಎಕರೆ ಅಡಕೆ ಹಾಕಿದ್ರೆ ಅಡಕೆ ಹಾಕ್ಬಿಡ್ರಿ ಅಂತ ಹೇಳ, 1 ಎಕರೆನೋ 1/2 ಎಕರೆನೋ ಟ್ರೈ ಮಾಡ್ರಿ ಅಂತ ಹೇಳ್ತೀವಿ ನಾವು. ಆಮೇಲೆ ಇದೊಂದು ಪರ್ಯಾಯವಾದ ಬೆಳೆ ನಿಮ್ಗೆ. ಇದು 1 ಎಕರೆಗೆ 140 ಗಿಡ ಕೂರುತ್ತೆ ಈ ಪ್ರದೇಶಕ್ಕೆ. ಮಲೆನಾಡಲ್ಲಿ ಸ್ವಲ್ಪ ಕಮ್ಮಿ ಕೂರಿಸ್ಬೇಕು. ದಾಯನಡಿ ಸಾಲಿಂದ ಸಾಲಿ 20 ಅಡಿ ಇಂದ 25 ಅಡಿ ಏರಿಯಾ ಮಲ್ಟಿಪೈಡ್ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಒಂದು 15 ಅಡಿ, ಅದು ನೀವು ಉತ್ತರ ದಕ್ಷಿಣಕ್ಕೆ 15 ಅಡಿ ಹಾಕಬೇಕು, ಪೂರ್ವ ಪಶ್ಚಿಮಕ್ಕೆ ಹಿಡಿತು ಜಾಸ್ತಿ ಕೊಡಬೇಕು. ಯಾಕೆಂದ್ರೆ ಸನ್ಲೈಟ್ ಪೂರ್ವದಿಂದ ನಿಮಗೆ ಸೂರ್ಯ ಹೊಡೆದಾಗ ಅಥವಾ ಪಶ್ಚಿಮದಲ್ಲಿ ಮುಳುಗಬೇಕಾದ್ರೆ ನಿಮಗೆ ಶಾಡೋ ಫಾರ್ಮೇಶನ್ ಆಗಬಾರ್ದು ನೆರಳು. ಹಾಗಾಗಿ ಏನ್ ಮಾಡ್ತೀವಿ, ಈಸ್ಟ್ ವೆಸ್ಟ್ ಅಲ್ಲಿ ಅಗಲ ಇಡ್ತೀವಿ, ನಾರ್ತ್ ಸೌತ್ ಅಲ್ಲಿ ಕಮ್ಮಿ ಇಡ್ತೀವಿ. ಇದಕ್ಕೆ ಸನ್ಲೈಟ್ ಬೇಕು, ಇದಕ್ಕೆ ಇದು ಸನ್ ಲವಿಂಗ್ ಕ್ರಾಪ್. ಆಮೇಲೆ ನೆರಳಲ್ಲಿ ಬೆಳೆಯಲ್ಲ. ಹೌದೌದು, ಸನ್ ಲವಿಂಗ್ ಕ್ರಾಪ್. ಸೇಮ್ ನೀವು ಮಾವು ಇದ್ದಂಗೆ ಅಂತ ತಿಳ್ಕೊಳ್ಳಿ, ಮಾವು ಬೇವು ಆ ತರ. ನಾವಾಕೆ 2 ವರ್ಷ ಆಯ್ತು ಅಷ್ಟೇ. ಹಾರ್ವೆಸ್ಟ್ ಮಾಡ್ತಿರೋ ಸುಮಾರು ಜನ ಡಾಕ್ಟರ್ ಮಂಜುನಾಥ್ ಅಂತ ಮಾಡ್ತಾ ಇದಾರೆ, ಮಹಿಷಿನಲ್ಲಿ ಮಾಡ್ತಾ ಇದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಡೆಂಟಲ್ ಡಾಕ್ಟರ್ ನಿಮಗೆ ಪರಿಚಯ ಇರಬೇಕು, ತುಂಬಾ ಫೇಮಸ್ ಡಾಕ್ಟರ್ ಅವರು. ಅವ್ರು ಹೆಚ್ಚು ಕಮ್ಮಿ 19 ವರ್ಷ ಆಗಿದೆ ಆಕಿ. ಹೌದು ಹೌದು ಸರ್, ಹೌದು. ದುರ್ಗಿಗುಡಿ ಇದೆಯಲ್ಲ ಅಲ್ಲಿ, ಆಮೇಲೆ ಮಹಿಷಿನಲ್ಲಿ ಇದಾರೆ, ಆಮೇಲೆ ಸಕಲೇಶ್ವರ ಬೇಲೂರ್ ಹತ್ರ ಹಾಕಿದ್ದಾರೆ. ಎಲ್ಲಾ ತೋಟ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ತಂದಾಕಿದಾರಲ್ಲ ನಟ್ ಸೈಜ್ ತುಂಬಾ ಕಮ್ಮಿ ಇದೆ ಇವ್ರದು. ಸೊ ನಾನು ಇಂಟರ್ನ್ಯಾಷನಲ್ ನಾನು ಕೀನ್ಯಾದಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಡಿದ್ನಲ್ಲ, ಆ ಮಾರ್ಕೆಟ್ ಸೂಟ್ ಆಗ ಆಲ್ಮೋಸ್ಟ್ ಇಷ್ಟಪ್ಪ ಇರ್ಬೇಕು ನಟ್ಟು. ಇಷ್ಟಪ್ಪ ನಟ್ ಓಪನ್ ಆದಾಗ ನಿಮ್ಗೆ ಒಳಗಡೆ 17x20 mm ಇದ್ರೆ ಮಾತ್ರ ನಿಮಗೆ ಒಳ್ಳೆ ರೇಟ್ ಸಿಗೋದು. ಯಾಕೆಂದ್ರೆ ಫಸ್ಟ್ ಗ್ರೇಡ್ಗೂ ಲಾಸ್ಟ್ ಗ್ರೇಡ್ಗೂ ರೈತರಿಗೆ ಸಿಗೋ ರೇಟ್ ಏನಿದೆಯಲ್ಲ, $13-$18 $13-$18 ನಿಮ್ಗೆ 1,000-1,200 rupees ಫಸ್ಟ್ ಗ್ರೇಡ್ ಸಿಗುತ್ತೆ. ಅದೇ ನೀವೇನ ರೇಟ್ ಕಮ್ಮಿ ಆಗ್ಬಿಟ್ಟು 3 mm 4 mm ಬಂತಂದ್ರೆ 100 rupees ಆಗುತ್ತೆ. ಆಮೇಲೆ ಅದ್ರಲ್ಲಿ ಆಯಿಲ್ ತೆಗಿತಾರೆ, ಆಯಿಲ್ ಸೇಲ್ ಆಗುತ್ತೆ. ಸೊ ಇಷ್ಟು ನೀವು ಹೊಸಾಗ ಏನಾರ ಮಾಡೋರು, ನೀವು 10 ಎಕರೆ ಮಾಡೋದ್ರೆ ಅಟ್ಲೀಸ್ಟ್ ಒಂದು ಕಾಲಕ್ರಮ ಟ್ರೈ ಮಾಡಬಹುದು ಅಂತ ನಾವ್ ಹೇಳ್ತೀವಿ. ಆಮೇಲೆ ಇದಕ್ಕೆ ಅಡಕೆಗೆ ಪರ್ಯಾಯದ ಬೆಳೆ. ಆಮೇಲೆ ಎರಡನೇದು ನಮ್ಮ ಏರಿಯಾಗೆ ಸೂಟ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಅಕಸ್ಮಾತ್ ಏನಾರ ಡ್ರೈಲ್ಯಾಂಡ್ ಅಲ್ಲಿ ಕೆಲವರು ಬೋರ್ವೆಲ್ ಅಲ್ಲಿ ಏನು ತೋಟ ಮಾಡ್ತಿದ್ರಲ್ಲ, ಅವರಿಗೆ ತುಂಬಾ ಒಳ್ಳೆ ಉದಾಹರಣೆ ಇದು. ಅವ್ರು ಆಕ್ಚುಲಿ ಸ್ವಲ್ಪ ಹಾಕಿದ್ರೆ ಒಳ್ಳೇದು, ಯಾಕೆಂದ್ರೆ ಮುಂದೆ ನಿಮಗೆ ಒಂದ್ ಸೀಸನ್ ಏನಾದ್ರೆ ಬರಗಾಲ ಬಂದ್ಬಿಟ್ರೆ, ಹೋದ ವರ್ಷನೇ ನೋಡ್ರಿ, ಹೋದ ವರ್ಷ ಚನ್ನಗಿರಿಯಲ್ಲೆಲ್ಲ ಎಷ್ಟು ಪ್ರಾಬ್ಲಮ್ ಆಯ್ತು. ಆಕ್ಚುಲಿ ಚನ್ನಗಿರಿ ಹೊನ್ನಾಳಿಯಲ್ಲೆಲ್ಲ ಟ್ಯಾಂಕರ್ ಅಲ್ಲೆಲ್ಲ ನೀರು ಹೊಡೋದ್ರು, ಇದು ಆ ಪರಿಸ್ಥಿತಿ ಬರಲ್ಲ ನಿಮ್ಗೆ. ಸೊ ಹಾಗಾಗಿ ಒಂದು ಅಡಕೆ ಪರ್ಯಾಯದ ಬೆಳೆ, ಎರಡನೇ ನಿಮ್ಗೆ ಇನ್ಕಮ್ ಚೆನ್ನಾಗಾಗುತ್ತೆ. ಆಮೇಲೆ ಇದ್ರ ಮಧ್ಯೆ ಇಂಟರ್ಕ್ರಾಪ್ ಮಾಡಬಹುದು ನೀವು. ಈ ದೊಡ್ಡದಾದ್ಮೇಲೆ ಹೇಳಿ ಸರ್, ಬೈಯರ್ಸ್ ಇದಾರೆ ಸರ್, ಆಲ್ರೆಡಿ ಇದಾರೆ ಬೈಯರ್ಸ್, ಲೀಸ್ಟ್ ಇದೆ ನಮ್ಮ ಹತ್ರ. ಯಾಕೆಂದ್ರೆ ಏನಾಗಿದೆ ಅಂದ್ರೆ, ನೀವು ಕೇಳಿದ್ದು ಒಳ್ಳೆ ಕ್ವಶನ್, ಈಗೇನ್ ಇಂಪೋರ್ಟ್ ಮಾಡ್ಕೊಳ್ತಿದಾರಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ 1 lakh rupees ಮೆಟೀರಿಯಲ್ ತರಕ್ಕೆ ಅವರಿಗೆ 45,000 rupees ಖರ್ಚು ಬರ್ತಾ ಇದೆ. ಇಂಪೋರ್ಟ್ ಡ್ಯೂಟಿ 30%, ಲಾಜಿಸ್ಟಿಕ್ಸ್ ಅದು ಇದು ಚಾರ್ಜಸ್ ಮಾಡಿ 15% ಇದೆ. ಪ್ಲಸ್ ಇಲ್ಲಿ ಬಂದ ತಕ್ಷಣ ಮತ್ತೆ ನಿಮ್ಗೆ GST ಅದೇನಿದೆ ಅದೇ ಅಟ್ರಾಕ್ಟ್ ಆಗ್ತಾ ಇದೆ. ಅದ್ ಬಿಡಿ, ಇಲ್ಲಿ ತಗೊಂಡ್ರು ತಲೆ ತಗೊಂಡ್ರು ಆಗುತ್ತೆ. ಬಟ್ ಕಾಸ್ಟ್ ಆಫ್ ಪರ್ಚೇಸ್ ಏನಿದೆ ಇಮಿಡಿಯೇಟ್ ಕಮ್ಮಿ ಆಗುತ್ತೆ. ನಾವು ಕೆಲವ್ರ ಹತ್ರ ಮಾತಾಡಿದೀವಿ. ಸೊ ಅವರು ಒಳ್ಳೆ ಕ್ವಾಲಿಟಿ ಬಂದ್ರೆ ರೆಡಿ ಟು ಪರ್ಚೇಸ್ ಅಂತಿದ್ದಾರೆ.
ಕೊಚ್ಚಿನಲ್ಲಿ ಒಬ್ರು ಇದ್ದಾರೆ,

0: ರೆಸರ್ ಬಂದ್ಬಿಟ್ಟು ಹೇಳ್ತೀನಿ, ಅವ್ರು ಒಂದು ಗ್ರೇಡ್ ತಂದ್ಬಿಟ್ಟು 5,500 ರುಪೀಸ್ ಮಾಡ್ತಾ ಇದಾರೆ ಅಂತ ಇದನ್ನ ಇಂಪೋರ್ಟ್ ಮಾಡ್ಬಿಟ್ಟು ಮಾಡ್ತಾ ಇದಾರೆ ನೋಡಿ. ವೆಸ್ಟರ್ನ್ ಇಂಡಿಯಾ ಕ್ಯಾಶುಯಲ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಬೀಚ್ ರೋಡ್ ಕೊಳ್ಳಂ ಕೇರಳ ಅಂತ. ಇದಕ್ಕೆ ತುಂಬಾ ಫ್ಯೂಚರ್ ಇದೆ, ಆಗ ನಾನು ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಇದ್ರ ಬಗ್ಗೆ ನಾನು ಬೆಳೀತಾ ಇದ್ದೀನಿ, ಪ್ರಪಗೇಷನ್ ಮಾಡ್ತಾ ಇದ್ದೀನಿ ಸರ್, ಗ್ರಾಫ್ಟೆಡ್ ಪ್ಲಾಂಟ್ ಮಾಡ್ತಾ ಇದ್ದೀನಿ ನಾನು. ಸಸಿ ಸುಮಾರು ನರ್ಸರಿಗಳು ಇದೆ ಸರ್, ನಮ್ಮ ನರ್ಸರಿಲಿ ನಾವು ಮಾಡ್ತಾ ಇದೀವಿ. ನಾನು ಗ್ರಾಫ್ಟೆಡ್ ಪ್ಲಾಂಟೇ ಮಾಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದ್ರೆ ಗ್ರಾಫ್ಟೆಡ್ ಪ್ಲಾಂಟ್ ಎಲ್ಲ ಕಡೆನೂ ಹಾಕೋದು, ಗಿಡ ಹಾಕ್ಬಾರ್ದು. ಸಾಹೇಬ್ ಹೇಳಿದ್ರು, ನಮ್ಮ ಭರತ್ ಸರ್ ಹೇಳಿದ್ರು, ಈ ಏನಾಗ್ತಿದೆ ಅಂದ್ರೆ ಕೆಲವರು ಎಲ್ಲ ಪ್ರೊಪಗೇಟ್ ಮಾಡಿ ಬೀಜದ ಗಿಡನೇ ಮಾರ್ತಾ ಇದಾರೆ. ಅದು ಅವರವ್ರ ಸ್ವಂತ ವಿಚಾರ, ಅವ್ರೇನಾರ ಮಾಡ್ಲಿ. ಬಟ್ ಏನಂದ್ರೆ ಟೆಕ್ನಿಕಲಿ ನಾನು ಹೋಗಿದ ಕಡೆ ಎಲ್ಲೂ ಯಾರು ಕೀನಿಯ ಬೀಜದ ಹಾಕಲ್ಲ. ಬೀಜದ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಸರ್, ಇದು ಡೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಇದು. ಸೊ ನೆಕ್ಸ್ಟ್ ಜನರೇಷನ್ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ, ಆಯ್ತಾ. ಆಮೇಲೆ ಎರಡನೇದ ಏನಂದ್ರೆ ಜೆಸ್ಟೇಷನ್ ಪೀರಿಯಡ್ ತುಂಬಾ ಜಾಸ್ತಿ, ಅದು ಹೂವು ಹಾಕಿ ನಿಮಗೆ ಕಾಯೋಕೆ 7-8-10-11 ವರ್ಷ ತನಕ ಬೇಕಾಗುತ್ತೆ. ಅದೇ ನೀವೇನಾದ್ರು ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿದ್ರೆ 3 ವರ್ಷಕ್ಕೆ ಬರುತ್ತೆ. ಥರ್ಡ್ ಇಯರ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಇಯರ್ ಒಬ್ರು ಹಾಕಿದಾರೆ ಇಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿ ಅಂತೇಳಿ, ಅವರು ಕಡೂರಲ್ಲಿ ಮಾಡಿದಾರೆ. ಅವರು ಅವ್ರದೆಲ್ಲ 3ನೇ ವರ್ಷಕ್ಕೆ ಕ್ರಾಪ್ ಬಂದು ಅದು ಯೂಟ್ಯೂಬ್ ಅಲ್ಲೆಲ್ಲ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕ್ರಾಪ್. ಸರ್, ಗ್ರಾಫ್ಟೆಡ್ ನೋಡಿ ಸರ್, ಹೆಚ್ಚು ಕಮ್ಮಿ 3,000 ಮಾರ್ತಿದ್ದಾರೆ, 1.5 ಸಾವಿರಕ್ಕೂ ಮಾರ್ತಿದ್ದಾರೆ, 2,000 ಮಾರ್ತಿದ್ದಾರೆ. ವೆರೈಟಿ ಮೇಲೆ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅವ್ರು ಯಾವ್ದು ಇದ್ರ ಮೇಲೆ ಮಾಡ್ತಾರೆ ಅಂತ. ಲೈಫ್ ಸ್ಪ್ಯಾನ್ 50-100 ಇಯರ್ಸ್ ಸರ್. ನೋಡಿ, ನಿಮ್ಗೆ 1960 ನೀವು IHR ಇದೆಯಲ್ಲ ಹೆಸರುಘಟ್ಟ, 1960 ಹಾಕಿ ದಿನ ಇದೆ ನಿಮ್ಗೆ. ಸರ್ವೈಬಿಲಿಟಿ ತುಂಬಾ ತುಂಬಾ ಹಾರ್ಡಿ ಕ್ರಾಪ್ ಇದು. ಇದ್ರಲ್ಲಿ ಏನಾಗುತ್ತೆ, ತಾನ್ಸ್ ಇರುತ್ತೆ ಎಲೆ ಮೇಲೆ, ಒಂಥರ ಹಾರ್ಡಿ ಕ್ರಾಪ್. ಅದು ಗಿಡ ನೋಡೋದೆ ಗೊತ್ತಾಗುತ್ತೆ ನಿಮ್ಗಂತ ರಫ್ ಕ್ರಾಪ್ ಇದ್ದಂಗೆ ಇದು. ಇಲ್ಲ, ಹುಣಸೆ ಮರ ಇದಕ್ಕಿಂತ ಹಾರ್ಡಿ ಪ್ಲಾಂಟ್. ನನ್ನ ಫೋನ್ ನಂಬರ್ ತಗೊಳ್ಳಿ, ಏನಾರ ಇದ್ರೆ ಮಾಡಿ 9900583755. ರಾಜೇಂದ್ರ ಕುಮಾರ್.
1: ಇದುವರೆಗೂ ಮೆಕಡೋನಿಯಾ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆ ಅಬ್ಬಲಗಿರಿ ಗ್ರಾಮದ ರೈತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಕೃಷಿ ಉಳಿಸಿ ಅಭಿಯಾನ 2026 ಮಾಹಿತಿ.
2: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
3: ಕಿಸಾನ್ ಭಾಯಿಯೋ ನಮಸ್ಕಾರ, ಹಮ್ ಹೇ ಗ್ರಾಮ ರಾಮಸಿಯಾ ಮೇ ಯಹಾಂ ಪರ್ ಆಜ್ ಖೇತ್ ಬಚಾವ್ ಅಭಿಯಾನ ಕಾ ಶುಭಾರಂಭ ಕೇಂದ್ರೀಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಜಿ ನೇ ಕಿಯಾ ಹೈ ಔರ್ ಇಸ್ ಕಾರ್ಯಕ್ರಮ ಮೇ ವಿಭಿನ್ನ ವಿಭಾಗ ಸೇ ಯಹಾಂ ಪರ್ ಸಭಿ ಲೋಗ್ ಆಯೇ ಹುಯೇ ಹೈ. ಆಯಿಯೇ ಹಮ್ ಕೃಷಿ ವಿಜ್ಞಾನ ಕೇಂದ್ರ ಕಿ ಭೂಮಿಕಾ ಪರ್ ಭೀ ಕುಛ ಬಾತ್ಚೀತ್ ಕರ್ತೇ ಹೈ. ಸರ್, ಆಪ್ ಅಪ್ನಾ ಪರಿಚಯ ದೇ ದೀಜಿಯೇ.
4: मैं डॉक्टर सी आर मेहता, निदेशक केंद्रीय कृषि अभियांत्रिकी संस्थान भोपाल. हमारा संस्थान कृषि अभियांत्रिकी से संबंधित रिसर्च एंड डेवलपमेंट का काम करता है, जैसे नए नए उपकरण का विकास करना और उनको फिर आगे ले जाना.
3: सर, ये आज ही कार्यक्रम हुआ है, इस संदर्भ में आप क्या कहेंगे?
4: ये आज जो कार्यक्रम है ये खेत बचाओ पर है. इसका मुख्य उद्देश्य ये है कि खेत में खास तौर से क्या हो रहा है आजकल की, जैसे खाद है या जो पेस्टिसाइड है उसका उपयोग जरूरत से ज्यादा या कम हो रहा है. तो इसके लिए यह है कि पहले तो आप मिट्टी का परीक्षण करें और फिर उसमें देखें कि मिट्टी में क्या क्या तत्व है और किन तत्वों की कमी है और कितनी कमी है. जितनी कमी है उसी के हिसाब से आपको उसकी एप्लीकेशन करनी चाहिए. तो इस पर भी इसमें कार्यक्रम में काफी जोर दिया जा रहा है. वैज्ञानिक अलग अलग जगह जगह गांवों गांव जाएंगे और किसानों तक ये मैसेज पहुंचाएंगे. और विशेषकर मैं जैसे अभियांत्रिकी से संबंधित हूं तो उसमें मेरा ये भी कहना है कि आप किसान भाई सीड कम फर्टिलाइजर ड्रिल यूज करें और उसमें ये देखें कि इस खेत में कितनी किस मतलब उर्वरक की जरूरत है उसके हिसाब से आप उतना ही अप्लाई करें और उसके लिए आप मशीन में सेटिंग भी कर सकते हैं.
3: अभी आज यहाँ पर कुछ किट्स वगैरह भी बांटी गई है किसानों को, लाभार्थियों को, तो आपके यहाँ आपके संस्थान से भी किसानों को किस तरह से प्रशिक्षण का लाभ दिया जाता है?
4: किसानों के लिए हमारे संस्थान में विशेषकर ये है कि एक तो हमारा अभियांत्रिकी का संस्थान है, तो जो नई नई मशीनें होती है उनको कैसे आप ऑपरेट करते हैं, कैसे मेंटेन करते हैं, उसके बारे में भी हमारे संस्थान में किसानों को प्रशिक्षण दिया जाता है. उसके अतिरिक्त हमारे संस्थान पर जैसे प्रोसेसिंग होती है कि आपके पैदावार हो गई पर्टिकुलर प्रोड्यूस, उसको कैसे उसमें प्रोसेस करें, उसमें वैल्यू एड करें, तो उस दिशा में भी हमारा संस्थान खास तौर से प्रशिक्षण देता है. और विशेषकर सोयाबीन प्रसंस्करण पर, सोयाबीन से टोफू बनाना है, दूध बनाना है या और दूसरी चाप बनाना, दूसरी प्रोडक्ट बनाने, उसमें भी हमारा संस्थान समय समय पर किसान भाइयों के लिए प्रशिक्षण कार्यक्रम आयोजित करता है.
3: आप हमारे किसान भाइयों को क्या कुछ कहना चाहेंगे ताकि वो जो है खेत बचाओ अभियान को सफल बनाए?
4: किसान भाइयों से मैं विशेष अनुरोध यही करूंगा, कि पहले तो वो अपने खेत की मिट्टी का परीक्षण करवाएं, सॉइल हेल्थ कार्ड बनवाएं, फिर उसमें देखें

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರೇ, ಮತ್ತೆ ಭೇಟಿಯಾಗೋಣ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ.

0: ಆತ್ಮೆ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ನಾಳಿನ ಕೃಷ್ಣ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ ಬೇಸಾಯ ಶಾಸ್ತ್ರಜ್ಞರು ಐಸಿಇಆರ್ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್.

ಸ್ಪರ್ಧೆಗಳು ನಾಳೆ ಬೆಳಿಗ್ಗೆ 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆ ಮಲ್ಲಮ್ಮ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದಗಳನ್ನು ಕೇಳಬಹುದು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಫೋನಾಯಣ, ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.

ಶತ್ರುಗಳ ಈಗ ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬಿಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಬೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂಗ್ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷನ್ಸ್ ಭೇಟಿಯು ಭಾರತ ಸೆಷನ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವೆ

0: ಜನರ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು.

0: ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು ಇಂದು ಸಂಗ್ರಹಣಾಗಾರಗಳು ತುಂಬಿವೆ, ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ, ಹರ್ಮೋಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 7:45:36. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳೋಣ, ಕುಮಾರ್ ಸಾನು ಅವರ ದನಿಗಳಲ್ಲಿ.

ಮತ್ತೆ ಶ್ರೋತೃಗಳು ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮತ್ತು ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತ್ರೀ ಇಡಿಯಟ್ಸ್ ಚಿತ್ರದ ಗೀತೆಯನ್ನು ಕೇಳೋಣ, ಸೋನು ನಿಗಮ್ ಮತ್ತು ಸಂಗೀತಗಾರ ದನಿಗಳಲ್ಲಿ.

ಶ್ರೋತೃಗಳು ಇನ್ನು ಮುಂದೆ ಕೇಳೋಣ ಕನ್ನಡ ಚಿತ್ರಗೀತೆಗಳನ್ನು. ಮೊದಲಿಗೆ ಜಗಮಲ ಚಿತ್ರದ ಗೀತೆಯನ್ನು ಕೇಳೋಣ, ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ ಅಂಡ್ ಸಂಗಡಿಗರು.

ಅತ್ಮ ಶ್ರೋತೃಗಳೇ, ನೀವು ಕೇಳ್ತಾ ಇರೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ಮುಂದಿನ ಗೀತೆಗೆ ಹೋಗುವ ಮುನ್ನ ಕೆಲವೊಂದು ಸಂದೇಶವನ್ನು ಕಳಿಸಿದ್ರೆ ನಮ್ಮ ಶ್ರೋತೃಗಳನ್ನು ಸ್ವಲ್ಪ ಗಮನಹರಿಸೋಣ. ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ಅಂದರೆ ನಾನು 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಫೋನಿನ ಕಾರ್ಯಕ್ರಮ ತಗೊಂಡಿದ್ದೆ, ಅದರ ಕುರಿತಾಗಿ ಕೆಲವೊಂದು ಸಂದೇಶವನ್ನು ಕಳಿಸಿದ್ದಾರೆ, ಅದರ ಬಗ್ಗೆ ಹೋಗ್ತೇನೆ. ಈಗಿನ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ. ಈಗಂತೂ ಮನೆಗೆ ಒಂದೇ ಮಗು, ಅದಕ್ಕೆ ಅಣ್ಣ ತಮ್ಮ ತಂಗಿ ಎಂದು ಇರುವುದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಹೀಗೆ ಸಂಬಂಧಗಳು ಇರುವುದಿಲ್ಲ. ಮುಂಚೆ ಆದರೆ ಮನೆ ತುಂಬಾ ಮಕ್ಕಳಿರ್ತಿದ್ರು. ಈಗ ಮನೆಗೆ ಒಂದೇ ಮಗು ಇರುವುದರಿಂದ ಗುಂಪುಗಳ ಆಟ ಆಡಲು ಸಾಧ್ಯವಿಲ್ಲ. ಸ್ಕೂಲ್ಗಳಲ್ಲೇ ಮಕ್ಕಳಿಗೆ ಲಗೋರಿ ಮರಕೋತಿ ಅಂತ ಆಟಗಳಿಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಮುಂದಿನ ಸಂದೇಶ, ಶುಭ ಸಂಜೆ. ಸಂಜೆ ಪ್ರಸಾರವಾದ ಗೀತೆಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತವೆ ಅಂತಂದೇಳಿ ದಾವಣಗೆರೆಯಿಂದ ಚಂದಿಕ ನೇರ್ಲಗುಂಡಿಯವರ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಮಾದರನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಪ್ರೀತಿಯ ನೆಚ್ಚಿನ ಭದ್ರಾವತಿ ನಿಲಯಕ್ಕೆ ಶುಭ ಸಂಜೆ ನಮಸ್ಕಾರಗಳು ಅಂತಂದೇಳಿ ಸಂದೇಶವನ್ನು ಕಳಿಸಿದ್ರೆ, ನಮ್ಮ ಶುಭ ಸಂಜೆ, ನಿಮ್ಮ ನಿರೂಪಣೆ ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಿವೆ, ಧನ್ಯವಾದಗಳು ಸರ್ ಅಂತೇಳಿ ಮೈರ್ಕುಟಿ ಜನಪುರ ಭದ್ರಾವತಿಯ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ನಮಸ್ಕಾರ ಮಂಜುನಾಥ್ ಸರ್ ಅಂತ ಹೇಳಿದ್ರೆ ನಿಮಗೂ ಕೂಡ ನಮಸ್ಕಾರ. ಶ್ರೋತೃಗಳೀಗ ಮುಂದಿನ ಗೀತೆಗೆ ಹೋಗೋಣ. ಶ್ರೋತೃಗಳೇ, ಗೀತೆಯ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೆಸೋಣಂತೆ. ಇವತ್ತಿನ ರಸಪ್ರಶ್ನೆ ಮೆಟ್ರೋ ಕುರಿತಾಗಿ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಶ್ರೋತೃಗಳೇ. ನೀವು ಮಾಡಬೇಕಾದಷ್ಟು ನಮ್ಮ ವಾಟ್ಸಪ್ ಸಂಖ್ಯೆ 9481857260 ತಮ್ಮ ಉತ್ತರಗಳನ್ನು ಸಂದೇಶಗಳನ್ನು ಕಳಿಸಿಕೊಡಬೇಕಾಗಿ ಕೇಳ್ಕೊಡ್ತೇನೆ. ಶ್ರೋತೃಗಳ ಮುಂದಿನ ಗೀತೆಗೆ ಹೋಗುವ ಮುನ್ನ ಪ್ರಶ್ನೆ ಹೀಗಿದೆ. ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಅಂಡರ್ ಗ್ರೌಂಡ್ ಮೆಟ್ರೋ ಮಾರ್ಗವಾಗಿದೆ? ಪ್ರಶ್ನೆಯನ್ನು ಹೇಳ್ತೇನೆ. ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಅಂಡರ್ ಗ್ರೌಂಡ್ ಅಂದ್ರೆ ಭೂಗತ ಮೆಟ್ರೋ ಮಾರ್ಗವಾಗಿದೆ? ಇನ್ನು ಈ ನನ್ನ ಪ್ರಶ್ನೆಗೆ ಉತ್ತರ ನಿರೀಕ್ಷಿಸ್ತಾ ಇರ್ತೀನಿ ಶ್ರೋತೃಗಳು. ನೀವು ಮಾಡಬೇಕಾಗಿದ್ದಷ್ಟು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481857260 ತಮ್ಮ ಉತ್ತರಗಳನ್ನ ಕಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಶ್ರೋತೃಗಳೇ. ಈಗ ಮುಂದಿನ ಹಾಡಿಗೆ ಹೋಗೋಣ. ಮಲೈ ಕೊಟ್ಟೈ ವಾಲಿಬಾನ್ ಚಿತ್ರದ ಗೀತೆಯನ್ನ ಹಾಡಿದ

ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ ದಿನದ

ಶ್ರೋತೃಗಳ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಶ್ನೆ ಕೇಳಿದ್ರೆ ಮೆಟ್ರೋಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಶ್ರೋತೃಗಳ. ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಭೂಗತ ಅಂದ್ರೆ ಅಂಡರ್ಗ್ರೌಂಡ್ ಮೆಟ್ರೋ ಮಾರ್ಗವಾಗಿದೆ ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಹಂಪಣ ನ್ಯಾಮತಿಯಿಂದ ಬಾಂಬೆ ಮೆಟ್ರೋ ಅಂತ ಉತ್ತರ ಕಳಿಸಿದ್ರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಸರ್ ಪ್ರಶ್ನೆ ಇನ್ನೊಮ್ಮೆ ಹೇಳಿ ಅಂತ ಹೇಳಿದರೆ ಹೇಳಿದ್ದೀನಿ ಇನ್ನೊಮ್ಮೆ. ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಭೂಗತ ಮೆಟ್ರೋ ಮಾರ್ಗ

ವಾಗಿದೆ ಪ್ರಶ್ನೆ ಇದು. ನಾನು ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ಈಗ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಬೆಂಗಳೂರು ನಮ್ಮ ಮೆಟ್ರೋ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕವರಿ ಮಂಡಗದ್ದೆ ಹೋಬಳಿ ಅವರು ಕೂಡ ಅದೇ ಉತ್ತರ ಕಳಿಸಿದ್ದಾರೆ. ಇನ್ನು ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಹಸಿರು ಸಾಲಿನಲ್ಲಿ ಕೋಲ್ಕತ್ತಾ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ನಮಸ್ಕಾರ ಸರ್, ಹಿಂದಿ ಹಾಡುಗಳು ಮನಮುಟ್ಟುವಂತಿದ್ದವು ಅಂತ ಹೇಳ್ತಾರೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ನನ್ನ ಪ್ರಶ್ನೆಗೆ ಉತ್ತರ ಕಳಿಸಿಲ್ಲ. ಓಕೆ, ಕೇವಲ 3-4 ಜನ ಕಳಿಸಿದ್ರು ಅಷ್ಟೇ ಉತ್ತರವನ್ನ. ನಾನು ಇನ್ನೊಂದು ಹಾಡನ್ನ ಕೇಳ್ಕೊಬೋಣ, ಮತ್ತೆ ನಮ್ಮ ಶ್ರೋತೃಗಳು ಕೆಲವೊಂದು ಉತ್ತರವನ್ನು ಕಳಿಸ್ಬೋದು ನೋಡಿ. ಈಗ ಮುಂದಿನ ಗೀತೆಗೆ ಹೋಗೋಣ. ಯೂಸ್ ದಿಸ್ ಫಿಲೋ ಚಿತ್ರದ ಗೀತೆಯನ್ನ ಶಿವಶಂಕರ್ ಮತ್ತು ಸಂಗಡಿಗರ ದನಿಗಳಲ್ಲಿ

ಶ್ರೋತೃ ಚಿತ್ರಗೀತೆಗಳ ಪಂದ್ಯ ಮಧ್ಯೆ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಹಿಂದೆ ಪ್ರಶ್ನೆ ಕೇಳಿದ್ದೆ, ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಅಂಡರ್ಗ್ರೌಂಡ್ ಮೆಟ್ರೋ ಮಾರ್ಗವಾಗಿದೆ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಇನ್ನೂ ಎರಡು ಇಬ್ಬರು ನಮ್ಮ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ ಬೆಂಗಳೂರು ಮೆಟ್ರೋ ಅಂತ ಹೇಳ್ತಾರೆ, ಇನ್ನು ಭಾರತೀ ಪ್ರಕಾಶ್ ಕೋಲ್ಕತ್ತಾದಲ್ಲಿದೆ ಅಂತ ಹೇಳ್ತಾರೆ. ಶ್ರೋತೃಗಳೇ ನೋಡಿ, ಪ್ರಶ್ನೆಯೂ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ. ದಕ್ಷಿಣ ಭಾರತದಲ್ಲಿ ಅಂತ ನಾನು ಕೇಳಿದ್ದು. ಸೊ ಹಾಗಾಗಿ ಈ ಕೋಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್, ಅದು ದಕ್ಷಿಣ ಭಾರತಕ್ಕೆ ಬರೋದಿಲ್ಲಲ್ವಾ. ಇರ್ಲಿ, ಈಗ ನಾನು ಉತ್ತರ ನಾನು ಹೇಳ್ತೇನೆ. ಬೆಂಗಳೂರಿನಲ್ಲಿರುವ ನಮ್ಮ ಮೆಟ್ರೋ ಇದು ದಕ್ಷಿಣ ಭಾರತದಲ್ಲಿ ಮೊದಲ ಅಂಡರ್ಗ್ರೌಂಡ್ ಮೆಟ್ರೋ ಆಗಿದೆ. ಶ್ರೋತೃಗಳೇ, ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಬೆಂಗಳೂರಿನ ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೇನೆ. ಬೆಂಗಳೂರು

ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಶ್ರೋತೃಗಳು ಈ ನನ್ನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ಜೊತೆಗೆ ಈ ಹಾಡನ್ನು ನಿಮಗಾಗಿ ಮಾಯಾನಗರ ಚಿತ್ರಗೀತನ ಕೇಳೋಣ. ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ದನಿಗಳಲ್ಲಿ

ಶ್ರೋತೃಗಳೇ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಮತ್ತೆ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಿದೆ. ಶ್ರೋತೃಗಳೇ, ನಾನು ಈ ಮುನ್ನ ಒಂದು ಪ್ರಶ್ನೆ ಕೇಳಿದ್ದೆ, ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಒಂದು ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲದಾಗಿ ಹಂಪಣ್ಣ ನ್ಯಾಮತಿ ಅವರು 2011 ಪ್ರಾರಂಭವಾಯಿತು ಅಂತ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು MH ರವಿಕುಮಾರ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ 20 ಅಕ್ಟೋಬರ್ 2011 ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನ ಭದ್ರಾವತಿಯಿಂದ ನಮಸ್ಕಾರ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಸರಿಯಾಗಿ ಕಳಿಸಿದ್ರೆ ಧನ್ಯವಾದಗಳು. ಇನ್ನು ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಉತ್ತರ ಸರಿ ಇದೆ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರ ಸಂದೇಶ ಬಂದಿದೆ, ಉತ್ತರ ಕೂಡ ಸರಿಯಾಗಿದೆ. ಇನ್ನು KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಸಂದೇಶ ಸರಿ ಇದೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ.

ಧನ್ಯವಾದಗಳು. ಹಾಗೆಯೇ ಭಾರತಿ ಪ್ರಕಾಶ್ ಅವರು ಕೂಡ ಸಂದೇಶ ಬಂದಿದೆ. ಇನ್ನು ಸುರೇಶ್ ಭಟ್ ಗೌರಿಬಿದನವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶ. ಸರಿಯಾಗಿದೆ ಶ್ರೋತೃಗಳು, ನಿಮ್ಮ 100ಕ್ಕೆ 100ರಷ್ಟು ನಿಮ್ಮ ಎಲ್ಲಾ ಉತ್ತರಗಳು ಸರಿಯಾಗಿದೆ ಶ್ರೋತೃಗಳೇ. ನಮ್ಮ ಮೆಟ್ರೋ ಮೊದಲ ಬಾರಿಗೆ ಅಕ್ಟೋಬರ್ 20, 2011 ವರ್ಷದಿಂದ ತನ್ನ ಮೊದಲ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಶ್ರೋತೃಗಳೇ. ನೋಡೋಣ ಮುಂದಿನ ಗೀತೆಗೆ ಹೋಗೋಣ. ಈಗ ಕಿರಾತಕ ಭಾಗ 2ರ ಒಂದು ಚಿತ್ರಗೀತೆಯನ್ನು ಕೇಳೋಣಂತೆ. ಅದಕ್ಕಿಂತ ಮುನ್ನ ಮತ್ತೊಂದು ಪ್ರಶ್ನೆ, ಯಾವ ನಿಲ್ದಾಣಗಳ ನಡುವೆ ನಮ್ಮ ಮೆಟ್ರೋವನ್ನು ಮೊದಲು ಪ್ರಾರಂಭಿಸಲಾಯಿತು? ಪ್ರಶ್ನೆ ಶ್ರೋತೃಗಳು ನಿಮಗಾಗಿದ್ದು, ಯಾವ ನಿಲ್ದಾಣಗಳ ನಡುವೆ ನಮ್ಮ ಮೆಟ್ರೋವನ್ನು ಮೊದಲು ಪ್ರಾರಂಭಿಸಲಾಯಿತು? ಈ ನನ್ನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ಜೊತೆಗೆ ಈ ಹಾಡು ನಿಮಗಾಗಿ, ಕಿರಾತಕ ಭಾಗ 2ರ ಚಿತ್ರ, ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಆತ್ಮೀಯ ಶ್ರೋತೃಗಳ ನೀವು ಕೇಳ್ತಾರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು, ಜೊತೆ ಜೊತೆಗೆ ನಮ್ಮ ಮೆಟ್ರೋ ಕುರಿತಾಗಿ ಸರಣಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇದ್ದ ಶ್ರೋತೃಗಳೇ, ನೋಡೋಣ. ಈ ಹಿಂದಿನ ಪ್ರಶ್ನೆ ಹೇಗಿತ್ತು? ಯಾವ ನಿಲ್ದಾಣಗಳ ನಡುವೆ ನಮ್ಮ ಮೆಟ್ರೋವನ್ನು ಮೊದಲು ಪ್ರಾರಂಭಿಸಲಾಯಿತು ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ನಮ್ಮ ಶ್ರೋತೃಗಳು ಯಾರು ಏನೇನು ಉತ್ತರವನ್ನು ಕಲಿಸ್ಕೊಂಡಿದ್ದಾರೆ ನೋಡೋಣ. ಅಂತ ಮೊದಲನಾಗಿ ಯಾರು, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಎಂಜಿ ರಸ್ತೆ ಹಾಗೂ ಬೈಯಪ್ಪನ ಪಾಳ್ಯ ಅಂತ ಹೇಳ್ತಾರೆ. ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ನಿಲ್ದಾಣಗಳ ನಡುವೆ ಅಂತ ಉತ್ತರ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಚಿತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ ಉತ್ತರ ಸರಿಯಾಗಿ ಕಳಿಸಿದಾರೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆವರೆಗೆ ಅಂತ ಹೇಳಿದ್ದಾರೆ. ಇನ್ನು ಸುಬನ್ಕುರಿ ಹಗಿರ್ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ

ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ನೀವು ಹೊಸ ಪ್ರಶ್ನೆ ಕೊಟ್ಟಿಲ್ಲ. ಓಕೆ. ಇನ್ನು ಎಂ ಎಚ್ ರವಿಕುಮಾರ್, ಮೇಟಿ ಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಎಂ ಜಿ ರಸ್ತೆ ಹಾಗೂ ಬೈಯಪ್ಪನ ಪಾಳ್ಯದ ಮಧ್ಯೆ ಅಂತ ಹೇಳ್ತಾರೆ, ಹಾಗೂ ಹಂಪನ ನ್ಯಾಮತಿಯಿಂದ ಎಂ ಜಿ ರಸ್ತೆ ಮತ್ತು ಬೈಯಪ್ಪನ ಪಾಳ್ಯ ಅಂತ ಹೇಳಿದ್ರೆ, ಇನ್ನು ಮೈರ್ಕೋಟೆ ಜನಪರ ಭದ್ರಾವತಿಯಿಂದ ನಾಗಸಂದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಮ್ಮ ವಿಜಯಪುರ ಸುದರ್ಶನ್ ಭರತ್ ಕುಮಾರ್, ಬಂದೇ ನವಾಜ್ ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ನಿಲ್ದಾಣಗಳ ನಡುವೆ ಅಂತ ಸಂದೇಶ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳೇ, ಒಂದು ಸಂದೇಶ ತಪ್ಪಿತ್ತು, ಮಿಕ್ಕಿದ ಎಲ್ಲ ಸಂದೇಶಗಳ ಉತ್ತರ ಸರಿಯಾಗಿದೆ. ಶ್ರೋತೃಗಳೇ, ಮೊದಲ ನಮ್ಮ ಮೆಟ್ರೋದ ಮೊದಲ ಬೈಯಪ್ಪನಹಳ್ಳಿಯಿಂದ ಮಹಾತ್ಮ ಗಾಂಧಿ ರಸ್ತೆ ಇವುದರ ಮಧ್ಯೆ ನಮ್ಮ ಮೆಟ್ರೋ ಮೊದಲು ಪ್ರಾರಂಭವಾಯಿತು. ಶ್ರೋತೃಗಳು, ಈಗ ನೋಡೋಣ ಮುಂದಿನ ಗೀತೆಗೆ ಹೋಗುವ ಮುನ್ನ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ಯಾವುದು? ಸರಳವಾದ ಪ್ರಶ್ನೆ. ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ಯಾವುದು? ಶ್ರೋತೃಗಳೇ, ನೀವೊಂದು ನನ್ನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ಜೊತೆಗೆ ಈ ಹಾಡು ನಿಮಗಾಗಿ ಅನಿಮಲ್ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ, ಕಾರ್ತಿಕ್ ಅವರ ದನಿಯಲ್ಲಿ.

ಶ್ರೋತೃಗಳೇ, ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮ ಅದ್ಭುತವಾದ ಸ್ಪಂದನೆಯನ್ನು ಕೂಡ ಕೇಳಿ ಬರ್ತಾ ಇದೆ. ಶ್ರೋತೃಗಳೇ, ನಾನು ಮೆಟ್ರೋದ ಕುರಿತಾಗಿ ಸರಣಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಅದರಲ್ಲಿ ಈ ಹಿಂದಿನ ಪ್ರಶ್ನೆ ಹೀಗಿತ್ತು: ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಬಹುತೇಕ ಸರಿಯಾದ ಉತ್ತರವನ್ನು ಕಳಿಸಿದ್ದೇವೆ, ನೋಡ್ಕೊಬರೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನ ನೇರಳೆ ಮತ್ತು ಹಸಿರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ತ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ ನೇರಳೆ ಮಾರ್ಗ ಅಂತ ಉತ್ತರ ಕೊಟ್ರೆ, ಹಂಪಣ ನ್ಯಾಮದಿಯಿಂದ ಹಳದಿ ಅಂತ ಹೇಳ್ತಾರೆ. ಇನ್ನು ಸುಬಾನ್ ಕೋರಿ ಹಗಿರ್ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಎಂಜಿ ರಸ್ತೆ ಬೈಯಪ್ಪನಹಳ್ಳಿ ತನಕ ಅಂತ ನಾನು ಯಾವ ಬಣ್ಣದ ಮಾರ್ಗದ ಬಣ್ಣ ಯಾವ್ದು ಅಂತ ಕೇಳಿದ್ದೆ. ನಾನು ಇವರು ಬೇರೆನೆ ಹೇಳಿದರು. ಓಕೆ, ಸದಾಶಿವಪ್ಪ ಬಂಡಘಟ್ಟ ಗ್ರೀನ್ ಅಂತ ಹೇಳ್ತಾರೆ. ಇನ್ನು ನಮ್ಮ ಎಂಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ನೇರಳೆ ಮತ್ತು ಹಸಿರು ಅಂತ ಸಂದೇಶ ಕೊಟ್ರೆ, ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರದಿಂದ ಗ್ರೀನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ವಿಜಯಪುರ ನಗರದ ಭರತ್ ಕುಮಾರ್ ಬಂದೇ ನವಾಜ್ ನೇರಳೆ ಮತ್ತು ಹಸಿರು ಅಂತ ಹೇಳ್ತಾರೆ. ಇನ್ನು ನೇರಳೆ ಮತ್ತು ಹಸಿರು ಅಂತಂದೇಳಿ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದ ಸಂದೇಶ ಬಂದಿದೆ. ಹಾಗೆ ಭಾರತಿ ಪ್ರಕಾಶ್ ಪರ್ಪಲ್ ಲೈನ್ ಅಂದ್ರೆ ನೇರಳೆ ಬಣ್ಣ ಅಂತ ಹೇಳ್ತಾರೆ. ಇನ್ನು ಮೈಲ್ಕುಡಿ ಜನಪರದಿಂದ ಕೂಡ ನೇರಳೆ ಬಣ್ಣ ಅಂತ ಹೇಳಿದ್ರೆ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದೆ ಹೋಬಳಿ ಪರ್ಪಲ್ ಲೈನ್ ಅಂತ ಹೇಳ್ತಾರೆ. ಹಾಗೂ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿ ಇದನ್ನು ಕೂಡ ಅದೇ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ಖಂಡಿತವಾಗಿ ಸತ್ಯ. ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ನೇರಳೆ ಬಣ್ಣ. ಶ್ರೋತೃಗಳೇ, ಖಂಡಿತವಾಗಿ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮೆಟ್ರೋದ ಪರ್ಪಲ್ ಲೈನ್ ಎಲ್ಲಿಂದ ಎಲ್ಲಿಗೆ ವಿಸ್ತರಿಸುತ್ತದೆ? ಪ್ರಶ್ನೆ, ನಮ್ಮ ಮೆಟ್ರೋದ ಪರ್ಪಲ್ ಲೈನ್ ಎಲ್ಲಿಂದ ಎಲ್ಲಿಗೆ ವಿಸ್ತರಿಸುತ್ತದೆ? ಶ್ರೋತೃಗಳು, ಈ ನನ್ನ ಪ್ರಶ್ನೆಗೆ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಜೊತೆಗೆ ಈ ಹಾಡು ನಿಮಗಾಗಿ, ಅವಳು ಲೈಲಾ ಅಲ್ಲ ನಾನು ಮಜನು ಅಲ್ಲ ಚಿತ್ರದ ಗೀತೆನ ಕೇಳ್ಕೊಂಬರೋಣ. ಸುನೀಲ್ ಸಾರಿಗಮಪ್ಪ ಮತ್ತು ಸಂಗಡಿಗರ ದನಿಗಳಲ್ಲಿ

ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದಾರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳು, ಇದರ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಸ್ಪಂದನೆ ಅದ್ಭುತವಾಗಿದೆ. ಶ್ರೋತೃಗಳೇ, ಈ ಹಿಂದಿನ ಪ್ರಶ್ನೆ ಹೀಗಿತ್ತು, ನಮ್ಮ ಮೆಟ್ರೋದ ಪರ್ಪಲ್ ಲೈನ್ ಎಲ್ಲಿಂದ ಎಲ್ಲಿಗೆ ವಿಸ್ತರಿಸುತ್ತದೆ ಅಂತ ಪ್ರಶ್ನೆ ಕೇಳಿದೆ. ನಮ್ಮ ಶ್ರೋತೃಗಳು ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲನೇದಾಗಿ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಚಲ್ಲಕಟ್ಟದಿಂದ ವೈಟ್ ಫೀಲ್ಡ್ ವರೆಗೆ ಅಂತ ಉತ್ತರ ಕಳಿಸಿದ್ರೆ, ನಮ್ಮ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಚಲ್ಲಕಟ್ಟದಿಂದ ವೈಟ್ ಫೀಲ್ಡ್ ವರೆಗೆ ಅಂತ ಹೇಳ್ತಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನ ಭದ್ರಾವತಿಯಿಂದ ಅವರು ಕೂಡ ಸೇಮ್ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಕೆಂಪೇಗೌಡ ನಿಲ್ದಾಣದಿಂದ ಕಾಡುಗೋಡು ನಿಲ್ದಾಣದವರೆಗೆ ಅಂತಂದೇಳಿ ರಾಜಶಂಕರ್ ಕಟ್ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಎಂ ಎಚ್ ಎಸ್ ರವಿಕುಮಾರ್ ಮೇಟಿಕೋರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಬೈಯಪ್ಪನಹಳ್ಳಿ ಸ್ವಾಮಿ ವಿವೇಕಾನಂದ ರಸ್ತೆ ಇಂದಿರಾನಗರ ಹೊಸೂರು ಟ್ರಿನಿಟಿ ಮಹಾತ್ಮ ಗಾಂಧಿ ರಸ್ತೆ ಅಂತಂದೇಳಿ ಎಲ್ಲಾ ನಿಲ್ದಾಣಗಳ ಹೆಸರನ್ನು ಕೂಡ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇನ್ನು ಮೇಲ್ಕೋಟೆ ಜನಪುರದಿಂದ ಭದ್ರಾವತಿಯಿಂದ ಉತ್ತರ ಕೊಡ್ತಾರೆ. ವೈಟ್ ಫೀಲ್ಡ್ ಇಂದ ಚಲ್ಲಗಟ್ಟದವರೆಗೂ ಅಂತ ಹೇಳ್ತಾರೆ. ಇನ್ನು ನಮ್ಮ ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಅವರು ಕೂಡ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಸದಾಶಿವ ಮಂಡೆಘಟ್ಟ ಚೆನ್ನಾಗಟ್ಟ ಟು ಬೆಣ್ಣೆಗನಹಳ್ಳಿ ಅಂತ ಹೇಳ್ತಾರೆ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಚೆಲ್ಲಗಡ್ಡದಿಂದ ವೈಟ್ ಫೀಲ್ಡ್ ವರೆಗೆ ಅಂತ ಹೇಳಿದ್ರೆ, ನಮ್ಮ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರು ಕೂಡ ಚೆನ್ನಗಡ್ಡದಿಂದ ವೈಟ್ ಫೀಲ್ಡ್ ವರೆಗೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಸುಬ್ರಹ್ಮಣ್ಯ ಜಯಂತ್ ಅವರು ನೇರಳೆ ಬಣ್ಣ ಅಂತ ಹಳೆಯ ಪ್ರಶ್ನೆ ಉತ್ತರ ಹೀಗೆ ಹೇಳ್ತಾವ್ರೆ. ಓಕೆ. ಇನ್ನು ಸುಬನ್ಕುರಿ ಹಗರಿಬಬ್ಬನಹಳ್ಳಿ ತಾಲೂಕು ಹಂಪಸಾಗರದಿಂದ ಚೆಲ್ಲಗಡ್ಡದಿಂದ ವೈಟ್ ಫೀಲ್ಡ್ ವರೆಗೂ ಅಂತ ಹೇಳಿದ್ರೆ, ನಮ್ಮ ಮಹೇಶ್ ಹೊಸೂರ್ ಅವರು ಕೂಡ ವೈಟ್ ಫೀಲ್ಡ್ ಟು ಚೆಲ್ಲಗಟ್ಟ ಅಂತ ಉತ್ತರ ಕೊಡ್ತಾರೆ. ಹಾಗೆ ಭಾರತಿ ಪ್ರಕಾಶ್ ಮೈಸೂರು ರಸ್ತೆಯಿಂದ ವೈಟ್ ಫೀಲ್ಡ್ ವರೆಗೆ ಅಂತ ಉತ್ತರ ಕೊಟ್ರೆ, ನಮ್ಮ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಣ್ಣಗದ್ದೆ ಹೋಬಳಿ ಚೆಲ್ಲಗಡ್ಡೆಯಿಂದ ವೈಟ್ ಫೀಲ್ಡ್ ನ ಕಾಡುಗೋಡಿ ವರೆಗೆ ಅಂತಂದೇಳಿ ಉತ್ತರವನ್ನು ಕೊಡಿಸ್ತಾರೆ ಶ್ರೋತೃಗಳೇ. ಶ್ರೋತೃಗಳ ಉತ್ತರ ಹೀಗಿದೆ, ನಮ್ಮ ಮೆಟ್ರೋದ ಪರ್ಪಲ್ ಲೈನ್ ಬೈಯಪ್ಪನಹಳ್ಳಿಯಿಂದ ಮೈಸೂರು ರಸ್ತೆವರೆಗೆ ವಿಸ್ತರಿಸಲಾಗುತ್ತೆ. ಶ್ರೋತೃಗಳೇ, ನೋಡೋಣ ಇನ್ನು ಕಾರ್ಯಕ್ರಮದ ಕಡೆಯದಾಗಿ ಚಿತ್ರಗೀತೆಯನ್ನು ಕೇಳ್ಕೊಂಬರೋಣ. ಒಂದು ಸರಳ ಪ್ರೇಮ ಕಥೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಿವಾನಿ ಸ್ವಾಮಿ ಮತ್ತು ವೀರ ಸಮರ್ಥವರ ದನಿಗಳಲ್ಲಿ.

ಕೇಳುವರೆ, ಇದುವರೆಗೂ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಶ್ರೋತೃಗಳು, ಈಗ ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಆನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದೀಗ ಭಾವಗೀತೆಗಳನ್ನು ಕೇಳುವಿರಿ ಆರ್ ಎಂ ಉಮಾದೇವಿ ಅವರಿಂದ.

ಒಡಲೆಂಬ ಗುಡಿಯೊಳಗೆ ಎಸ್ ವಿ ಪರಮೇಶ್ವರ ಭಟ್ಟರ ರಚನೆಯನ್ನ ಉಮಾದೇವಿಯವರ ಧ್ವನಿಯಲ್ಲಿ ಕೇಳಿದ್ವಿ. ಮುಂದಿನ ಗೀತೆ ಯಾವ ಸೌಭಾಗ್ಯ ಸಂಘ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟರ ರಚನೆಗೆ ಆರ್ ಎಂ ಉಮಾದೇವಿಯವರ ಧ್ವನಿ ಇದೆ.

ಇದುವರೆಗೂ ಆರ್ಎಂ ಉಮಾದೇವಿ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಪಿ ರಾಮಾನುಜಂ ಅವರಿಂದ ಕೊಳಲು ವಾದನ ಪ್ರಸಾರವಾಗಲಿದೆ. ವಯಲಿನ್ನಲ್ಲಿ ಕಾರ್ತಿಕ್ ಕೌಶಿಕ್, ಮೃದಂಗ ಜಿ ಲೋಕಪ್ರಿಯ, ಘಟಂ ಎಸ್ ಉತ್ತಮ್.

ಕೇಳಿದ್ರೆ ಈಗ ಸೆವೆನ್ ಅಂತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಣ್ಣು ತೆರೆದು ನೋಡುವ ಚಿತ್ರಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

0: ಸವಿನೆನಪು ಕಾರ್ಯಕ್ರಮದಲ್ಲಿ ಕಣ್ಣು ತೆರೆದು ನೋಡೋ ಚಿತ್ರಗೀತೆ ಗೀತೆಯನ್ನು ಕೇಳಿದ್ರೆ ಈಗ ಮುಂದಿನ ಗೀತೆ ಕೇಳೋಣ. ಮಾನಸ ಸರೋವರ ಚಿತ್ರಗೀತೆಯನ್ನ ಸಿ ಅಶ್ವಥ್ ಅವರ ದನಿಗಳಲ್ಲಿ.
1: ಕೇಳಿರಣ್ಣ ಕೇಳಿರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ತೋಜಿದ ಅವತಾರ ತನೆದಾನ್ರಣ್ಣ ತೋಜಿದ ಅವತಾರ ತನೆದಾನ್ರಣ್ಣ ಕನ್ನಡ ನಾರಿ ಗಿರಿಯ ಮೇಲೆ ತೋರಿ ಒಂದು ಬೆಳಗಿನ ನೀರು ಲೋಕವನ್ನು

ಮಗನಿಗೆ ಮದುವೆ ಮಾಡಲೆಂದು ತಾಯಿ ಪಾರ್ವತಿ ಕಡಲ ತೀರದಲ್ಲಿ ಚೆಲುವೆ ಒಬ್ಬ ಕಂಡಾಳ್ರಣ್ಣ ಮಂದಲ್ಲೊಂದು ಆಸೆ ಮೂಡಿ ತನ್ನ ಮಗನಿಗೆ ತಕ್ಕ ಜೋಡಿ ಮನದ ಬಯಕೆ ಚೆಲುವೆ ಗೆತ್ತಿಸಾಳ್ರಣ್ಣ ಗೌರಿ ಮಾತ ಕೇಳಿ ನಾರಿ ಸುಂದರಿ ಕನ್ಯಾಕುಮಾರಿ ಸ್ವಾಮಿ ಕುಮಾರ ನಿದಾಗಿ ತಾಯೇ ಬಂದಾಳ್ರಣ್ಣ ಸ್ವಾಮಿ ಕುಮಾರ ನಿದಾಗಿ ತಾಯೇ ನಂದಾಳ್ರಣ್ಣ ಹೇಳಿ ರಣ್ಣ ಕೇಳಿ ನಮ್ಮ ಶಿವನ ಕುಮಾರ ಸ್ವಾಮಿ ಸೋಜಿಗದ ಅವತಾರ ತಳೆದಾಳ್ರಣ್ಣ ಸೋಜಿಗದ ಅವತಾರ

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ. ಗಡಿಬಿಡಿ ಗಂಡಾಚಾರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆ ಎಸ್ ಚಿತ್ರಾ.

ಆತ್ಮ ಕೇಳುವರು, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳು ನಮ್ಮ ಸವಿನೆನಪು ಕಾರ್ಯಕ್ರಮವನ್ನು ಮೆಚ್ಚಿ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡನಹಳ್ಳಿ ಒಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳುವುದಕ್ಕೆ ಆನಂದವಾಗ್ತಾ ಇದೆ ಅಂತ ಹೇಳ್ತಾರೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸ್ತಾರೆ. ಹಾಗೆಯೇ ಸವಿನೆನಪು ಕಾರ್ಯಕ್ರಮದಲ್ಲಿ ಗಡಿಬಿಡಿ ಗಂಡ ಚಿತ್ರದ ಹಾಡು ಸೂಪರ್ ಸ್ಟಾರ್ ಅಂತ ಸಂದೇಶವನ್ನು ಕಳಿಸ್ತಾರೆ ಗೌರಮ್ಮ ಹಾವೇರಿಯಿಂದ. ಶ್ರೋತೃಗಳು ಈಗ ಮುಂದಿನ ಗೀತೆ ಕೇಳೋಣ. ಗೀತಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ.

ಕೆಳಗರ ಸವಿನಾನುಪ ಕಾರ್ಯಕ್ರಮದಲ್ಲಿ ಗೀತಾ ಚಿತ್ರದ ಅದ್ಭುತವಾದ ಹಾಡನ್ನು ಕೇಳಿಕೊಂಡು ಬಂದ್ವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆಧ್ವನಿಗಳಲ್ಲಿ. ಮುಂದಿನ ಗೀತೆ ಕೇಳೋಣ. ಕರಡು ರೇಖೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಡಾಕ್ಟರ್ ಪಿ ಬಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಪ್ರಿಯ ಶ್ರೋತೃಗಳು, ನಿಮ್ ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳೇ, ನಮ್ಮ ಸವಿನೆನಪು ಕಾರ್ಯಕ್ರಮ ಮೆಚ್ಚಿ ಕೆಲವು ಸಂದೇಶ ಬಂದಿದೆ ನೋಡೋಣ. ವಾಟ್ ಎ ಸಾಂಗ್ಸ್ ಫ್ರಮ್ ಮಾಲತಿ ಮಾಧವ ಫಿಲ್ಮ್ಸ್, ಸಚ್ ಎ ಹೈ ಪಿಚ್ ಸಾಂಗ್ಸ್ ಸಂಗ್ ಬೈ ಬ್ಯೂಟಿಫುಲಿ ಅಂಡ್ ಎಫರ್ಟ್ಲೆಸ್ಲಿ ಬೈ ಎಸ್ ಜಾನಕಿ ಅಂತ ಹೇಳಿದ್ದಾರೆ. ಮತ್ತು ಪ್ರಸಾರಕ್ಕಾಗಿ ಕೋಟಿ ವಂದನೆಗಳು ಅಂತ ಹೇಳ್ತಾರೆ. ಗುಡ್ ನೈಟ್ ವಾರಿಣಿ ವಿಜಯನಗರ ಬೆಂಗಳೂರಿಂದ. ಇನ್ನು ನಂತರದಲ್ಲಿ ಸವಿನೆನಪು ಹಳೆಯ ಚಿತ್ರಗೀತೆಗಳು ಕೇಳ್ತಾ ನಿದ್ದೆಗೆ ಜಾರತಾಯ ಆಗಿದ್ದೀವಿ. ಹಾಗೆ ಗೀತಾ ಚಿತ್ರದ ಗೀತೆ ಬಹಳ ಸುಂದರವಾಗಿತ್ತು ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಅಂತ ಹೇಳ್ತಾರೆ ಶ್ರೀವಿ ಮನ್ ಎಂತದ ಮೋಹನ್ ರಾವ್ ಚಾನೆಲ್ ರೋಡ್ ಭದ್ರಾವತಿಯಿಂದ. ಇನ್ನು ಸೊಗಸಾದ ಗೀತೆಗಳು ಅಂತ ಹೇಳಿ ಸರ್ ದಾವಣಗೆರೆಯಿಂದ ಚಂದಿಕಾ ನೇರಲಗುಂಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿರಿ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕಿನ ಹಾಸನ ಜಿಲ್ಲೆ ಗೀತಾ ಚಿತ್ರದ ಗೀತೆ ಪ್ರಸಾರವಾಯಿತು. ಇದರಲ್ಲಿ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ, ಅದ್ಭುತ ಸಂಗೀತ, ಅದ್ಭುತ ಸಾಹಿತ್ಯ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹಾಗೆಯೇ ಅಷ್ಟೇ, ಈಗ ಮುಂದಿನ ಗೀತೆ ಕೇಳೋಣ. ಗಂಡೊಂದು ಹೆಣ್ಣಾರು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಇಲ್ಲಾರೀಶ್ವರಿ ಮತ್ತು ಪಿ ಬಿ ಶ್ರೀನಿವಾಸ್.

ಸವಿನೆನಪು ಕಾರ್ಯಕ್ರಮದಲ್ಲಿ ಗಂಡನ್ನು ಹೆಣ್ಣರ್ಚಿತಗಿದ ಅದ್ಭುತವಾದ ಹಾಡನ್ನು ಕೇಳಕ ಮನುಷ್ಯ ಶ್ರೋತೃಗಳು, ಈ ನಮ್ಮ ಸವಿನೆನಪು ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶ ಬಂದಿದೆ ನಮ್ಮ ಶ್ರೋತೃಗಳಿಂದ. ನಮಸ್ಕಾರ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುವ ಹಳೆಯ ಚಿತ್ರಗೀತೆಗಳು ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪರಿಂದ, ಎಲ್ಲ ಹಾಡುಗಳು ಚೆನ್ನಾಗಿತ್ತು, ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮ್ಮ ಯಾರು ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಪ್ ಜನ್ಮಾಪುರದಿಂದ, ಬಹಳ ಒಳ್ಳೆಯ ಒಳ್ಳೆಯ ಹಾಡುಗಳು ಪ್ರಸಾರ ಮಾಡುತ್ತಿದ್ದೀರಿ, ಇಂತಹ ಹಾಡುಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ಮಾತ್ರ ಕೇಳಲು ಸಾಧ್ಯ, ಶುಭರಾತ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗುರುಗಳೇ, ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೊಳ್ಳೆಯ ಸವಿನೆನಪು ಮಧುರ ಚಿತ್ರಗೀತೆಗಳು ಪ್ರಸಾರ ಆಗ್ತಾ ಇದೆ. ಇವತ್ತು ಶಿವಮೊಗ್ಗ ಭದ್ರಾವತಿಯಲ್ಲಿ ಮಾನ್ಸೂನ್ ಮಳೆ ಶುರುವಾಗಿದೆ. ಮಳೆಯ ತಂಪಾದ ವಾತಾವರಣದಲ್ಲಿ ಮಳೆ ಹನಿಯ ಧ್ವನಿಗಳೊಂದಿಗೆ ಹಳೆಯ ಹಾಡುಗಳನ್ನು ಕೇಳಲು ತುಂಬಾ ಇಂಪು ಅನಿಸುತ್ತಿದೆ. ಮತ್ತಷ್ಟು ಹಾಡುಗಳನ್ನು ಕೇಳುವ ತವಕದಲ್ಲಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾರೆ. ಬ್ರಹ್ಮಾನಂದ ರಾಣೆ, ವಿದ್ಯಾನಗರ, ಶಿವಮೊಗ್ಗ, ಧನ್ಯವಾದಗಳು ಅಂತ ಹೇಳ್ತೇನೆ. ಇನ್ನು ಮುಂದಿನ ಗೀತೆಗೆ ಹೋಗೋಣ. ಗಾಂಧಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್.

ಸೊ ತೊಗೊಳ್ಳೆ ಬಂಗಾರದ ಮನುಷ್ಯ ಚಿತ್ರದಿಂದ ಅದ್ಭುತ ಉದಾಹರಣೆ ಕೇಳಕ ಬಂದ್ವಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಮುಂದಿನ ಗೀತೆ ಹೋಗೋಣ. ಮರಳಿ ಗುಡಿಗೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಗಳಲ್ಲಿ.

ಪ್ರಿಯ ಶ್ರೋತೃಗಳು, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳು. ಕೆಲವೊಂದು ಸಂದೇಶ ಬಂದಿದೆ, ನಾನು ಓದ್ತೇನೆ. ಮುಂಜಾನೆ ಚಿತ್ರಗೀತೆಗಳನ್ನು ಮುಗಿಯುವವರೆಗೂ ನಾವು ಎಲ್ಲಿಗೂ ಹೋಗಲ್ಲ, ನಿದ್ದೆನೂ ಮಾಡಲ್ಲ ಅಂತಂದು ಹೇಳ್ತಾರೆ. ಜೈ ಹಿಂದ್ ಹೇಳಿದ ಮೇಲೆ ರೇಡಿಯೋ ಬಂದ್ ಮಾಡಿ ಮಲಗುತ್ತೇವೆ, ಶುಭರಾತ್ರಿ ಅಂತ ಹೇಳ್ತಾರೆ. ಮುರಳಿದ್ದಾರೆ ಶಿವಮೊಗ್ಗದಿಂದ. ಹಾಗೆ ಕಾಯ್ತೇವೆ ಸರ್, ಇನ್ನು ಹಾಕ್ತೇನೆ ಒಳ್ಳೊಳ್ಳೆ ಹಾಡುಗಳನ್ನು ಅಂತ ಹೇಳ್ತೇನೆ. ಇನ್ನು ಚಿತ್ರ ಶಿವಕುಮಾರ ಹೊಸಮನ ಭದ್ರಾವತಿಯಿಂದ ನಮಸ್ಕಾರ ಸರ್. ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೂ ನಮ್ಮ ನೆಚ್ಚಿನ ಭದ್ರಾವತಿ ಆಕಾಶವಾಣಿಗೆ ಧನ್ಯವಾದಗಳು ಸರ್ ಅಂತ ಹೇಳಿ ಶುಭರಾತ್ರಿ ಅಂತ ಹೇಳ್ತಾ ಇದ್ರೆ. ಹಾಗೆಯೇ ಗನದ ಗುಡಿ ಈ ಹಾಡು ಕೇಳಿದ ಬಹಳ ದಿನಗಳಾಯ್ತು ಅಂತ ಹೇಳ್ತಾ ಇರ್ತಾರೆ. ಪ್ರಸಾರ ಮಾಡಿದ್ದಕ್ಕೆ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಾರೆ. ಗುಡ್ ನೈಟ್ ಅಂತ ಹೇಳ್ತಾರೆ ವಿ ಮೋಹನ್ ರಾವ್ ಭದ್ರಾವತಿಯಿಂದ. ಹಾಗೆ ಆಕಾಶವಾಣಿ ಭದ್ರಾವತಿ ಆಯೋಜಕರಿಗೆ ನಮಸ್ಕಾರ. ನಾನು ಜಿ ಸುರೇಶ್, ಟೀಚರ್, ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ತರೀಕೆರೆ. ಲೇಟ್ ಆಗಿ ಜಾಯ್ನ್ ಆದೆ ಸರ್. ಎಲ್ಲೋ ಹೋಗಲ್ಲ ಮಾಮ ಅಂತ ಹಾಡು ಕೇಳಿದೆ, ಬಾಲ್ಯದ ನೆನಪಾಯಿತು. ಏನೇ ಹೇಳಿ, ರೇಡಿಯೋ ಕೆಲಸ ಖುಷಿ ಬೇರೆ ಸಿಗಲ್ಲ ಅಂತ ಹೇಳ್ತಾರೆ. ಐ ಲವ್ ಆಕಾಶವಾಣಿ ಅಂತ ಹೇಳ್ತಾರೆ. ಧನ್ಯವಾದಗಳು ನಿಮಗೂ ಕೂಡ. ಇನ್ನು ಸಿಟಿ ಚಂದ್ರಶೇಖರ ವಸಂತ ಕುಮಾರಿ, ಅತ್ತಿ ಚೌಡನಹಳ್ಳಿ ಒಳೆ ನರಸೀಪುರ ತಾಲೂಕಿಂದ ಹಾಸನ ಜಿಲ್ಲೆ. ಎಲ್ಲೂ ಹೋಗಲ್ಲ ಮಾಮ ಹಾಡು ಪ್ರಸಾರವಾಯಿತು. ಮೊದಲು ಗಂಧದ ಗುಡಿಯಿಂದ ಹೇಳಿದರೆ, ನಂತರ ಬಂಗಾರದ ಮನುಷ್ಯ ಅಂತ ಹೇಳಿದಿರಿ ಅಂತ ಏಕೆ ಗೊಂದಲವಾಯಿತು ಅಂತ ಹೇಳ್ತಾ ಇದ್ರೆ. ಇನ್ನು ಪ್ರಸಾರ ಮಾಡುತ್ತಿರೋ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಶ್ಯಾಮ್ ಸುರೇಶ್, ಬಿ ಎಚ್ ರಸ್ತೆ ಭದ್ರಾವತಿ. ನಮಸ್ತೆ ಸರ್, ನೀವು ಈಗ ಪ್ರಸಾರ ಮಾಡಿದ ಮರಳಿ ಗುಡಿಗೆ ಸಿನಿಮಾದ ಹಾಡು ಅದ್ಭುತ ಅಂತ ಹೇಳ್ತಾರೆ. ಎಸ್ ಪಿ ಬಾಲು ಗಾಯನಕ್ಕೆ ಅದ್ಭುತ ಅಭಿನಯ ನೀಡಿದ್ದಾರೆ ನಟ ಶ್ರೀನಿವಾಸ ಮೂರ್ತಿ ಅಂತ ಹೇಳ್ತಾರೆ. ಧನ್ಯವಾದಗಳು. ಇನ್ನು ಸುಮಿತ್ ಮಾಂಡ್ರೆ ನಾಗರಾಜ್, ಶಿವಮೊಗ್ಗದಿಂದ, ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರುತ್ತಿದೆ, ಇಂಪಾದ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಶಾಂತಚರ್ ಬಡಗೇರ್, ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಎಫ್ ಎಂ ಭದ್ರಾವತಿಯ ಸವಿನೆನಪು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬೆಳಗಿನಿಂದ ರಾತ್ರಿವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ನೀಡುತ್ತಿರುವ ಎಲ್ಲಾ ನಿರೂಪಕರ ಶ್ರಮ ಶ್ಲಾಘನೀಯ. ವಿಶೇಷವಾಗಿ ಸುಮಧುರ ಹಳೆಯ ಹಾಡುಗಳನ್ನು ಕೇಳುತ್ತಾ ಇದ್ದಾಗ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹೋದಂತಹ ಅನುಭವವಾಗುತ್ತದೆ. ಆ ಹಾಡುಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಆಗಿಸುತ್ತವೆ ಮತ್ತು ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾರೆ ಶುಭರಾತ್ರಿ ಅಂತ ಹೇಳಿ. ಧನ್ಯವಾದಗಳು ಕೂಡ. ಶ್ರೋತೃಗಳ ಮುಂದಿನ ಗೀತೆ ಕೇಳೋಣ. ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರ ದನಿಗಳಲ್ಲಿ.

ಸೆವೆನ್ಅಂಪ್ ಕಾರ್ಯಕ್ರಮದಲ್ಲಿ ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ದನಿಗಳಲ್ಲಿ ಅದ್ಭುತವಾದ ಹಾಡನ್ನು ಕೇಳಿಕೊಂಡ್ವಿ, ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಶ್ರೋತೃಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಬಂಗಾರದ ಪಂಜರ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

0: booked their places in the women's T20 competition. And that's the end of the news.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಯಕ್ಕೆ ಮುಕ್ತಾಯವಾಯಿತು. ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:50